ಇದು ಆಕಾಶವಾಣಿ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಮಿತ್ರ ಕೃಷ್ಣಾನಂದ್ ನಾಯಕ್. ಶ್ರೋತೃಗಳೇ, ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 6ನೇ ತಾರೀಕು ಗುರುವಾರ. ಈಗ ಸಮಯ ಸರಿಯಾಗಿ 5:59:20.

ಶ್ರೋತೃಗಳೇ, ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇಂದು ಬೆಳಗ್ಗೆ 6:10 ಕರುಣಾಳು ಬಾಬೆಳಕಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನ ಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ, 7:15 ಹಾಗೂ 9:05 ಭಾವಗೀತೆಗಳು ಬಿತ್ತರಗೊಳ್ಳಲಿವೆ. 7:45 ಹಾಗೂ 8:45 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:15 ಕಿರುನಾಟಕ ಬೆಲ್ಲದ ಡಬ್ಬಿ, ರಚನೆ ಶ್ರೀ ರಾಮಚಂದ್ರ ಭಾವೆ, ನಿರ್ದೇಶನ ಶಶಿಧರ್ ಕೆ ನರೇಂದ್ರ. 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರತಿಭಾ ಎಸ್ ಓಂಕಾರಿ ಅವರ ಗಾಯನ ಪ್ರಸಾರವಾಗಲಿದೆ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ.

ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿಗಳಾದ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ನಿರ್ಮಲಾ ಸುರಪುರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶಿರುದಾರ್. ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. 1:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರಿಘರ್ ಉಚಿತ ಯೋಜನೆ ಕುರಿತು

ಸಂಭಾಷಣೆ. ಭಾಗವಹಿಸಲಿದ್ದಾರೆ ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುರ್ತಲ್ಕರ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ ಇದು. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೇಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ವಿವಿಧ ಭಾರತಿ ಮುಂಬೈ ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. 3:00 ಸಖಿ ಸಹೇಲಿ, 4:00 ಹೆಲೋ ಫರ್ಮಾಯಿಶ್.

ಇನ್ನು ಸಾಯಂಕಾಲ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಕೊಂಕಣಿ ಖೇಡಿನ ಹರಿದಾಸರಾಗಿ ಸೇವೆ ಸಲ್ಲಿಸುತ್ತಿರುವ ಕಾರವಾರದ ಸದಾಶಿವಗಡದ ಕನಸಗಿರಿಯ ಗಣಪತಿ ಕೆ ನಾಯ್ಕ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 5:30 ಚಿತ್ರಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ, 1:00 ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. 7:20 ಚನ್ನಪ್ಪ ಬೀರಪ್ಪ ಅಂಗಡಿ ಮತ್ತು ಸಂಗಡಿಗರಿಂದ ಗೀಗೆ ಪದಗಳು, 7:45 ಭಜನಾ ಪದಗಳು, 8:00 ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ, 8:30 ಭಾವಗೀತೆಗಳನ್ನು ಕೇಳಲಿದ್ದೀರಿ, 9:15 ಹಿಂದಿ ಚಿತ್ರಗೀತೆಗಳು, 9:30 ಕನ್ನಡ ಭಾರತಿ, ಕನ್ನಡ ಸಾಹಿತ್ಯ ಹಾಗೂ ಸಂವಿಧಾನ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪದ್ಮಾ ಟಿ ಚಿನ್ಮಯಿ, ನಂತರ ಚಿಂತಾಮಣಿ ಕೊಡ್ಲಕೆರೆ ಅವರಿಂದ ಸ್ವರಚಿತ ಕವನ ವಾಚನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಸಂಸತ್ತಿನ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ಪ್ರಸಾರವಾಗಲಿದೆ. ಶ್ರೋತೃಗಳಿದಾಗಿತ್ತು ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಆಕಾಶವಾಣಿ ಕಾರವಾರ, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹಪ್ರಸಾರ.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಇದು ಮೇಲ್ನೋಟದ ತಮಾಷೆ ಅನಿಸಿದ್ರೂ ಬಹಳ ಅರ್ಥಪೂರ್ಣವಾದಂಥ ಕತೆ. ಒಂದು ಬಾರಿ ಒಬ್ಬ ಮನುಷ್ಯ ಕ್ಷೌರ ಮಾಡಿಸ್ಕೊಳ್ಳೋಕ್ಕೆ ಕ್ಷೌರಿಕನ ಅಂಗಡಿಗೆ ಹೋದ. ತುಂಬ ಗದ್ದಲ ಇತ್ತಲ್ಲ, ಕಾಯ್ಕೊಂಡ. ತಾನು ಬಾಳಿ ಬಂದಾಗ ಕುರ್ಚಿ ಹತ್ತಿ ಕೂತ್ಕೊಂಡ. ಗುರುತಿನವನೇ ಕ್ಷೌರಿಕ. ಇವನು ಕುತ್ತಿಗೆ ಸುತ್ತ ಒಂದು ಸ್ವಚ್ಛ ಟಾವೆಲ್ ಹಾಕಿ ತನ್ನ ಕೆಲಸ ಶುರು ಮಾಡಿದ. ಪರಿಚಯವನ್ನು ಆದ್ದರಿಂದ ಮಾತು ಶುರು ಮಾಡಿದ. ಯಾವ್ಯಾವುದೋ ಮಾತು, ರಾಜಕೀಯ ಸರ್ಕಸ್ ಬಗ್ಗೆ, ಸಿನಿಮಾಗಳ ಬಗ್ಗೆ, ಕ್ರಿಕೆಟ್ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಒಂದೇ ಸಮ ಮಾತಾಡ್ತಿದ್ದ. ಅವನು ಕ್ಷೌರಿಕ ಚಟ ಇರ್ತದೆ, ಒಂದೇ ಸಮ ಮಾತಾಡೋದು. ಇವನೇನು ಮಾಡ್ತಾನೆ ಪಾಪ, ತನ್ನ ಕತ್ತನ್ನೇ ಕೊಟ್ಟಿದ್ದಾನೆ ಕ್ಷೌರಿಕನ ಕತ್ರಿ ಮತ್ತು ಹರಿತವಾದ ಕತ್ತಿಗೆ ಕೊಟ್ಟಿದ್ದಾನೆ. ಇನ್ನೇನು ಮಾಡ್ತಾನೆ, ಸುಮ್ಮನೆ ಗೋಣ ಹಾಕೋಂಗೂ ಇಲ್ಲ, ಎಲ್ಲಿ ಕಟ್ಟಾಗ್ಬಿಡುತ್ತೆ ಎಲ್ಲೂ. ಸುಮ್ಮನೆ ಹ್ಞೂ ಹ್ಞೂ ಅಂತ ಇದ್ದ. ಕ್ಷೌರ ಮುಗಿಸಿ ಕತ್ತಿನ ಸುತ್ತಿನ ಟಾವೆಲನ್ನು ತೆಗೆದು ಕೂದಲನ್ನು ಸರಿಯಾಗಿ ಬಾಚಿ, ಸಾರ್ ಮುಗಿತೇಳಿ ಅಂದ ಕ್ಷೌರಿಕ. ಈತ ಮೈಕೈ ಝಾಡಿಸ್ಕೊಂಡು ಎದ್ದು ಕೆಳಗೆ ಬಂದ. ಕೊಟ್ಟ ಅವನು 100 ರೂಪಾಯಿ ಕೊಟ್ಟ. ಚೇಂಜ್ ಇಲ್ಲ ಅವನ ಕಡೆಗೆ. 1 ನಿಮಿಷ ಕೂತೀರಿ ಸರ್, ನಮ್ಮ ಹುಡುಗನ ಕಳಿಸಿ ಇಲ್ಲ ತರಿಸ್ಬಿಡ್ತೀನಿ ಅಂತ ಆ ಹುಡುಗನ ಓಡಿಸಿದ ಕ್ಷೌರಿಕ. ನಿರ್ವಾಯಿಲ್ದೆ ಕಾಯ್ಬೇಕಾಯ್ತಲ್ಲ ಮತ್ತೆ ಸ್ವಲ್ಪ ಹೊತ್ತು. ಆಗ ಕ್ಷೌರಿಕ ಏನು ಮಾಡಿ ಮಾತು ಬಿಡೋಲ್ಲಲ್ಲ ಅವನು. ನೀವೇನೇ ಹೇಳಿ ಸರ್, ದೇವರಿಲ್ಲ, ಸುಮ್ಮನೆ ಜಪ ಮಾಡ್ತಾರೆ ಅದು ಅಂತಾರೆ.

0: ಜಾಡಿಸ್ಕೊಂಡು ಎದ್ದು ಕೆಳಗೆ ಬಂದ. ಕೊಟ್ಟ ಅವ್ನು 100 ರೂಪಾಯಿ ಕೊಟ್ಟ. ಚೇಂಜ್ ಇಲ್ಲ ಅವ್ನ ಕಡೆಗೆ. 1 ನಿಮಿಷ ಕೂತೀರಿ ಸರ್, ನಮ್ಮ ಹುಡುಗನ ಕಳಿಸಿ ಚಿಲ್ಲರೆ ತರಿಸ್ಬಿಡ್ತೀನಿ ಅಂತ ಆ ಹುಡುಗನ ಓಡಿಸಿದ ಕ್ಷೌರಿಕ. ನಿರ್ವಾಯಿಲ್ದೆ ಕಾಯ್ಬೇಕಾಯ್ತಲ್ಲ ಮತ್ತೆ ಸ್ವಲ್ಪ ಹೊತ್ತು. ಆಗ ಕ್ಷೌರಿಕ ಏನು ಮಾಡಿ, ಮಾತು ಬಿಡೋಲ್ಲ ಅವನು. ನೀವೇನೇ ಹೇಳಿ ಸರ್, ದೇವರಿಲ್ಲ, ಸುಮ್ಮನೆ ಜಪ ಮಾಡ್ತಾರೆ ಅದು ಅಂತ, ದೇವರಿದ್ದಾನೆ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತಾರೆ. ದೇವ್ರಿಲ್ವಾ ಸರ್ ಅಂದ. ಇವನು ಕೇಳ್ದ, ದೇವ್ರಿಲ್ಲ ಅಂತ ಹೆಂಗೆ ಖಚಿತವಾಗಿ ಹೇಳ್ತೀರಿ ಅಂತ ಕೇಳ್ದ. ಆಗ ಅವನು ಕ್ಷೌರಿಕ ಹೇಳುವಂಥ ಮಾತು ಚೆನ್ನಾಗಿತ್ತು. ಅಲ್ಲ ಸರ್, ಸಾಕ್ಷಿ ಬೇಕಾ ಸರ್ ಅದಕ್ಕೆ? ಈ ಜಗತ್ತಿನ ಜನರು ನೋಡಿದ್ರೆ ಗೊತ್ತಾಗೋದಿಲ್ವಾ, ನಿಜವಾಗೂ ದೇವರು ಕರುಣಾಳಾಗಿದ್ದರೆ ಲೋಕದಲ್ಲಿ ಇಷ್ಟೊಂದು ಜನರ ದುಃಖ ಯಾಕಿರಬೇಕಾಗಿತ್ತು? ಇಷ್ಟೊಂದು ಜನ ರೋಗಿಗಳು ಯಾಕಿದ್ದಾರೆ? ಮಕ್ಕಳು ಅನಾಥ ಯಾಕಾಗಬೇಕು? ಜಗತ್ತಲ್ಲಿ ನೋವು ಸಾವು ಕಷ್ಟ, ಇದರ ಅರ್ಥ ಏನು ಗೊತ್ತಾ? ಪ್ರೀತಿಯುಳ್ಳ ದೇವರು ಇದ್ದದ್ದೇ ಆಗಿದ್ದರೆ ಇಂಥದ್ದು ಆಗ್ತಿರಲಿಲ್ಲ. ಆದ್ದರಿಂದ ನಾನು ದೇವರಿಲ್ಲ ಅಂತ ಖಚಿತವಾಗಿ ಹೇಳ್ತೀನಿ ಅಂತ ವಿವರಣೆ ಕೊಟ್ಟ. ಈ ವ್ಯಕ್ತಿ ಒಂದು ಕ್ಷಣ ವಿಚಾರ ಮಾಡಿದ. ಅಷ್ಟೊಳಗೆ ಚಿಲ್ಲರೆ ಬತ್ತು. ಇವತ್ತಿನ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಅಂತ ಅಂಗಡಿಯಿಂದ ಹೊರಗೆ ಬಂದ. ರಸ್ತೆಯಲ್ಲಿ ಹೊರಗೆ ಬಂದು ಸ್ವಲ್ಪ ಮುಂದೆ ಬಂದಾಗ ಎದುರಿಗೊಬ್ಬ ವ್ಯಕ್ತಿ ಬಂದ. ಕೊಳಕು ಬಟ್ಟೆ, ಉದ್ದವಾದ ಜಡೆಗಟ್ಟಿದ ಕೂದಲು, ಸಿಕ್ಕಾಪಟ್ಟೆ ಹಡ್ಕೊಡುವಂತ ಗಡ್ಡ, ಹೊಟ್ಟೆ ತನಕ ಉದ್ದ ಗಡ್ಡ ಬಂದ್ಬಿಟ್ಟೆ. ನೋಡಿದ್ರೆ ಭಿಕ್ಷುಕರಂಗೆ ಕಾಣಿಸ್ತಾ ಇದ್ದ. ಅವನು ನೋಡಿದ ತಕ್ಷಣ ಈ ವ್ಯಕ್ತಿ ತಲೆಯಲ್ಲಿ ಮಿಂಚು ಹೊಳಿತು. ಸುಯ್ಯ ಅಂತ ಓಡಿದ ವಾಪಸ್ಸು. ಕ್ಷೌರಿಕನ ಅಂಗಡಿಗೆ ಹೋದ. ಆ ಕ್ಷೌರಿಕನಿಗೆ ಹೇಳ್ದ, ಇನ್ನೊಂದು ವಿಷಯ ಗೊತ್ತೇ, ನೀನು ಆಗಲೇ ಹೇಳಿದ್ದಿಲ್ಲ ದೇವ್ರು ಇಲ್ಲೇ ಇಲ್ಲ ಅಂತೇಳಿ, ಇನ್ನೊಂದು ವಿಷಯ ನಿನಗೆ ಗೊತ್ತಿಲ್ಲ ಅಂತ. ಏನು? ಈ ಜಗತ್ತಿನಲ್ಲಿ ಕ್ಷೌರಿಕರೇ ಇಲ್ಲ ಅಂದ. ಏನು ಸ್ವಾಮಿ ಹೆಂಗೆ ಹೇಳ್ತೀರಿ, ನಾನೇ ಇದ್ದೇನಲ್ಲ, ಈಗ ತಾನೇ ನಾನೇ ಮಾಡಲಿಲ್ಲ ಕ್ಷೌರ ನಿಮಗೆ, ಇಲ್ಲ ಅಂತ ಹೆಂಗೆ ಹೇಳ್ತೀರಿ? ಅದಕ್ಕೆ ಆ ವ್ಯಕ್ತಿ ಹೇಳ್ದ, ಜಗತ್ತಿನಲ್ಲಿ ನಿಜವಾಗಲೂ ಕ್ಷೌರಿಕರು ಇದ್ದಿದ್ರೆ, ಅಗೋ ಆ ರಸ್ತೆಯಲ್ಲಿ ಹೋಗ್ತಾ ಇದ್ದಾನಲ್ಲ ಅವನಂಥ ಮನುಷ್ಯ ಇರ್ತಿದ್ನ, ಅವ್ನು ಜಡಿಗಟ್ಟಿದ ಕೂದಲು ಗಂಟು ಗಂಟದ ಗಡ್ಡ ನೋಡ್ತಿಲ್ಲವೆ, ಜಗತ್ತಿನಲ್ಲಿ ಕ್ಷೌರಿಕರೇ ಇಲ್ಲ ಅಂತೇಳಿ. ಅವ್ನು ಕ್ಷೌರಿಕ ಅದ ಛೇ, ಏನು ಸರ್ ಹಿಂಗೆ ಮಾತಾಡ್ತೀರಿ ನೀವು, ಅವ್ನು ನೋಡಿ ಕ್ಷೌರಿಕರೇ ಇಲ್ಲ ಅಂತೀರ? ಅವ್ನು ನಮ್ಮಲ್ಲಿ ಬಂದರು ತಾನೇ ನಾ ಕ್ಷೌರ ಮಾಡೋದು, ನಮ್ಮ ಕಡೆ ಬರದೇ ಇದ್ರೆ ಕ್ಷೌರಿಕರೇ ಇಲ್ಲ ತನ್ನೋಕ್ಕಾಗತ್ತಾ ಅಂತ ಕೇಳ್ದ. ಅದಕ್ಕೆ ಮನುಷ್ಯ ನಕ್ಕ ಹೇಳಿದಂತೆ, ನಾನು ಅದನ್ನೇ ಹೇಳೋದಪ್ಪ, ಭಗವಂತನಿಗೆ ಶರಣಾದ್ರೂ ತಾನೇ ನಿಮ್ಮ ಯೋಗಕ್ಷೇಮ ನೋಡ್ಕೊಳ್ಳೋದು, ಅವ್ನು ಬೆಳಿಗ್ಗೆ ಹೋಗ್ತಿದ್ರೆ ನಿಮ್ಮನ್ನು ಕಾಪಾಡೋದು ಹೇಗೆ ಎಂದ ವ್ಯಕ್ತಿ. ಕ್ಷೌರಿಕ ಬಾಯಿ ಮುಚ್ಕೊಂಡು ಸುಮ್ಮನಾದ. ಭಗವಂತನ ಅಸ್ತಿತ್ವವನ್ನೇ ಗುರುತಿಸದೆ ಅವನು ಶರಣಾಗದೆ ಅವನು ದೂರಿದ್ರೆ ಏನು ಪ್ರಯೋಜನ ಸ್ವಾಮಿ? ನಂಬಬೇಕು, ಗಟ್ಟಿಯಾಗಿ ನಂಬಬೇಕು, ಆಗ ನಮಗೆ ನಂಬಿಕೆನೇ ದೇವರಾಗ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಳೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು.
1: ಪ್ರಸ್ತುತಿ ಮಂಜುಳಾ ಪುರಾಣಿ.

ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು ಕೇಳಿ. ಕನಕದಾಸರ ಒಂದು ಕೃತಿ, ಮೊರೆ ಹೊಕ್ಕೆ ಹರಿನಿನ ಚರಣಕಮಲ ನಾನು. ಹಾಡಿದರೆ ಮಧುರಾ ದೀಕ್ಷಿತ್.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ ಪುರಂದರದಾಸರ ಒಂದು ಕೃತಿ, ರಾಮ ರಾಮ ರಾಮ ಎನ್ನಿರೋ. ಹಾಡಿದರೆ ಮಧುರಾ ದೀಕ್ಷಿತ್.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇದುವರೆಗೆ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನಾ

0: ಆಕಾಶವಾಣಿ ಚಿಂತನ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ.
1: ಆಕಾಶವಾಣಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ.
2: ವಿದ್ಯೆ ಮತ್ತು ಜ್ಞಾನ ಎರಡು ಪದಗಳು ಒಂದು ಪಯಣ. ಮನುಷ್ಯ ತಿಳಿಯುವ ಮೊದಲು ಕೇಳ್ತಾನೆ, ಕೇಳುವ ಮೊದಲು ನೋಡ್ತಾನೆ, ನೋಡುವ ಮೊದಲು ಬದುಕ್ತಾನೆ. ಈ ಮೂರು ಹಂತಗಳಲ್ಲಿ ಮೊದಲನೆಯದು ವಿದ್ಯೆ, ಕೊನೆಯದು ಜ್ಞಾನ. ವಿದ್ಯೆ ಹೊರಗಿನಿಂದ ಬರುತ್ತೆ, ಜ್ಞಾನ ಒಳಗಿನಿಂದ ಅರಳುತ್ತೆ. ಪುಸ್ತಕ ಓದಿದರೆ ವಿದ್ಯೆ ಸಿಗುತ್ತೆ, ಬದುಕನ್ನು ಓದಿದರೆ ಜ್ಞಾನ ಸಿಗುತ್ತೆ. ಡಿ ವಿ ಜಿ ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳುವ ಮಾತು ಕೇವಲ ಸಾಹಿತ್ಯ ಅಲ್ಲ, ಅದು ಜೀವನದ ಸತ್ಯ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಮಸ್ತಕದಿ ದೊರೆತರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಿಲ್ಲವೋ ಮಂಕುತಿಮ್ಮ. ಪುಸ್ತಕವು ವಸ್ತುವಿನ ಪರಿಚಯ ಮಾಡಿಕೊಡುತ್ತೆ, ಆದರೆ ವಸ್ತುವಿನ ಸಾಕ್ಷಾತ್ಕಾರವನ್ನು ಕೊಡೋದು ಅನುಭವ. ಶಾಸ್ತ್ರವು ದಿಕ್ಕನ್ನು ತೋರುತ್ತೆ, ಅನುಭವ

0: ಅನುಭವವು ಗಮ್ಯವನ್ನ ತೋರುತ್ತೆ. ಆದ್ರಿಂದನೇ ವಿದ್ಯೆ ಅಂದ್ರೆ ಮಾಹಿತಿ, ಜ್ಞಾನ ಅಂದ್ರೆ ಪರಿವರ್ತನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಜ್ಞಾನವನ್ನ ಅಗ್ನಿಗೆ ಹೋಲಿಸ್ತಾನೆ. ಯಥೈದಾಂಸಿ ಸಮಿಡದೋಗ್ನಿರ್ಭಸ್ಮ ಸಾತ್ ಕುರುತೇರ್ಜುನ, ಜ್ಞಾನಾಗ್ನಿ ಸರ್ವ ಕಾರ್ಮಾಣಿ ಭಸ್ಮ ಸಾತ್ ಕುರುತೆ ತಥಾ. ಬೆಂಕಿ ಕಟ್ಟಿಗೆಯನ್ನ ಸುಡೋದಿಲ್ಲ, ಅದರೊಳಗೆ ಇರುವಂತಹ ಅನಗತ್ಯವನ್ನ ಭಸ್ಮ ಮಾಡಿ ಶಕ್ತಿಯಾಗಿ ಪರಿವರ್ತಿಸುತ್ತೆ. ಹಾಗೇನೆ ಜ್ಞಾನ ಕೂಡ ನಮ್ಮ ಅಜ್ಞಾನ, ಅಹಂಕಾರ, ಮೂಢನಂಬಿಕೆ ಮತ್ತು ಅಂಧಾನುಕರಣವನ್ನ ಕರಗಿಸುತ್ತೆ. ಅದರಿಂದ ಜ್ಞಾನ ಅನ್ನೋದು ಕೇವಲ ತಿಳುವಳಿಕೆ ಅಲ್ಲ, ಅದು ಒಳಗಿನ ಶುದ್ಧೀಕರಣ. ಈ ಸತ್ಯವನ್ನ ನಾವು ಜೀವನದಲ್ಲಿ ಕಾಣ್ತೀವಿ. ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕಲಿತ ಕೃಷಿ ಶಾಸ್ತ್ರ ವಿದ್ಯೆ, ಆದರೆ ಮಣ್ಣಿನ ವಾಸನೆಯನ್ನ ಗ್ರಹಿಸಿ ಮಳೆಯ ಹೆಜ್ಜೆಯನ್ನು ಊಹಿಸುವ ರೈತನ ಅನುಭವ ಜ್ಞಾನ. ಅಡುಗೆಯ ಪುಸ್ತಕದಲ್ಲಿ ಎಲ್ಲಾ ಬರೆದಿರುತ್ತೆ, ಆದರೆ ಉಪ್ಪು ಯಾವಾಗ ಹಾಕಬೇಕು, ಉರಿ ಯಾವಾಗ ಕಡಿಮೆ ಮಾಡಬೇಕು, ಯಾವ ಪದಾರ್ಥಕ್ಕೆ ಎಷ್ಟು ತಾಳ್ಮೆ ಕೊಡಬೇಕು ಅನ್ನೋದು ಪುಸ್ತಕದಲ್ಲಿ ಇರಲ್ಲ, ಅದು ಅನುಭವದಲ್ಲಿರುತ್ತೆ, ಅದೇ ಜ್ಞಾನ. ಚಾಲನಾ ನಿಯಮಗಳನ್ನು ಓದುವುದು ವಿದ್ಯೆ. ಎದುರಿಗೆ ಮಗು ಒಂದು ಓಡ್ ಬಂದಾಗ ಕ್ಷಣಾರ್ಧದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದು ಜ್ಞಾನ. ಇಂದು ಜಗತ್ತು ವಿದ್ಯೆಯನ್ನ ಅಳೆಯುತ್ತೆ. ಅಂಕಗಳಿಂದ, ಪದವಿಗಳಿಂದ, ಪ್ರಮಾಣ ಪತ್ರಗಳಿಂದ ಮನುಷ್ಯನ ಮೌಲ್ಯವನ್ನು ನಿರ್ಧರಿಸುತ್ತೆ. ಆದರೆ ಜೀವನವು ಜ್ಞಾನವನ್ನ ಮಾತ್ರ ಒಪ್ಪಿಕೊಳ್ಳುತ್ತೆ. ಬದುಕು ಪ್ರಮಾಣ ಪತ್ರವನ್ನ ನೋಡಲ್ಲ, ಪ್ರಜ್ಞೆಯನ್ನ ನೋಡುತ್ತೆ. ಉಪನಿಷತ್ ಹೇಳುತ್ತೆ, ವಿದ್ಯೆ ನಮ್ಮನ್ನ ಹೊರ ಜಗತ್ತಿನ ಕಡೆಗೆ ಕರೆದೊಯ್ಯುತ್ತೆ, ಜ್ಞಾನ ನಮ್ಮನ್ನ ನಮ್ಮೊಳಗಿನ ಜಗತ್ತಿನ ಕಡೆಗೆ ಕರೆದೊಯ್ಯುತ್ತೆ. ಒಂದು ಜೀವನವನ್ನ ಸಂಪಾದಿಸೋದಕ್ಕೆ ಕಲಿಯುತ್ತೆ, ಮತ್ತೊಂದು ಜೀವನವನ್ನ ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಕಲಿಸುತ್ತೆ. ಇಂದು ಜಗತ್ತು ಪದವಿಗಳನ್ನ ಕೇಳುತ್ತೆ, ಆದರೆ ಜೀವನ ಜ್ಞಾನವನ್ನ ಬಿಡುತ್ತೆ. ವಿದ್ಯೆ ನಮ್ಮನ್ನ ಯಶಸ್ಸಿನ ಕಡೆಗೆ ಕರೆದೊಯ್ಯಬಹುದು, ಆದರೆ ಜ್ಞಾನ ಮಾತ್ರ ಸಾರ್ಥಕತೆಯ ಕಡೆಗೆ ಕರೆದೊಯ್ಯುತ್ತೆ. ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದಾಗ, ದುಡಿಯುವುದರ ಮೂಲಕ ಅನುಭವವನ್ನ ಸಂಪಾದಿಸು, ಅನುಭವದ ಮೂಲಕ ಜ್ಞಾನವನ್ನ ಸಂಪಾದಿಸು ಅಂತ ಸೂಚಿಸಿದ್ದಾರೆ. ಹೀಗಾಗಿ ವಿದ್ಯೆ ಮತ್ತು ಜ್ಞಾನ ಶತ್ರುಗಳಲ್ಲ, ಅವು ಒಂದೇ ನದಿಯ ಎರಡು ದಡಗಳು. ಒಂದು ಇಲ್ಲದೆ ಇನ್ನೊಂದು ಪೂರ್ಣ ಆಗೋದಿಲ್ಲ. ಆದರೆ ನದಿಯ ಸೌಂದರ್ಯ ದಡದಲ್ಲಲ್ಲ, ಹರಿವಿನಲ್ಲಿದೆ. ಹಾಗೆಯೇ ಜೀವನದ ಸೌಂದರ್ಯ ವಿದ್ಯೆಯಲ್ಲಲ್ಲ, ವಿದ್ಯೆ ಜ್ಞಾನವಾಗಿ ಹರಿಯುವ ಕ್ಷಣದಲ್ಲಿದೆ. ವಿದ್ಯೆ ಕಣ್ಣನ್ನ ತೆರೆಸುತ್ತೆ, ಜ್ಞಾನ ದೃಷ್ಟಿಯನ್ನ ಕೊಡುತ್ತೆ. ವಿದ್ಯೆ ಉತ್ತರಗಳನ್ನ ನೀಡುತ್ತೆ, ಜ್ಞಾನ ಪ್ರಶ್ನೆಗಳನ್ನ ಹುಟ್ಟಿಸತ್ತೆ. ವಿದ್ಯೆ ಬದುಕನ್ನ ಕಲಿಸುತ್ತೆ, ಜ್ಞಾನ ಯಾಕೆ ಬದುಕಬೇಕು ಅನ್ನೋದನ್ನ ಅರಿವು ಮಾಡುತ್ತೆ. ಅದರಿಂದ ನಮ್ಮ ಜೀವನದ ಗುರಿ ವಿದ್ಯಾವಂತರಾಗುವುದಷ್ಟೇ ಅಲ್ಲ, ಜ್ಞಾನವಂತರಾಗುವುದಕ್ಕೆ ಕೂಡ ಆಗಿರಬೇಕು. ಯಾಕೆಂದ್ರೆ ವಿದ್ಯೆ ಮನುಷ್ಯನನ್ನ ಯಶಸ್ವಿ ಮಾಡುತ್ತೆ, ಆದರೆ ಜ್ಞಾನ ಮನುಷ್ಯನನ್ನ ಸಾರ್ಥಕನನ್ನಾಗಿ ಮಾಡುತ್ತೆ.
1: ಇದುವರೆಗೆ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
3: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
2: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲಾ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
4: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೀಗ ರೈತರಿಗೆ ಸಲಹೆ.
5: ನೈಸರ್ಗಿಕ ಕೃಷಿ ಅಥವಾ ಶೂನ್ಯ ಬಂಡವಾಳ ಕೃಷಿ ಎಂದರೆ ದುಡ್ಡು ಖರ್ಚು ಮಾಡದೆ ಬೆಳೆ ಬೆಳೆಯುವುದು. ಇದಕ್ಕೆ ರಸಗೊಬ್ಬರ, ಕೀಟನಾಶಕದ ಅವಶ್ಯಕತೆ ಇಲ್ಲ. ಕೊಟ್ಟಿಗೆಯಲ್ಲಿ ಒಂದು ದೇಸಿ ಆಕಳು ಇದ್ದರೆ ಸಾಕು. ಯಾವುದೇ ಖರ್ಚಿಲ್ಲದೆ ನೈಸರ್ಗಿಕ ಕೃಷಿ ಮಾಡಬಹುದು. ಸ್ಥಳೀಯ ಹಾಗೂ ನೈಸರ್ಗಿಕವಾಗಿ ದೊರೆಯುವ ವಸ್ತುಗಳನ್ನು ಬಳಕೆ ಮಾಡಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪಾದನೆ ಪಡೆಯುವ ಸುಲಭ ಮಾರ್ಗ. ಈ ನೈಸರ್ಗಿಕ ಕೃಷಿಯಲ್ಲಿ 4 ಮೂಲತತ್ವಗಳಿವೆ: ಬೀಜಾಮೃತ, ಜೀವಾಮೃತ, ಬೆಳೆಗಳ ಹೊದಿಕೆ ಹಾಗೂ ಆರ್ದ್ರತೆ. ಬೀಜಾಮೃತವು ದೇಸಿ ಹಸುವಿನ ಸೆಗಣಿ ಹಾಗೂ ಗೋಮೂತ್ರ ಆಧಾರಿತ ಬೀಜೋಪಚಾರವಾಗಿದೆ. ಬೀಜಾಮೃತವನ್ನು ತಯಾರಿಸಲು ಪ್ಲಾಸ್ಟಿಕ್ ಡ್ರಮ್ ಅಥವಾ ಸಿಮೆಂಟ್ ತೊಟ್ಟಿಯನ್ನು ಬಳಸಬಹುದು. ಇದಕ್ಕಾಗಿ 50 ಲೀಟರ್ ನೀರು, 5 ಕಿಲೋಗ್ರಾಂ ಹಸುವಿನ ಸೆಗಣಿ, 5 ಲೀಟರ್ ಗೋಮೂತ್ರ ಹಾಗೂ 50 ಗ್ರಾಂ ಸುಣ್ಣ ಬೇಕಾಗುತ್ತೆ. ಬೀಜಾಮೃತವನ್ನು ಬಿತ್ತನೆಯ ಒಂದು ದಿನ ಮುಂಚಿತವಾಗಿ ತಯಾರಿಸಬೇಕು. 5 ಕಿಲೋಗ್ರಾಂ

0: ಸೆಗಣಿಯನ್ನ ತೆಳುವಾದ ಹತ್ತಿ ಬಟ್ಟೆಯಲ್ಲಿ ಕಟ್ಟಿ 50 ಲೀಟರ್ ನೀರಿರುವ ಪ್ಲಾಸ್ಟಿಕ್ ಡ್ರಮ್ನ ಮಧ್ಯದಲ್ಲಿ ಮುಳುಗಿಸುವಂತೆ ತೂಗು ಹಾಕಬೇಕು. ಜೊತೆಗೆ 1 ಪ್ಲಾಸ್ಟಿಕ್ ಪಾತ್ರೆಯಲ್ಲಿ 50 ಗ್ರಾಂ ಸುಣ್ಣವನ್ನ 1 ಲೀಟರ್ ನೀರಿನಲ್ಲಿ ಕರಗಿಸಬೇಕು. ಬಿತ್ತನೆಯ ದಿನ ಬೆಳಗಿನ 6 ಗಂಟೆ ಸುಮಾರಿಗೆ ಸೆಗಣಿ ಗಂಟನ್ನು ಬಿಚ್ಚದೆ ನೀರಿನಲ್ಲಿ ಚೆನ್ನಾಗಿ 5-6 ಬಾರಿ ಕುಲುಕಿಸಿ ಹಿಂಡಬೇಕು. ನಂತರ ಸುಣ್ಣದ ತಿಳಿಯನ್ನ ಈ ಸೆಗಣಿ ನೀರಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ಇದಾದ ನಂತರ 5 ಲೀಟರ್ ಗೋಮೂತ್ರವನ್ನ ಇದಕ್ಕೆ ಮಿಶ್ರಣ ಮಾಡಬೇಕು. ಬೀಜಗಳನ್ನು ಬೀಜಾಮೃತದಲ್ಲಿ 5 ನಿಮಿಷ ಮುಳುಗಿಸಿದರೆ ಸಾಕು. ಹೀಗೆ ಬೀಜೋಪಚಾರ ಆದ ಬೀಜಗಳನ್ನು ತೇವ ಆರುವವರೆಗೆ ನೆರಳಿನಲ್ಲಿ ಪ್ಲಾಸ್ಟಿಕ್ ಹಾಳೆಯ ಮೇಲೆ ಹರಡಿ ಒಣಗಿಸಬೇಕು. ನಾಟಿ ಮಾಡುವ ಬೆಳೆಗಳಿಗೆ ಅವುಗಳ ಸಸಿಗಳ ಬೇರುಗಳನ್ನು ಮಾತ್ರ ಬೀಜಾಮೃತದಲ್ಲಿ ಅದ್ದಬೇಕು. ಈ ರೀತಿ ಬೀಜಗಳನ್ನು ಬೀಜೋಪಚಾರ ಮಾಡೋದ್ರಿಂದ ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿ ಹಾಗೂ ಔಷಧೀಯ ಗುಣಗಳನ್ನು ಹೊಂದುತ್ತವೆ. ಇದರಲ್ಲಿರುವ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು ಬೀಜಗಳ ಉತ್ತಮ ಮೊಳಕೆಗೆ ಹಾಗೂ ಅವುಗಳ ಆರೋಗ್ಯಕರ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಅದಲ್ಲದೆ ಬೀಜಗಳನ್ನು ರೋಗ ಹಾಗೂ ಕೀಟಗಳ ಹಾವಳಿಯಿಂದ ಕಾಪಾಡುತ್ತೆ. ಸುಣ್ಣ ಹಾಕುವ ಉದ್ದೇಶವೇನೆಂದರೆ ಇದು ಬೀಜಾಮೃತದ ರಸಸಾರದ ಮಟ್ಟವನ್ನು ಕಾಪಾಡಲು ಸಹಾಯ ಮಾಡುತ್ತೆ. ಇನ್ನು ಜೀವಾಮೃತವೆಂದರೆ ಬೆಳೆಗಳಿಗೆ ಹೊಸ ಜೀವವನ್ನು ಚೈತನ್ಯವನ್ನು ತುಂಬುವ ಸಾಮಗ್ರಿ ಎಂಬುದು. ಇದು ಸಹ ಬೀಜಾಮೃತದಂತೆ ಕೆಲಸ ಮಾಡುತ್ತೆ. ಹಸುವಿನ ಸೆಗಣಿ ಮತ್ತು ಗಂಜಲಗಳನ್ನು ಕೇವಲ ಸಾವಯವ ತ್ಯಾಜ್ಯ ವಸ್ತುಗಳಾಗಿರದೆ ಸೂಕ್ಷ್ಮ ಜೀವಾಣುಗಳ ಸಮುಚ್ಚಯವಾಗಿರುತ್ತೆ. ಈ ಜೀವಾಣುಗಳು ಮಣ್ಣಿನಲ್ಲಿರುವ ಪೋಷಕಾಂಶಗಳು ಮತ್ತು ಸಸ್ಯ ಬೇರು ಸಮೂಹಗಳ ನಡುವೆ ವಾಹಕವಾಗಿ ಕಾರ್ಯನಿರ್ವಹಿಸುತ್ತೆ. ಯಾವುದೇ ಒಂದು ಬೆಳೆಯನ್ನು ಬೆಳೆಯಲು ಅಸಂಖ್ಯಾತ ಜೀವಾಣುಗಳ ಅಗತ್ಯವಿರುತ್ತೆ. ಸೆಗಣಿಯಲ್ಲಿ ಬೆಳವಣಿಗೆಗೆ ಪೋಷಕಾಂಶಗಳನ್ನು ಸರಬರಾಜು ಮಾಡಲು ನೆರವಾಗುವ ರಂಜಕಾಂಶವನ್ನು ಕರಗಿಸುವ ಅಣುಜೀವಿಗಳು ಬ್ಯಾಸಿಲಸ್, ಮೈಕೋರೈಸಾ ಸೇರಿದಂತೆ ಅಸಂಖ್ಯಾತ ಜೀವಾಣುಗಳಿರುತ್ತೆ. ಜೀವಾಮೃತದಲ್ಲಿ ಘನ ಮತ್ತು ದ್ರವ ಜೀವಾಮೃತವೆಂಬ 2 ವಿಧಗಳಿವೆ. ಇದನ್ನು ನೀರಾವರಿ ಆಸರೆಯಲ್ಲಿನ ಬೆಳೆಗಳಿಗೆ ಒದಗಿಸುವುದು ಲಾಭದಾಯಕ. ದ್ರವ ಜೀವಾಮೃತವನ್ನು ನೀರಿನ ಜೊತೆ ಬೆರೆಸಿ ಬಿಡಬಹುದು. ಟೊಮೆಟೊ, ಮೆಣಸಿನಕಾಯಿ ಮುಂತಾದ ಬೆಳೆಗಳಿಗೆ ದ್ರವ ರೂಪದ ಜೀವಾಮೃತ ಲಾಭದಾಯಕ. ಇದನ್ನ ತಯಾರಿಸಬೇಕಾಗಿದ್ರೆ 250 ಲೀಟರ್ ಪ್ಲಾಸ್ಟಿಕ್ ಡ್ರಮ್, 200 ಲೀಟರ್ ನೀರು, 10 ಕಿಲೋಗ್ರಾಂ ದೇಸಿ ಹಸುವಿನ ಸೆಗಣಿ, 5-10 ಲೀಟರ್ ಗೋಮೂತ್ರ, 2 ಕಿಲೋಗ್ರಾಂ ಕಪ್ಪು ಬೆಲ್ಲ ಅಥವಾ 4 ಲೀಟರ್ ತಾಜಾ ಕಬ್ಬಿನ ಹಾಲು, 2 ಕಿಲೋಗ್ರಾಂ ದ್ವಿದಳ ಧಾನ್ಯಗಳ ಹಿಟ್ಟು, 1 ಹಿಡಿ ಬದುವಿನ ಮಣ್ಣು. ನೆರಳಿನಲ್ಲಿಟ್ಟ ಪ್ಲಾಸ್ಟಿಕ್ ಡ್ರಮ್ನಲ್ಲಿ 200 ಲೀಟರ್ ನೀರಿನ ಜೊತೆಗೆ 10 ಕಿಲೋಗ್ರಾಂ ಸೆಗಣಿ, 5-10 ಲೀಟರ್ ಗೋಮೂತ್ರ ಸೇರಿಸಿ ಮಿಶ್ರಣ ಮಾಡಬೇಕು. ನಂತರ 2 ಕಿಲೋಗ್ರಾಂ ಕಪ್ಪು ಬೆಲ್ಲ ಅಥವಾ 4 ಲೀಟರ್ ತಾಜಾ ಕಬ್ಬಿನ ಹಾಲು, 2 ಕಿಲೋಗ್ರಾಂ ದ್ವಿದಳ ಧಾನ್ಯದ ಹಿಟ್ಟು ಹಾಗೂ 1 ಹಿಡಿ ಬದುವಿನ ಮಣ್ಣನ್ನು ಹಾಕಿ ಸರಿಯಾಗಿ ಮಿಶ್ರಣ ಮಾಡಿ ದಿನಕ್ಕೆ 3 ಬಾರಿ ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಮಿಶ್ರಣವನ್ನು ಕೋಲಿನಿಂದ ಪ್ರದಕ್ಷಿಣಾಕಾರವಾಗಿ ತಿರುವಿ ಹಾಕ್ತಾ ಇರಬೇಕು. ಹೀಗೆ ತಯಾರಿಸಿದ ಜೀವಾಮೃತವು ಸುಮಾರು 2-7 ದಿನಗಳಲ್ಲಿ ಬಳಕೆಗೆ ಸಿದ್ಧವಾಗುತ್ತೆ. ಈ ಸಿದ್ಧಗೊಳಿಸಿದ ಜೀವಾಮೃತವನ್ನು 2-7 ದಿನಗಳ ಒಳಗೆ ತೇವಾಂಶವಿರುವ ಭೂಮಿಗೆ ಸಿಂಪಡಿಸುವುದು ಸೂಕ್ತ. ಪ್ರತಿ ಎಕರೆಗೆ 20 ಲೀಟರ್ ಜೀವಾಮೃತವನ್ನು ತಿಂಗಳಿಗೆ 2 ಬಾರಿ ನೀರಾವರಿ ಮುಖಾಂತರ ಅಥವಾ ನೇರವಾಗಿ ಬೆಳೆಗಳಿಗೆ ಸಿಂಪಡಣೆ ಮಾಡಬಹುದು. ಸಿಂಪಡಣೆ ಮಾಡುವಲ್ಲಿ ಜೀವಾಮೃತವನ್ನು 10% ಪ್ರಮಾಣದಲ್ಲಿ ಬಳಸಬೇಕು. ಹನಿ ನೀರಾವರಿ ಪದ್ಧತಿ ಅಳವಡಿಸಿದಲ್ಲಿ ಪ್ರತಿ ಎಕರೆಗೆ 200 ಲೀಟರ್ ಸೋಸಿದ ಜೀವಾಮೃತವನ್ನು ತಿಂಗಳಿಗೆ 2 ಬಾರಿ ಉಪಯೋಗಿಸಬೇಕು. ಬಹುವಾರ್ಷಿಕ ಬೆಳೆಗಳಿಗೆ ಪ್ರತಿ ಗಿಡದ ಬುಡಕ್ಕೆ 1 ಲೀಟರಿನಂತೆ ತಿಂಗಳಿಗೆ 2 ಬಾರಿ ಬಳಸಬೇಕು.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿ. ಗುರುಪಾದೋದಕದಿಂದ ಸ್ಥೂಲ ದೇಹ ಶುದ್ಧಿ, ಸಿದ್ದರಾಮರ ರಚನೆ, ಹಾಡಿದರೆ ರೇಣುಕಾ ನಾಕೋಡ್.

ಮುಂದೆ ಕೇಳಿ ಅಕ್ಕ ಮಹಾದೇವಿಯವರ ಒಂದು ವಚನ. ಗುರುವಿನ ಕರುಣದಿಂದ ಲಿಂಗವ ಕಂಡೆ ಜಂಗಮವ ಕಂಡೆ. ಹಾಡಿದರೆ ಎಂ ವೆಂಕಟೇಶ್ ಕುಮಾರ್.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಗಾನಸುದಿ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ, ವಿಶ್ವತೋಮುಖ ವಿಶ್ವತೋಪಾದ ಷಣ್ಮುಖ ಸ್ವಾಮಿಯವರ ರಚನೆ, ಹಾಡಿದ್ದಾರೆ ರೋಹಿಣಿ ದೇಶಪಾಂಡೆ.

ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7 ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2230474 7 7, 2230478 8, 2230449 9, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7 ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.
3: ಮರೆಗೆ ನಿಂತು ಕಾಯುತ್ತಿರುವ ಕೊರುಲು ಯಾವುದು?
4: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ನೂತನ ಸಚಿವರ ಭೇಟಿ, ಬೆಳೆಹಾನಿ ಕುರಿತಂತೆ ಪರಿಶೀಲನೆ. ರಾಜ್ಯದ ಎಲ್ಲಾ ಕೈಗಾರಿಕಾ ಘಟಕಗಳಲ್ಲಿ ಸುರಕ್ಷತಾ ಮಾನದಂಡಗಳ ಮರುಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಿ, ಅಧಿಕಾರಿಗಳಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಾಡಿದ್ದು 8ನೇ ತಾರೀಖಿನವರೆಗೆ ಮುಂದುವರಿಕೆ, ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ನೂತನ ಸಚಿವರು ನಿನ್ನೆ ಭೇಟಿ ನೀಡಿ ಬೆಳೆಹಾನಿ ಕುರಿತಂತೆ ಪರಿಶೀಲನೆ ನಡೆಸಿದರು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಬರಪೀಡಿತ ಪ್ರದೇಶಗಳಿಗೆ ಸಚಿವ ಟಿ ರಘುಮೂರ್ತಿ ನಿನ್ನೆ ಭೇಟಿ ನೀಡಿ ಬೆಳೆಹಾನಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ತೀವ್ರ ಮಳೆ ಅಭಾವ ಎದುರಾಗಿದ್ದು, ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಸರ್ಕಾರ ಸಂಪೂರ್ಣ ಬದ್ದವಾಗಿದೆ.

ಸಾಧ್ಯವಾಗಿದೆ ಎಂದರು. ಸಚಿವ ಕೆಎಚ್ ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ಭೇಟಿ ನೀಡಿ ರಾಗಿ ಜೋಳ ಬೆಳೆ ಸೇರಿದಂತೆ ವಿವಿಧ ಬೆಳೆಗಳನ್ನು ವೀಕ್ಷಿಸಿ ರೈತರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಸಚಿವ ಶಿವರಾಜ ತಂಗಡಗಿ ಕೊಪ್ಪಳ ಗ್ರಾಮೀಣ ಭಾಗದಲ್ಲಿ ಪ್ರವಾಸ ಕೈಗೊಂಡು ಬರ ಪರಿಸ್ಥಿತಿ ಅವಲೋಕಿಸಿ ಗಂಗಾವತಿ ತಾಲೂಕಿನ ಬಂಡ್ರಾಳ ಗ್ರಾಮದಲ್ಲಿ ಬೆಳೆ ಹಾನಿ ಹಾಗೂ ಬರ ವೀಕ್ಷಣೆ ನಡೆಸಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ ಹಾಗೂ ಬೆಳೆ ಹಾನಿಯನ್ನು ನೂತನ ಸಚಿವ ವಿಜಯಾನಂದ ಕಾಶಪ್ಪನವರ್ ಪರಿಶೀಲಿಸಿದರು. ಇಳಕಲ್, ಗುಳೇದಗುಡ್ಡ ಹಾಗೂ ಬಾಗಲಕೋಟೆ ತಾಲೂಕಿನ ವಿವಿಧ ಗ್ರಾಮದ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಸಚಿವರು ಮಳೆ ಕೊರತೆಯಿಂದ ಹಾನಿಗೊಳಗಾದ ತೊಗರಿ, ಹೆಸರು, ಸೂರ್ಯಕಾಂತಿ, ಸಜ್ಜೆ, ಈರುಳ್ಳಿ ಹಾಗೂ ಮೆಣಸಿನಕಾಯಿ ಬೆಳೆಗಳನ್ನು ವೀಕ್ಷಿಸಿ ರೈತರ ಸಮಸ್ಯೆಗಳನ್ನು ಆಲಿಸಿದರು. ರಾಜ್ಯದಲ್ಲಿ ತಲೆದೋರಿರುವ ಬರಗಾಲದಿಂದ ಹಾನಿಯಾಗಿರುವ ಬೆಳೆಗಳ ಬಗ್ಗೆ ಶೀಘ್ರವೇ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಎನ್ಡಿಆರ್ಎಫ್ ನಿಯಮಾನುಸಾರ ಪರಿಹಾರ ನೀಡಲು ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ನೂತನ ಸಚಿವ ಕೆಎಂ ಶಿವಲಿಂಗೇಗೌಡ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಬರ ಪರಿಸ್ಥಿತಿಯಿಂದ ಹಾನಿಯಾಗಿರುವ ಬೆಳೆಗಳ ಪರಿಶೀಲನೆ ನಡೆಸಿ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ರೈತರಿಗೆ ಅಗತ್ಯವಿರುವ ಎಲ್ಲ ರೀತಿಯ ಸಹಕಾರ ನೀಡುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಕೆಲ ದಿನಗಳಿಂದ ಮಳೆಯಾಗುತ್ತಿದ್ದರೂ ಉತ್ತರ ಕರ್ನಾಟಕದ 111 ತಾಲೂಕುಗಳಲ್ಲಿ ಒಣ ಹವೆ ಮುಂದುವರಿದಿದೆ. ಸಮಯಕ್ಕೆ ಮಳೆ ಬರದೆ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದಿದ್ದಾರೆ. ಘೋಷಣೆಯಾಗಿರುವ ನಿಯಮಗಳನ್ನು ಸಡಿಲಿಸುವಂತೆ ಹಾಗೂ ಬರ ಪರಿಹಾರವನ್ನು ಮುಂಚಿತವಾಗಿ ನೀಡುವಂತೆಯೂ ಪ್ರಧಾನಮಂತ್ರಿ, ಕೇಂದ್ರ ಗೃಹ ಸಚಿವರು ಹಾಗೂ ಕೃಷಿ ಸಚಿವರಿಗೆ ಪತ್ರ ಬರೆಯಲಾಗಿದೆ. ಮತ್ತೊಮ್ಮೆ ಪತ್ರ ಬರೆದು ಅತಿವೃಷ್ಟಿ ಪರಿಸ್ಥಿತಿಯ ಸಂಪೂರ್ಣ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಸಚಿವರು ಸಂದೇಶದಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಕೈಗಾರಿಕಾ ಘಟಕಗಳಲ್ಲಿ ಕಾರ್ಮಿಕರ ಸುರಕ್ಷತಾ ಕ್ರಮಗಳು ಮತ್ತು ಸುರಕ್ಷತಾ ಮಾನದಂಡಗಳನ್ನು ಮರುಪರಿಶೀಲಿಸಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಕಡೆಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದಲ್ಲಿ ಅನಿಲ ಸೋರಿಕೆ ಹಿನ್ನೆಲೆಯಲ್ಲಿ ಈ ಕುರಿತು ಪ್ರಕಟಣೆ ನೀಡಿರುವ ಅವರು ಅನಿಲ ಸೋರಿಕೆಗೆ ಕಾರಣವಾದ ಅಂಶಗಳ ಕುರಿತು ಸಮಗ್ರ ತನಿಖೆ ನಡೆಸಿ ಶೀಘ್ರ ವರದಿ ಸಲ್ಲಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದರು. ಮೃತ ಕಾರ್ಮಿಕರ ಕುಟುಂಬಗಳಿಗೆ ಕಾನೂನುಬದ್ಧವಾಗಿ ದೊರೆಯಬೇಕಾದ ಪರಿಹಾರವನ್ನು ತ್ವರಿತವಾಗಿ ವಿತರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಇಎಸ್ಐಸಿ ಹಾಗೂ ಕಾರ್ಖಾನೆಗಳ ಕಾಯ್ದೆಯಡಿ ದೊರೆಯುವ ಇತರೆ ಸೌಲಭ್ಯಗಳನ್ನು ವಿಳಂಬವಿಲ್ಲದೆ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಕಡೆಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದಲ್ಲಿರುವ ಸಿಐಎಲ್ ಲ್ಯಾಬೊರೇಟರೀಸ್ ಘಟಕದಲ್ಲಿ ಸಂಭವಿಸಿದ ಅನಿಲ ಸೋರಿಕೆ ದುರಂತದ ಸ್ಥಳಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಘಟನೆ ಕುರಿತು ಜಿಲ್ಲಾಧಿಕಾರಿ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಸಮಗ್ರ ತನಿಖೆ ನಡೆಸಿ ಶೀಘ್ರ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದರು. ಕೈಗಾರಿಕೆಗಳು ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳು ಹಾಗೂ ಕೈಗಾರಿಕಾ ಸುರಕ್ಷತಾ ಮಾನದಂಡಗಳನ್ನು ಸಮರ್ಪಕವಾಗಿ ಪಾಲಿಸುತ್ತಿವೆಯೇ ಎಂಬ ಬಗ್ಗೆ ಸಮಗ್ರ ಪರಿಶೀಲನೆ ನಡೆಸಲಾಗುವುದು. ಸುರಕ್ಷತಾ ನಿಯಮಗಳ ಉಲ್ಲಂಘನೆ ಅಥವಾ ನಿರ್ಲಕ್ಷ್ಯ ಕಂಡುಬಂದರೆ ಸಂಬಂಧಪಟ್ಟ ಸಂಸ್ಥೆಗಳ ವಿರುದ್ದ ಕಾನೂನುಬದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಎಚ್ಚರಿಕೆ ನೀಡಿದರು. ಮುಂಗಾರು ಹಂಗಾಮಿನಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ಕಲಘಟಗಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಬರ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಕಾರ್ಯಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ರೈತರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ವಿತರಣೆಯಲ್ಲಿ ಯಾವುದೇ ರೀತಿಯಲ್ಲಿ ಕೊರತೆಯಾಗದಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕು. ನಿಗದಿತ ದರಕ್ಕಿಂತ ಜಾಸ್ತಿ ದರಕ್ಕೆ ರಸಗೊಬ್ಬರ ವಿತರಣೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಭೂಕುಸಿತ ಮತ್ತು ಮಳೆಹಾನಿ ಸೇರಿದಂತೆ ಪ್ರಾಕೃತಿಕ ವಿಕೋಪಗಳ ಸಂತ್ರಸ್ತರಿಗೆ ಪರಿಹಾರ ಮೊತ್ತವನ್ನು ತ್ವರಿತವಾಗಿ ಮಂಜೂರು ಮಾಡಬೇಕು ಎಂದು ಆರೋಗ್ಯ ಸಚಿವ

ಯುಟಿ ಖಾದರ್ ಸೂಚಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ವಿವಿಧ ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ ಬಳಿಕ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸಭೆ ನಡೆಸಿ ಮಾತನಾಡಿದ ಅವರು, ಮಳೆಯಿಂದ ಮನೆ ಕುಸಿತ ಹಾಗೂ ಜೀವಹಾನಿ ನಡೆದ ಘಟನೆಗಳಿಗೆ ಸರ್ಕಾರದ ನಿಯಮಾನುಸಾರ ಪರಿಹಾರ ಮಂಜೂರು ಮಾಡಬೇಕು, ಮನೆಯೊಳಗೆ ನೀರು ನುಗ್ಗಿದ ಪ್ರಕರಣಗಳ ಸಂತ್ರಸ್ತರಿಗೂ ತುರ್ತು ಪರಿಹಾರ ಮಂಜೂರು ಮಾಡಬೇಕು, ಈ ವಿಷಯದಲ್ಲಿ ವಿಳಂಬ ಸಲ್ಲದು ಎಂದು ಅವರು ಹೇಳಿದರು. ಮಳೆಯಿಂದ ಹಾನಿಗೊಳಗಾದ ಶಾಲೆ ಮತ್ತು ಅಂಗನವಾಡಿಗಳ ದುರಸ್ತಿಗೆ ಲಭ್ಯ ಅನುದಾನದಲ್ಲಿ ಕ್ರಮ ಕೈಗೊಳ್ಳಬೇಕು.

0: ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಾಡಿದ್ದು 8 ತಾರೀಖಿನವರೆಗೆ ಮುಂದುವರಿಯಲಿದ್ದು, ಗಣತಿ ನಮೂನೆ ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ಗದಗ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, ಇದೇ 4ರವರೆಗೆ 9,02,947 ಎನ್ಯುಮಿರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, ಆ ಪೈಕಿ 7,81,598 ಎನ್ಯುಮಿರೇಷನ್ ಫಾರ್ಮ್ಗಳು ಗಣಕೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಶೇಕಡ 86.98% ಗಣಕೀಕರಣಗೊಳಿಸಲಾಗಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಎಂದು ಮತದಾರರು ಆತಂಕ ಪಡುವ ಅಗತ್ಯವಿಲ್ಲ. ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದಲ್ಲಿ ಸೂಕ್ತ ದಾಖಲೆಗಳನ್ನು ನೀಡಿ ಮತದಾರರ ಪಟ್ಟಿಗೆ ಹೆಸರು ಸೇರಿಸಬಹುದು ಎಂದು ಜಿಲ್ಲಾಧಿಕಾರಿ ಡಾ.ಕೆ.ಎನ್. ಅನುರಾಧ ತಿಳಿಸಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಕೇವಲ ಆಡಳಿತ ಯಂತ್ರದ ಜವಾಬ್ದಾರಿಯಲ್ಲ, ಇದರಲ್ಲಿ ರಾಜಕೀಯ ಪಕ್ಷಗಳ ಸಹಕಾರವೂ ಅತ್ಯಗತ್ಯ. ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಯಾವುದೇ ಕಾರಣಕ್ಕೂ ಒಬ್ಬನೇ ಒಬ್ಬ ಅರ್ಹ ಮತದಾರ ಪಟ್ಟಿಯಿಂದ ಕೈಬಿಟ್ಟು ಹೋಗಬಾರದು. ಈ ನಿಟ್ಟಿನಲ್ಲಿ ಎಲ್ಲರೂ ಎಚ್ಚರ ವಹಿಸಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಮನವಿ ಮಾಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಗತಿ ಕುರಿತು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಸಭೆ ನಡೆಸಿದರು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಗದಗ್ನಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ನಿನ್ನೆ ದಿಢೀರ್ ಭೇಟಿ ನೀಡಿ ಅಲ್ಲಿನ ಸೌಲಭ್ಯಗಳು, ಸ್ವಚ್ಛತೆ, ಆಹಾರದ ಗುಣಮಟ್ಟ ಹಾಗೂ ವಿದ್ಯಾರ್ಥಿನಿಯರ ಕಲ್ಯಾಣಕ್ಕೆ ಸಂಬಂಧಿಸಿದ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಸಮಸ್ಯೆಗಳ ಕುರಿತು ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ನೂತನ ಸಚಿವರ ಭೇಟಿ, ಬೆಳೆ ಹಾನಿ ಕುರಿತಂತೆ ಪರಿಶೀಲನೆ. ರಾಜ್ಯದ ಎಲ್ಲಾ ಕೈಗಾರಿಕಾ ಘಟಕಗಳಲ್ಲಿ ಸುರಕ್ಷತಾ ಮಾನದಂಡಗಳ ಮರುಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಿ, ಅಧಿಕಾರಿಗಳಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಾಡಿದ್ದು 8 ತಾರೀಖಿನವರೆಗೆ ಮುಂದುವರಿಕೆ, ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳಿನ ಮುಂದೆ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಕೆಲವು ಭಾವಗೀತೆಗಳನ್ನು ಕೇಳಿಕೊಂಡ್ಬರೋಣ. ಕೇಳಿ, ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆದರಿದ ಗೀತಾ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಕೆ ಎಸ್ ನರಸಿಂಹಸ್ವಾಮಿ ವಿರಚಿತ

ಬಿಳಿಯ ಮುಗಿಲ ಸೆರಗಿನಿಂದ. ಕೆ ಎಸ್ ನರಸಿಂಹಸ್ವಾಮಿಯವರ ಇನ್ನೊಂದು ರಚನೆ. ಹಾಡಿದರೆ ರತ್ನಮಾಲ ಪ್ರಕಾಶ್.

0: ಇದುವರೆಗೆ ರತ್ನಮಾಲ ಪ್ರಕಾಶ್ ಮತ್ತು ಅಶ್ವಥ್ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಕೆಎಸ್ ನರಸಿಂಹಸ್ವಾಮಿ ರಚಿತ ಕೆಲವು ಭಾವಗೀತೆಗಳನ್ನು ಆಲಿಸಿದ್ದೀರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
3: ಉಸಿರಾಗುವೆ
2: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
3: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
2: ದಯವಿಟ್ಟು ಮನೆಗೊಂದು ಸಸಿ ನೀಡಿ.

ಶ್ರೋತೃಗಳು, ಇಂದು ಬೆಳಿಗ್ಗೆ 9:15 ಕಿರುನಾಟಕ ಬೆಲ್ಲದ ಡಬ್ಬಿ ಪ್ರಸಾರವಾಗಲಿದೆ. ರಚನೆ ಶ್ರೀರಾಮಚಂದ್ರ ಭಾವಿ, ನಿರ್ದೇಶನ ಶಶಿಧರ್ ಕೆ ನರೇಂದ್ರ. ಸಾಯಂಕಾಲ 5 ಕೊಂಕಣಿ ಕಾರ್ಯಕ್ರಮದಲ್ಲಿ ಕೊಂಕಣಿ ಖೇಳಿನ ಹರಿದಾಸರಾಗಿ ಸೇವೆ ಸಲ್ಲಿಸುತ್ತಿರುವ ಕಾರವಾರದ ಸದಾಶಿವಗಡದ ಕನಸಗಿರಿಯ ಗಣಪತಿ ಕೆ ನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 7:34 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ಅನಂತರ ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048 2237049 99, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೆಟ್ಫ್ಲಿಕ್ಸ್ ಸಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭೇಟಿ, ಭಾರತದ ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದ ಸಾಮರ್ಥ್ಯದ ಕುರಿತು ಚರ್ಚೆ. ವಿಕಸಿತ ಭಾರತ 2047 ಆರೈಕೆದಾರರ ಸಬಲೀಕರಣಕ್ಕೆ ಕಾರ್ಯತಂತ್ರಗಳ ಕುರಿತು ನೀತಿ ಆಯೋಗ ವರದಿ ಬಿಡುಗಡೆ. ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಅಂತರ್ಜಾಲಕ್ಕಾಗಿ ಕೇಂದ್ರ ಸರ್ಕಾರದಿಂದ ಕ್ರಮ. ಕರಾವಳಿ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ಇಂದು ಭಾರೀ ಮಳೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಜೂನಿಯರ್ ಪುರುಷರ ರಾಷ್ಟೀಯ ಹಾಕಿ ಚಾಂಪಿಯನ್ಶಿಪ್ ಸೆಮಿಫೈನಲ್ನಲ್ಲಿ ಒಡಿಶಾ, ಪಂಜಾಬ್ ಹಾಗೂ ಜಾರ್ಖಂಡ್ ಮಧ್ಯಪ್ರದೇಶ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತವು ಶ್ರೀಮಂತ ಕಥನ ಪರಂಪರೆ ಮತ್ತು ಅಸಾಧಾರಣ ಸೃಜನಶೀಲ ಪ್ರತಿಭೆಯನ್ನು ಹೊಂದಿದ್ದು, ಇದನ್ನು ಬಳಸಿಕೊಂಡು ವಿಷಯವಸ್ತು ಸೃಷ್ಟಿಯ ಜಾಗತಿಕ ಕೇಂದ್ರವಾಗಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಬಹುದು ಎಂದು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನೆಟ್ಫ್ಲಿಕ್ಸ್ನ ಸಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಟೆಡ್ ಸರಂಡೋಸ್ ಅವರನ್ನು ಭೇಟಿಯಾಗಿರುವುದಾಗಿ ತಿಳಿಸಿದ್ದಾರೆ. ಸಭೆಯಲ್ಲಿ ಭಾರತದ ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದ ಅಪಾರ ಸಾಮರ್ಥ್ಯದ ಕುರಿತು ಚರ್ಚಿಸಲಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಇದೇ ವೇಳೆ ಭಾರತದ ಮಾಧ್ಯಮ ಮತ್ತು ಮನರಂಜನಾ ಉದ್ಯಮವನ್ನು ಜಾಗತಿಕ ವೇದಿಕೆಗೆ ಕೊಂಡೊಯ್ಯುವ ಸಾಮಾನ್ಯ ದೃಷ್ಟಿಕೋನದ ಕುರಿತು ಇಬ್ಬರು ಚರ್ಚಿಸಿದ್ದಾರೆ ಎಂದು ನೆಟ್ಫ್ಲಿಕ್ಸ್ ಇಂಡಿಯಾ ತಿಳಿಸಿದೆ. ಭಾರತದ ಮುಂದಿನ ಪೀಳಿಗೆಯ ಸೃಜನಶೀಲ ಪ್ರತಿಭೆಯನ್ನು ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷಣ ಸಹಭಾಗಿತ್ವದ ಮೂಲಕ ಪೋಷಿಸುವ ಉದ್ದೇಶದಿಂದ ನೆಟ್ಫ್ಲಿಕ್ಸ್ ಇಂಡಿಯಾ ಕಥನ ಉಪಕ್ರಮವನ್ನು ಆರಂಭಿಸಲಾಗುವುದು ಎಂದು ನೆಟ್ಫ್ಲಿಕ್ಸ್ ಪ್ರಕಟಿಸಿದೆ.

0: ಭಾರತೀಯ ಸೃಜನಶೀಲ ತಂತ್ರಜ್ಞಾನ ಸಂಸ್ಥೆ ಮತ್ತು ರಾಷ್ಟೀಯ ಚಲನಚಿತ್ರ ಅಭಿವೃದ್ಧಿ ನಿಗಮದೊಂದಿಗೆ ಕೌಶಲ್ಯಾಭಿವೃದ್ಧಿ ಹಾಗೂ ಶಿಕ್ಷಣ ಸಹಭಾಗಿತ್ವದ ಮೂಲಕ ಈ ಉಪಕ್ರಮವನ್ನು ಜಾರಿಗೊಳಿಸಲಾಗುವುದು ಎಂದು ನೆಟ್ಫ್ಲಿಕ್ಸ್ ತಿಳಿಸಿದೆ. ನೀತಿ ಆಯೋಗವು ವಿಕಸಿತ ಭಾರತ 2047ರಲ್ಲಿ ಆರೈಕೆಯ ಮರುಕಲ್ಪನೆ, ಆರೈಕೆದಾರರ ಸಬಲೀಕರಣಕ್ಕೆ ಕಾರ್ಯತಂತ್ರಗಳು ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ. ಸಮಗ್ರ ಆರೈಕೆ ವ್ಯವಸ್ಥೆಯನ್ನು ಅಂತರ್ಗತ ಬೆಳವಣಿಗೆ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಪ್ರಮುಖ ಆಧಾರ ಸ್ತಂಭವನ್ನಾಗಿ ರೂಪಿಸುವುದು ವರದಿಯ ಉದ್ದೇಶವಾಗಿದೆ. ಜೊತೆಗೆ ಕೌಶಲ್ಯ ಹೊಂದಿದ ಆರೈಕೆ ವೃತ್ತಿಪರರ ಜಾಗತಿಕ ಕೇಂದ್ರವಾಗಿ ಭಾರತದ ಸಾಮರ್ಥ್ಯವನ್ನು ಬಲಪಡಿಸುವ ಕುರಿತು ವರದಿ ಒತ್ತು ನೀಡಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ನೀತಿ ಆಯೋಗದ ಉಪಾಧ್ಯಕ್ಷ ಡಾ ಅಶೋಕ್ ಕುಮಾರ್ ಲಹಿರಿ, ವರದಿ ಬಿಡುಗಡೆಯೊಂದಿಗೆ ಭಾರತದ ದೀರ್ಘಕಾಲೀನ ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಸೌಹಾರ್ದತೆಯ ಕೇಂದ್ರ ಬಿಂದುವಾಗಿರುವ ಕಾರ್ಯತಂತ್ರದ ಅಗತ್ಯವನ್ನು ನೀತಿ ಆಯೋಗ ಪರಿಗಣಿಸಿದೆ ಎಂದು ಹೇಳಿದರು. ಇಲ್ಲಿ ವೈದ್ಯಕೀಯ ಚಿಕಿತ್ಸೆಯ ಬದಲಾಗಿ ಆರೈಕೆಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು ಆರೈಕೆಯ ವ್ಯಾಪ್ತಿ ಚಿಕಿತ್ಸೆಯನ್ನು ಮೀರಿದೆ ಎಂದು ಅವರು ತಿಳಿಸಿದರು. ವಿಶ್ವ ಆರೋಗ್ಯ ಸಂಸ್ಥೆ, ಯುನಿಸೆಫ್, ವಿಶ್ವಬ್ಯಾಂಕ್, ಯುಎನ್ ವಿಮೆನ್, ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಸೇರಿದಂತೆ ವಿವಿಧ ಅಂತಾರಾಷ್ಟೀಯ ಸಂಸ್ಥೆಗಳು ಹಾಗೂ ಆರೈಕೆ ಕ್ಷೇತ್ರದ ಸಂಘಟನೆಗಳ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಕ್ರಮ ವಿಷಯಗಳಿಂದ ಮುಕ್ತವಾಗಿರುವ ಹಾಗೂ ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಡಿಜಿಟಲ್ ಪರಿಸರವನ್ನು ಖಚಿತಪಡಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ಅವರು, ಮಹಿಳೆಯರು ಮತ್ತು ಮಕ್ಕಳನ್ನು ಒಳಗೊಂಡಂತೆ ಎಲ್ಲ ಬಳಕೆದಾರರಿಗೆ ಮುಕ್ತ, ಸುರಕ್ಷಿತ, ವಿಶ್ವಾಸಾರ್ಹ ಮತ್ತು ಹೊಣೆಗಾರಿಕೆಯ ಅಂತರ್ಜಾಲ ವ್ಯವಸ್ಥೆ ಕಲ್ಪಿಸುವುದು ಸರ್ಕಾರದ ನೀತಿಗಳ ಉದ್ದೇಶವಾಗಿದೆ ಎಂದರು. ಸಿಂಥೆಟಿಕ್ ಆಗಿ ಸೃಷ್ಟಿಸಲಾದ ಮಾಹಿತಿ, ಡೀಪ್ ಫೇಕ್ಗಳು ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ವಿಷಯಗಳಿಂದ ಉಂಟಾಗುವ ಹಾನಿಯನ್ನು ತಡೆಯಲು ಫೆಬ್ರವರಿ 10ರಂದು ಮಾಹಿತಿ ತಂತ್ರಜ್ಞಾನ ನಿಯಮಗಳಿಗೆ ತಿದ್ದುಪಡಿ ತಂದು ನಿಯಂತ್ರಣ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಾಗಿದೆ. ತಿದ್ದುಪಡಿಗಳ ಅನ್ವಯ ಮಧ್ಯವರ್ತಿ ಸಂಸ್ಥೆಗಳು ಹಾಗೂ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಅಕ್ರಮ ಕೃತಕ ಬುದ್ಧಿಮತ್ತೆ ಆಧಾರಿತ ವಿಷಯಗಳ ಸೃಷ್ಟಿ ಮತ್ತು ಪ್ರಸರಣ ತಡೆಯಲು ಸೂಕ್ತ ತಾಂತ್ರಿಕ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಸಂಬಂಧಿತ ಕಾನೂನುಗಳ ಅಡಿಯಲ್ಲಿ ವರದಿ ಮಾಡಬೇಕಾದ ಅಪರಾಧಗಳ ಕುರಿತು ಸೂಕ್ತ ಪ್ರಾಧಿಕಾರಗಳಿಗೆ ಮಾಹಿತಿ ನೀಡುವುದು ವೇದಿಕೆಗಳ ಕರ್ತವ್ಯವಾಗಿದೆ. ಇದರಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಹಾಗೂ ಮಕ್ಕಳನ್ನು ಲೈಂಗಿಕ ಅಪರಾಧಗಳಿಂದ ರಕ್ಷಿಸುವ ಕಾಯ್ದೆ 2012 ಸೇರಿವೆ ಎಂದು ಹೇಳಿದ್ದಾರೆ. ಎಲ್ಲಾ ರೀತಿಯ ಸೈಬರ್ ಅಪರಾಧಗಳಿಗೆ ಸಂಬಂಧಿಸಿದ ಘಟನೆಗಳನ್ನು ಸಾರ್ವಜನಿಕರು ವರದಿ ಮಾಡಲು ರಾಷ್ಟೀಯ ಸೈಬರ್ ಅಪರಾಧ ವರದಿ ಪೋರ್ಟಲ್ ಆರಂಭಿಸಲಾಗಿದೆ. ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಕೆಲವು ಸೈಬರ್ ಅಪರಾಧಗಳನ್ನು ಅನಾಮಧೇಯವಾಗಿ ವರದಿ ಮಾಡುವ ವ್ಯವಸ್ಥೆಯು ಪೋರ್ಟಲ್ನಲ್ಲಿದೆ. ಮಹಿಳೆ ಮಕ್ಕಳಿಗೆ ಸಂಬಂಧಿಸಿದ ಅಪರಾಧ ವರದಿ ವಿಭಾಗದಲ್ಲಿ ಅನಾಮಧೇಯವಾಗಿ ವರದಿ ಆಯ್ಕೆ ಮಾಡಬಹುದಾಗಿದೆ. ಇದಲ್ಲದೆ ಅನುಮಾನಾಸ್ಪದ ವೆಬ್ಸೈಟ್ ಯುಆರ್ಎಲ್ಗಳು, ವಾಟ್ಸಪ್ ಸಂಖ್ಯೆಗಳು, ಟೆಲಿಗ್ರಾಮ್ ಹ್ಯಾಂಡಲ್ಗಳು, ದೂರವಾಣಿ ಸಂಖ್ಯೆಗಳು, ಇಮೇಲ್ ಐಡಿಗಳು, ಎಸ್ಎಂಎಸ್ ಸಂಖ್ಯೆಗಳು, ಡೀಪ್ ಫೇಕ್ಗಳು ಹಾಗೂ ಸಾಮಾಜಿಕ ಮಾಧ್ಯಮ ಯುಆರ್ಎಲ್ಗಳನ್ನು ವರದಿ ಮಾಡಲು ವರದಿ ಮಾಡಿ ಮತ್ತು ಶಂಕಿತ ವಿವರ ಪರಿಶೀಲಿಸಿ ಎಂಬ ವಿಭಾಗವನ್ನು ರಾಷ್ಟೀಯ ಸೈಬರ್ ಅಪರಾಧ ವರದಿ ಪೋರ್ಟಲ್ನಲ್ಲಿ ಪರಿಚಯಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ಕರಾವಳಿ ಕರ್ನಾಟಕ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಬಿಹಾರ, ಛತ್ತೀಸ್ಗಢ, ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಹರಿಯಾಣ, ಚಂಡೀಗಢ ಮತ್ತು ದೆಹಲಿಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರಾಖಂಡ, ಜಾರ್ಖಂಡ್, ಪಶ್ಚಿಮ ಬಂಗಾಳದ ಗಂಗಾ ನದಿ ತೀರ, ಒಡಿಶಾ, ಮಧ್ಯ ಮಹಾರಾಷ್ಟ, ಕೊಂಕಣ ಮತ್ತು ಗೋವಾದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಈ ನಡುವೆ ಮಧ್ಯಪ್ರದೇಶ, ಈಶಾನ್ಯ ಭಾರತದ ಕೆಲವು ಭಾಗಗಳು, ಕರ್ನಾಟಕದ ದಕ್ಷಿಣ ಒಳನಾಡು, ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ ಮತ್ತು ಉತ್ತರ ಪ್ರದೇಶದಲ್ಲೂ ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯಲ್ಲಿ ತಿಳಿಸಿದೆ. ಕೇರಳದ ಎಲ್ಲ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆ ಮುಂದುವರೆಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ.

0: ಕಾಸರಗೋಡು, ಕಣ್ಣೂರು, ಇಡುಕ್ಕಿ, ಎರ್ನಾಕುಲಂ, ಕೋಟಯಂ, ಆಲಪ್ಪುಳ ಮತ್ತು ಪತ್ತನಂತಿಟ್ಟ ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಅತಿ ಭಾರಿ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉಳಿದ 7 ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಭಾರಿ ಮಳೆಯ ಮುನ್ಸೂಚನೆಯೊಂದಿಗೆ ಯೆಲ್ಲೋ ಅಲರ್ಟ್ ಜಾರಿಯಲ್ಲಿದೆ. ಇಂದು ಬೆಳಗ್ಗೆ 4 ಗಂಟೆಯಿಂದ ಕಾಕನಾಡ್, ಕುಮಾರಗೋಮ್ ಮತ್ತು ಆಲಪ್ಪುಳ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ 15 ಮಿಲಿಮೀಟರ್ಗಳವರೆಗೆ ಮಳೆಯಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಗೆ ಅಧಿಕೃತ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ನೀಡಲಾಗಿದ್ದ ಆಯ್ದ 300 ಉಡುಗೊರೆಗಳನ್ನು ರಾಷ್ಟಪತಿ ಭವನ ಇ ಉಪಹಾರ್ ಆನ್ಲೈನ್ ಪೋರ್ಟಲ್ ಮೂಲಕ ಹರಾಜು ಮಾಡುತ್ತಿದೆ. ಹರಾಜಿನಲ್ಲಿ ಭಾಗವಹಿಸಲು ಆಸಕ್ತರು ಮುಂದಿನ ತಿಂಗಳ 5ರವರೆಗೆ ಬಿಡ್ ಸಲ್ಲಿಸಬಹುದು. ಆಸಕ್ತರು ಉಪಹಾರ್ ಡಾಟ್ ರಾಷ್ಟಪತಿ ಭವನ್ ಡಾಟ್ ಜಿಒವಿ ಡಾಟ್ ಇನ್ ಪೋರ್ಟಲ್ನಲ್ಲಿ ಬಿಡ್ಗಳನ್ನು ಹಾಕಬಹುದು. ಹರಾಜಿನಿಂದ ದೊರೆಯುವ ಸಂಪೂರ್ಣ ಮೊತ್ತವನ್ನು ಸಾಮಾಜಿಕ ಕಾರ್ಯಗಳಿಗೆ ಬಳಸಲಾಗುವುದು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಪ್ರಪಂಚವು ಇಂದು ಜಪಾನ್ನ ಹಿರೋಶಿಮಾ ಮೇಲೆ ನಡೆದ ಅಣುಬಾಂಬ್ ದಾಳಿಯ ಸಂತ್ರಸ್ತರನ್ನು ನೆನಪಿಸಿಕೊಳ್ಳುತ್ತಿದೆ. ಈ ದಾಳಿಯು ಕ್ಷಣ ಮಾತ್ರದಲ್ಲಿ ಸಾವಿರಾರು ಜನರನ್ನು ಬಲಿ ಪಡೆದುಕೊಂಡಿತ್ತು ಮತ್ತು 1945ರ ಅಂತ್ಯದ ವೇಳೆಗೆ 140,000 ಜನರ ಸಾವಿಗೆ ಕಾರಣವಾಯಿತು. ಈ ದುರಂತದ ನೆನಪಿಗಾಗಿ ಶಾಂತಿ ಸ್ಮಾರಕ ಉದ್ಯಾನವನದಲ್ಲಿ ಆಯೋಜಿಸಲಾದ ಸಮಾರಂಭದಲ್ಲಿ ಇಂದು ಬೆಳಿಗ್ಗೆ 1 ನಿಮಿಷದ ಮೌನ ಆಚರಿಸಲಾಯಿತು. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಿನ್ನೆ ನಡೆದ 16ನೇ ಇಂಡಿಯಾ ಜೂನಿಯರ್ ಪುರುಷರ ರಾಷ್ಟೀಯ ಹಾಕಿ ಚಾಂಪಿಯನ್ಶಿಪ್ ಎ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದ ಒಡಿಶಾ, ಪಂಜಾಬ್, ಜಾರ್ಖಂಡ್ ಮತ್ತು ಮಧ್ಯಪ್ರದೇಶ ತಂಡಗಳು ಸೆಮಿಫೈನಲ್ ಪ್ರವೇಶಿಸಿವೆ. ಪಂಜಾಬ್ ತಂಡ 5-2 ಗೋಲುಗಳಿಂದ ಕರ್ನಾಟಕವನ್ನು, ಒಡಿಶಾ 5-1 ಗೋಲುಗಳಿಂದ ಹರಿಯಾಣವನ್ನು ಮಣಿಸಿತು. ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶ ನಡುವಿನ ಪಂದ್ಯ 3-3 ಗೋಲುಗಳಿಂದ ಸಮಬಲಗೊಂಡ ಬಳಿಕ ಶೂಟೌಟ್ನಲ್ಲಿ ಜಾರ್ಖಂಡ್ ಗೆಲುವು ಸಾಧಿಸಿತು. ಮತ್ತೊಂದು ಪಂದ್ಯದಲ್ಲಿ ಮಧ್ಯಪ್ರದೇಶ 7-3 ಗೋಲುಗಳಿಂದ ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಮನ್ ಮತ್ತು ದಿಯು ತಂಡವನ್ನು ಮಣಿಸಿತು. ಇಂದು ನಡೆಯಲಿರುವ ಸೆಮಿಫೈನಲ್ನಲ್ಲಿ ಒಡಿಶಾ ಪಂಜಾಬ್ ತಂಡವನ್ನು ಎದುರಿಸಲಿದೆ. ಮತ್ತೊಂದು ಪಂದ್ಯದಲ್ಲಿ ಜಾರ್ಖಂಡ್ ಮಧ್ಯಪ್ರದೇಶ ತಂಡವನ್ನು ಎದುರಿಸಲಿದೆ. ಎರಡೂ ಪಂದ್ಯಗಳು ಕೊಯಮತ್ತೂರಿನಲ್ಲಿ ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೆಟ್ಫ್ಲಿಕ್ಸ್ ಸಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭೇಟಿ. ಭಾರತದ ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದ ಸಾಮರ್ಥ್ಯದ ಕುರಿತು ಚರ್ಚೆ. ವಿಕಸಿತ ಭಾರತ 2047 ಆರೈಕೆದಾರರ ಸಬಲೀಕರಣಕ್ಕೆ ಕಾರ್ಯತಂತ್ರಗಳ ಕುರಿತು ನೀತಿ ಆಯೋಗ ವರದಿ ಬಿಡುಗಡೆ. ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಅಂತರ್ಜಾಲಕ್ಕಾಗಿ ಕೇಂದ್ರ ಸರ್ಕಾರದಿಂದ ಕ್ರಮ. ಕರಾವಳಿ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ಇಂದು ಭಾರಿ ಮಳೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಜೂನಿಯರ್ ಪುರುಷರ ರಾಷ್ಟೀಯ ಹಾಕಿ ಚಾಂಪಿಯನ್ಶಿಪ್ ಸೆಮಿಫೈನಲ್ನಲ್ಲಿ ಒಡಿಶಾ, ಪಂಜಾಬ್ ಹಾಗೂ ಜಾರ್ಖಂಡ್ ಮಧ್ಯಪ್ರದೇಶ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೀಗ ಚಿತ್ರಗೀತೆಗಳು.

0: ಓಂ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆಯನ್ನು ಕೇಳಿದಿರಿ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಒದಗಿಸಿದವರು ಹಂಸಲೇಖ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ಕುಶಲವೇ ಕ್ಷಮೆ. ಚಿತ್ರಕ್ಕಾಗಿ ಕೆ ಕಲ್ಯಾಣ್ ಅವರು ಬರೆದಿರುವ ಗೀತೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಗೀತೆಯನ್ನು ಹಾಡಿದರೆ ರಾಜೇಶ್ ಕೃಷ್ಣನ್.

ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರಾ ಅವರ ಇವುಗಳ ಸ್ವರಗಳಲ್ಲಿ ಶೃಂಗಾರ ಕಾವ್ಯ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಒದಗಿಸಿದ್ದಾರೆ ಹಂಸಲೇಖ.

ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಮೊದಲಿಗೆ ಹಿಂದಿಯಲ್ಲಿ, ಅನಂತರ 8:15ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ದೆಹಲಿ ಕೇಂದ್ರದ ಸಹ ಪ್ರಸಾರ.

ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಂದ್ರಿಕಾ ಅವರ ಯುಗಳ ಸ್ಥಳಗಳಲ್ಲಿ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಆಕಾಶವಾಣಿ ಕಾರವಾರ, ಸಮಯ 8:50 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪ್ರಸಾರವಾಗಲಿದೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 8:50 ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಹೇಗಿರಲಿರಣ ವಿಜಯ ಪರಿಭವಗಣನೆ ಆಯವದರಿಂಭಟನ ಸತ್ವ ಶಿಕ್ಷಣಕ್ಕೆ ನಾಯಕನಿಗಿರಲಿರಣ ವಿಜಯ ಪರಿಭವಗಣನೆ ಆಯವದರಿಂಭಟನ ಸತ್ವ ಶಿಕ್ಷಣಕ್ಕೆ ಸ್ವೀಯ ಸತ್ವ ವಿಕಾಸ ನಿಜ ಶಕ್ತಿ ಅಭ್ಯಾಸ ಶ್ರೇಯಸ್ಸಿಗೆ ಸೋಪಾನ ಮಂಕುತಿಮ್ಮ ಸ್ವೀಯ ಸತ್ವ ವಿಕಾಸ ನಿಜ ಶಕ್ತಿ ಅಭ್ಯಾಸ ಶ್ರೇಯಸ್ಸಿಗೆ ಸೋಪಾನ ಮಂಕುತಿಮ್ಮ.

ಸೈನಿಕನ ಒಂದು ಮನೋಧರ್ಮ ಈ ಪದ್ಯದಲ್ಲಿ ಮುಂದುವರೆದಿದೆ. ಇದು ಮಿಲಿಟರಿ ಕಾಲ್ ಅಂತ ಕರೀತಾರೆ, ಪರಿಭಾಷೆ ಮಿಲಿಟರಿದೇನೆ. ಅವ್ರಿಗೇನು ಗೊತ್ತಿರುತ್ತೆ, ಆರ್ಡರ್ ಕಾಲ್, ಅರ್ಜೆಂಟ್ ಕಾಲ್, ನುಗ್ಗು ನುಗ್ಗು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ. ಎಲ್ಲರೂ ಹೇಳೋದಿದ್ದೇನೆ, ನವೋದಯ ಕಾಲದಲ್ಲಿ ಬಹಳ ಪ್ರಸಿದ್ಧವಾದ ಮಾತುಗಳಿವು. ಅದರಿಂದ ಪದಂಡಿ ತ್ರೋಸುಕು ಪದಂಡಿ ಮುಂದುಕು ಪೋದಾಂ ಪೋದಾಂ ಪೈ ಪೈಕಿ. ತೆಲುಗಿನಲ್ಲಿ ಕೂಡ ಈ ಪದ್ಯ ಇದೆ. ಅಂದರೆ ಆ ಕಾಲದವರೆಲ್ಲ ಸೈನಿಕರಂತೆ ನುಗ್ತಾ ಇದ್ರು. ಹಾಗಾದ್ರೆ ಏನಪ್ಪ, ಗೆಲ್ತೀವೋ ಸೋಲ್ತೀವೋ, ನಿಂಗೆ ಯಾಕದು? ನಾಯಕನಿಗಿರಲಿ ರಣವಿಜಯ ಪರಿಭವ ಗಣನೆ, ಯುದ್ಧದಲ್ಲಿ ಗೆಲುವಾಗುತ್ತೋ ಸೋಲಾಗುತ್ತೋ ಅದು ನಿಮ್ಗೆ ಯಾಕೆ? ಅವನು ಯುದ್ಧ ಮಾಡೋ ನಾಯಕರಿದಾರಲ್ಲ, ಮಾಡಿಸೋ ನಾಯಕರಿದಾರಲ್ಲ, ಅವ್ರಿಗಿರುತ್ತೆ. ಆಯುವದ ರಿಂ ಭಟನ ಸತ್ವ ಶಿಕ್ಷಣಕ್ಕೆ. ಇದು ನಿಜವಾಗಿ ಭಟನ ಸೈನಿಕನ ಸತ್ವ ಶಿಕ್ಷಣ ಇದೆಯಲ್ಲ, ಅಂದರೆ ಅವನ ಸತ್ವ ಏನಿದೆ ಅವುಗಳನ್ನು ಕುದುರಿಸುವ, ಮುಂದುವರಿಸುವ, ಬೆಳೆಸುವ ಒಂದು ವಿಚಾರ ಇಲ್ಲಿದೆ. ಸ್ವೀಯ ಸತ್ವ ವಿಕಾಸ. ಸ್ವೀಯ ಅಂದರೆ ತನ್ನ ಅಂತ ಅರ್ಥ, ಸಂಸ್ಕೃತ ಶಬ್ದ ಇದು. ಸ್ವೀಯ ತತ್ವ ವಿಕಾಸ, ಸತ್ವ, ನನ್ನ ಸತ್ವ ಏನಿದೆ ಅದನ್ನು ಬೆಳೆಸಬೇಕು. ಹಾಗೆ ನಿಜ ಶಕ್ತಿ ಅಭ್ಯಾಸ. ಸೈನಿಕನಿಗೆ ಲೆಫ್ಟ್ ರೈಟ್ ಅಂದರೆ ಅವನಿಗೆ ಎಂಥ ಸಮಯದಲ್ಲೂ ಅವನಿಗೆ ಯುದ್ಧದ ವಿಚಾರಣೆ ಇರುತ್ತೆ, ಸೈನ್ಯದ ವಿಚಾರಣೆ ಇರುತ್ತೆ. ಇದು ಶ್ರೇಯಸ್ಸಿಗೆ ಸೋಪಾನ. ಸ್ವೀಯ ಸತ್ವ ವಿಕಾಸ ಅಂದರೆ ತನ್ನ ಸತ್ವವನ್ನು ಎಷ್ಟು ಬೆಳೆಸ್ಬೋದೋ ಅಷ್ಟರ ಮಟ್ಟಿಗೆ ಬೆಳೆಸ್ಬಿಟ್ರು. ಹನುಮ ಇದಾನಲ್ಲ, ಅವನಿಗೆ ಹನುಮ ಅಂದರೆ ಕೋತಿ ಅಂತ ಅರ್ಥ. ಆದರೆ ಎಷ್ಟು ವಿಕಾಸ ಆಗ್ಬಿಟ್ಟ ಸಮುದ್ರವನ್ನು ಹಾರುವಾಗ ಅಂದರೆ ಸ್ವೀಯ ಸತ್ವ ವಿಕಾಸ, ನಿಜಶಕ್ತಿ ಅಭ್ಯಾಸ. ಇದು ಶ್ರೇಯಸ್ಸಿನ ಸೋಪಾನವಾಗುತ್ತೆ, ಸೈನಿಕರಿಗೆ ಧೈರ್ಯ ಕೊಡುವಂಥ ಮಾತುಗಳಿವು.

0: ಕವ ಚರಿಸುತ್ತ ಮಾನಸವ ಸೈತಿಡುತ ಆಯಸಂಬಡಿಸದವಲಂತರಾತ್ಮನನು. ಕಾಯಕವ ಚರಿಸುತ್ತ ಮಾನಸವ ಸೈತಿಡುತ ಆಯಸಂಬಡಿಸದವಲಂತರಾತ್ಮನನು. ಮಾಯೆಯೊಡನಾಡುತ್ತ ಬೊಮ್ಮನನು ಭಜಿಸುತ್ತ ಆಯುವನು ಸಾಗಿಸಲು ಮಂಕುತಿಮ್ಮ. ಮಾಯೆಯೊಡನಾಡುತ್ತ ಬೊಮ್ಮನನು ಭಜಿಸುತ್ತ ಆಯುವನು ಸಾಗಿಸಲು ಮಂಕುತಿಮ್ಮ.
1: ಕಾಯಕವ ಚರಿಸುತ್ತ ಮಾನಸವ ಸೈತಿಡುತ್ತ

0: మంకుతిమ్మ మంకుతిమ్మ.
1: ಬದುಕಿನಲ್ಲಿ ನಾವು ಹೇಗೆ ಸಾಕ್ಬೇಕಪ್ಪ? ಇದಕ್ಕೆ ಒಬ್ಬೊಬ್ಬರದ ಅಭಿಪ್ರಾಯ ಒಂದೊಂದಿರುತ್ತೆ. ಡಿ ವಿ ಜಿ ಅವರು ಮಹಾಭಕ್ತರು, ದೈವ ಭಕ್ತರು, ಕಾರ್ಯೋತ್ಸಾಹಿಗಳು, ಮತ್ತೆ ಕೆಲಸದಲ್ಲಿ ತೊಡಗು ಅಂತ ಹೇಳುವಂಥವರು. ಅವರು ಬದುಕೋ ಬಗ್ಗೆ ಏನು ವಿವರಿಸಿದ್ದಾರೆ ಇಲ್ಲಿ? ಜೀವನ ಸಿದ್ಧಾಂತ ಅಂತ ಕರಿಬಹುದು ಈ ಪದ್ಯವನ್ನ. ಕಾಯಕವ ಚರಿಸುತ್ತ ನೋಡ, ನಿನ್ನ ಕಾಯಕ ಏನು ಸಂಸ್ಕೃತದಲ್ಲಿ ಇಲ್ಲದ ಈ ಶಬ್ದ ಕನ್ನಡದಲ್ಲಿ ಏನರ್ಥ ಅಂದರೆ, ಕಾಯಕ ಅಂದರೆ ದೇಹದಿಂದ ಮಾಡುವ ಶಬ್ದ ಅಂತ ಸಂಸ್ಕೃತದಲ್ಲಿ ಇದೆ. ಆದರೆ ವಚನಕಾರರು ಇದನ್ನು ಪ್ರಸಿದ್ಧಿಗೆ ತಂದರು. ಕಾಯಕ, ನಾವು ಮಾಡಬೇಕಾದ ಕೆಲಸ ಇದೆಯಲ್ಲ, ಅದನ್ನು ಮಾಡು. ಮಾನಸವ ಸಹಿತಿಡು, ಮನಸ್ಸನ್ನು ಹದ್ದುಬಸ್ತು ನೀಡು. ಸಹಿತು ಅಂದರೆ ಸಮಾಧಾನ ಪಡಿಸು. ಆಯಸ ಬಡಿಸದವಲ್ ಅಂತರಾತ್ಮನನು. ಇದು ಡಿ ವಿ ಜಿ ಅವರಿಗೆ ಮಾತ್ರ ಹೇಳಕ್ಕೆ ಸಾಧ್ಯ. ಇದು ನಿನ್ನ ಅಂತರಂಗಕ್ಕೆ ನೋವಾಗದಂತೆ, ನಿನ್ನ ಮನಸ್ಸಿನ

0: ಅಲ್ಲಿ ತುಮುಲಗಳು ತುಂಬದಂತೆ, ನೀನು ವಿರೋಧವಾದ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನ್ನಿಸದಂತೆ ಮಾಡು. ಇದು ಒಂದಾಯಿತು. ಡಿವಿಜಿಯವರು ಮಾಯೆಯೊಡನಾಡುತ್ತಾ ಬೊಮ್ಮನನ್ನು ಪೂಜಿಸುತ್ತಾ ಆಯುವನ್ನು ಸಾಗಿಸಲೋ, ಬಾಳಿಗೊಂದು ನಂಬಿಕೆ ಅಂತ ಒಂದು ಪುಸ್ತಕ ಇದೆ ಅವರದ್ದು. ಅದರಲ್ಲಿ ಹೇಳೋದಿದ್ದೇನೆ, ಮಾಯೆಯ ಒಡನೆ ಈ ಲೋಕ ಅನ್ನೋದು ಒಂದು ಮಾಯೆ, ಇವತ್ತಿದೆ ನಾಳೆ ಇರೋಲ್ಲ, ಏನು ಗೊತ್ತಾಗಲ್ಲ ನಮಗೆ, ನಮ್ಮ ಪಾಲಿಗೆ ಇರೋದೇ ಇಲ್ಲ. ಆದರೆ ಮಾಯೆ ಏನು ನೋಡು, ಮಾಯೆಯನ್ನು ನೋಡು, ಅದ್ರ ಜೊತೆ ಆಡು. ಬೊಮ್ಮನನ್ನು ಭಜಿಸುತ್ತಾ, ದೇವರು ಬೊಮ್ಮನೇ ಬ್ರಹ್ಮ, ದೇವರು ದೈವವನ್ನು ಭಜಿಸುತ್ತಾ ಆಯುವನ್ನು ಸಾಗಿಸಲು. ಅಂದರೆ ಆತ್ಮಕ್ಕೆ ಅಪಚಾರವಾಗದಂತೆ ಪ್ರತಿನಿತ್ಯ ಏಕೈಕ ಮನಸ್ಸಿನಿಂದ ದೈವವನ್ನು ಧ್ಯಾನಿಸುತ್ತಾ ಯಾವ ಕೆಲಸವನ್ನೂ ಬಿಡದೆ ಯಾವುದಕ್ಕೂ ಸಂಚಕಾರವನ್ನು ತರದೆ ನಿನ್ನ ಆಯಸ್ಸನ್ನು ಸಾಗಿಸಬೇಕು. ಇದು ಮನುಷ್ಯ ಒಂದು ದಿವಸದಲ್ಲಿ ಮುಗಿಸುವಂಥದ್ದಲ್ಲ, ಬದುಕಿನ ಉದ್ದಕ್ಕೂ ಕೊನೆ ಉಸಿರಾಡೋ ತನಕ ಅಂತ ಹೇಳ್ತೀವಲ್ಲಪ್ಪ, ಕೊನೆ ಉಸಿರಾಡೋ ತನಕ ನಾವು ಈ ಕೆಲಸ ಮಾಡ್ತಾನೆ ಇರಬೇಕು. ನಮಗೆ ಬೇರೆ ಮುಕ್ತಿನೇ ಇಲ್ಲ. ಅದರಿಂದ ಆಯುವನ್ನು ಸಾಗಿಸಬೇಕಾದ ಕ್ರಮ ಯಾವುದು? ಒಬ್ಬೊಬ್ಬ ಕವಿ ಒಂದೊಂದು ಹೇಳ್ತಾನೆ. ಡಿ ವಿ ಜಿ ಅವರು ಹೇಳೋ ಕ್ರಮ ಇದು.
1: ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಅಂಗದಾಗ ಆಟ ಆಡ್ಬೋದು. ನಾಯಿ

0: ಹಾಕಿಲ್ಲಮ್ಮ, ನೀನು ಹಂಗ ಮಾಡ್ತಿ, ಒಳಗ್ ಬಾ ಒಳಗ್ ಬಾ ಅಂತ ಕಾಡ್ತಿ, ನಾ ಏನ್ ಮಾಡ್ಲಮ್ಮ? ಯಾಕಮ್ಮ ನನ್ಗ ಹಿಂಗ, ಯಾಕಮ್ಮ ನನ್ಗ ಹಿಂಗ?
1: ಇಂಥ ಸತ್ಯದ ಪ್ರಶ್ನೆಗೆ ಏನು ಉತ್ತರ ಹೇಳಿ? ಸಾಧನೆಯ ಶಿಖರ ಏರಿದ್ರು ಹೆಣ್ಣಿನ ಜೀವನಕ್ಕೆ ನೆಮ್ಮದಿಯ ಭವಿಷ್ಯ ಇಲ್ಲ ಅಂತ ಹೇಳಿ, ಅಥವಾ ನಿನಗೆ ಯಾರು ರಕ್ಷಣೆಗೆ ಇಲ್ಲ ಅಂತ ಹೇಳಿ? ನನ್ನ ಹತ್ರ ಉತ್ತರ ಅದ ಏನು?
2: ಉತ್ತರ ಅದ ಅಮ್ಮ, ನಾವೆಲ್ಲರೂ ಕೂಡ ಉತ್ತರ ಹುಡುಕ್ಬೇಕು. ಎಲ್ಲಾ ಮಹಿಳೆಯರಿಗೂ ರಕ್ಷಣೆ ಮಾಡ್ತೀನಂತ ಭರವಸೆ ಕೊಡ್ತೀನಿ.
3: ನನ್ನ ತಮ್ಮನ ಜೊತೆ ನಾನು ಭರವಸೆ ಕೊಡ್ತೀನಿ. ಮಹಿಳಾ ದೌರ್ಜನ್ಯವನ್ನ ಎಲ್ಲಾರು ಖಂಡಿಸೋಣ.
4: ಹೆಣ್ಣಿನಿಂದ ತಾನೇ ಮಾನ ಪ್ರಾಣ.
1: ಇದು ಮನೆ ಮನೆಯ ಮಾತಾಗಲಿ, ಗಂಡು ಹೆಣ್ಣು ಎಂಬ ಭೇದ ತೊಲಗಲಿ, ಸ್ತ್ರೀ ಕುಲ ನೆಮ್ಮದಿಯಿಂದ ಉಸಿರಾಡುವಂತಾಗ್ಲಿ.

ಆಕಾಶವಾಣಿ ಕಾರವಾರ. ಶ್ರೋತೃಗಳು, ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ದೊಡ್ಡರಂಗೇಗೌಡ ವಿರಚಿತ ಕೆಲವು ಭಾವಗೀತೆಗಳನ್ನು ಕೇಳ್ಕೊಂಬರೋಣ. ಕೇಳಿ, ಚಿತ್ತಾರ ಬಿಡಿಸಿಯಾವೆ ಮುಂಗಾರ ಮಳೆ ಮೋಡ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಎಸ್ಪಿ ಬಾಲಸುಬ್ರಹ್ಮಣ್ಯ ಅವರ ಧ್ವನಿಯಲ್ಲಿ ದೊಡ್ಡರಂಗೇಗೌಡ ವಿರಚಿತ ಭಾವಗೀತೆಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ ಸುಗ್ಗಿ ವ್ಯಾಳಿಗೆ ಸುಗ್ಗಿ ವ್ಯಾಳಿಗೆ.

0: ಆಕಾಶವಾಣಿ ಕಾರವಾರ. ಕಿರುನಾಟಕ ಬೆಲ್ಲದ ಡಬ್ಬಿ, ರಚನೆ ಶ್ರೀ ರಾಮಚಂದ್ರ ಭಾವೆ, ನಿರ್ದೇಶನ ಶಶಿಧರ್ ಕೆ ನರೇಂದ್ರ. ಕೇಳಿ ಕಿರುನಾಟಕ ಬೆಲ್ಲದ ಡಬ್ಬಿ.
1: ಓ, ಪುಣ್ಯಕ್ಕಿನ್ನೂ ಬಸ್ ಬಂದಿಲ್ಲ. ಒಂದ್ ರೀತಿ ನೋಡಿದ್ರ ಈ ಬಸ್ ಲೇಟ್ ಆಗಿ ಬರೋದು ನಮ್ಮಂಥವ್ರಿಗೆ ಚಲೋನ. ಯಾರು ಯಾರು? ನನ್ನ ಹೆಸರು ಹಿಡಿದು ಕರ್ದಂಗಾತಲ್ಲ. ಓ ಪಾಟೀಲ, ಬಾರ ಹೋ ಪಾಟೀಲ. ನೀನು ಬಸ್ಸಿಗೆ ಕಾಯ್ಲಿಕ್ಕತ್ತೇನ? ಹೌದು ಮಾರಾಯ, ಮಂಗಳೂರು ಬಸ್ ಇನ್ನೂ ಯಾಕೆ ಬರುವಲ್ಲು ಅಂತ ಅನ್ಕೋತಿದ್ದೆ. ಅಷ್ಟೋಗ ನೀ ಕಾಣಿಸಿದೆ ಅಂತ.
2: ಹಂಗಾರ ನಿಂದು ನಂದು ಒಂದ ದಾರಿ ಅನ್ನೋ ಹಂಗಾತು.
1: ಯಾಕ ನೀನು ಚಲೋ ಆತು ಬಿಡು. ದೂರದ ಪ್ರಯಾಣ ಒಬ್ಬನೇ ಹೋಗುದಂದ್ರ ಬಹಳ ದಾಸ ನೋಡಪ್ಪ.
2: ಎಲ್ಲಿ ತನಕ ನೀನು?
1: ಉಡುಪಿ ತನಕ. ಮಣಿಪಾಲದೊಳಗ ಒಂದಿಷ್ಟು ಬ್ಯಾಂಕಿಂದು ಕೆಲಸದ ಏನಪ್ಪ. ಅಂದಂಗ ನೀನು
2: ಬ್ಯಾಸ್ಗಿ ರಜಾ ಅಂತ ಮನಿ ಮಂದಿ ಎಲ್ಲ ತವರಿಗೆ ಹೋಗ್ಬಿಟ್ರ. ಇನ್ನ ಸಾಲ ಶುರು ಆಗ್ತಾವ ನೋಡು.
1: ಹೌದು,
2: ಕರೀಲಿಕ್ಕೆ ಹೊಂಟೇನಿ.
1: ಹಿಂಗ ಮತ್ತ ಲಘುನ ಹೊಂಟಂಗ ಕಾಣಿಸ್ತದಲ್ಲೋ. ಹುಡುಗರು ರಜಾ ಪೂರ್ತಿ ಮಜಾ ಮಾಡ್ಕೊಂಡು ಇರ್ಲಿ ಬಿಡು.
2: ಇನ್ನೂ ಆಲಸ್ಯ ಮಾಡಿಬಿಟ್ರ ಕೆಲಸ ಕೆಟ್ಟ ಹೋಗ್ತಾವ. ಮೇ ತಿಂಗಳ ಮುಗಿತಿದ್ದಂಗ ಘಟ್ಟದ ಕೆಳಗ ಮಳಿ ಜೋರಾಗಿ ಬಿಡ್ತದ, ಪ್ರವಾಹ ಬರ್ತಾವ, ಗುಡ್ಡ ಕುಸಿದು ದಾರಿ ಕಟ್ಟಾಗಿ ಹೋಗ್ತಾವ. ಮತ್ತ ತವರ ಮನೆಗೆ ಹೋದ ಹೆಣ್ಣು ಮಕ್ಕಳಿಗೆ ಇಲ್ಲಿ ಗಂಡ ಒಬ್ಬವನ ಇರುವಾಗಿನ ಫಜೀತಿ ಏನು ಅಂಬುದರ ಕಲ್ಪನಾ ಸುದ್ದ ಇರುವುದಿಲ್ಲ.
1: ನೀನ್ ಅನ್ನೋದು ಖರೆ ಅದ ಏನಪ್ಪ? ಅರೇ ಇದೇನು ಇದು ಗುಣಚೀಲದ ಗಂಟು ನಿಂದ ಏನಿದು? ಅಂತೂ ಮಾವನ ಮನೆಗೆ ಅಳಿಯ ದೇವರ ಸವಾರಿ ಜೋರಾಗಿ ಹೊಂಟಂಗ್ ಕಾಡ್ತದ ಅನ್ನೋ.
2: ಏನ್ ಸವಾರಿನೋ ಏನ್ ಕಥಿನೋ, ಮೊದಲ ಮದ್ವಿ ಸೀಸನ್, ಈಗ ಬಸ್ನೊಳಗ್ ನಿಲ್ಲಿಕ್ಕೂ ಜಾಗ ಇಲ್ಲ.
1: ಹೌದು,
2: ಈಗ ಟಾಪ್ ಸರ್ವಿಸ್ ಸುದ ಶುರು ಆಗ್ಬಿಟ್ಟಾವ. ಅಂಥದ್ರೊಳಗ್ ಈ ಬೆಲ್ಲದ ಡಬ್ಬಿ ಗಂಟು ಹೆಂಗ್ ಸಾಗಿಸೋದು ಅಂತ ಚಿಂತಿ ನಂಗ.
1: ಬೆಲ್ಲದ ಡಬ್ಬೇನ ಇದು? ಯಾಕೋ ಅಲ್ಲಿ ಬೆಲ್ಲ ಸಿಗುದಿಲ್ಲ ಅಂತಾನ?
2: ನಮ್ ಮಾವ ಬಂದಿದ್ರಲ್ಲ, ಈ ನಮೂನಿ ಬೆಲ್ಲ ಸಿಗುವುದಿಲ್ಲ ಅಂತ ಹೇಳಿದ್ರ ಅಲ್ಲೇ.
1: ಓ ಹಂಗ
2: ಅಷ್ಟ ನೋಡು. ಆಶಾ ಸುಮ್ಕ ಕೂತ್ರ ಕೇಳು. ಏನ್ರಿ ನೀವು ಕರೀಲಿಕ್ ಬರು ಮುಂದ ಚಲೋ ಬೆಲ್ಲ ಒಂದ್ ಡಬ್ಬಿ ತಂದು ಬಿಡ್ರಿ ಅಂತ ಅಪ್ಪಣಿ ಮಾಡೇ ಬಿಟ್ಲು.
1: ಮತ್ತ ವೈನಿ ಹೇಳಿದ ಮೇಲೆ ಮುಗುದ ಹೋಯ್ತಲ್ಲ. ಆದ್ರ ಜಗ, ಚಿಮಣಿ ಎಣ್ಣಿ, ಗ್ಯಾಸು, ಪೆಟ್ರೋಲು, ಉರುವಲು ಇಂಥ ಡಬ್ಬಿ ಬೆಲ್ಲ ಇಂಥವನ್ನೆಲ್ಲ ಬಸ್ ಒಳಗೆ ಹಾಕೋದಿಲ್ಲ, ನಿನಗೆ ಗೊತ್ತದನು ಇಲ್ಲ.
2: ಚಿಮಣಿ ಎಣ್ಣಿ ಇಂಥವೆಲ್ಲ ಹಾಕೋದಿಲ್ಲ ಅಂತ ಕೇಳೇನಿ,
1: ಆದ್ರೆ ಬೆಲ್ಲ ಏನ್ ಮಾಡ್ತದ? ಇದು ದಹನಕ್ಕ ಉತ್ತೇಜನಕಾರಿ. ಈ ನೀರ್ ಬೆಲ್ಲಕ್ಕ ಒಂದ್ ಸರ್ತಿ ಬೆಂಕಿ ಹತ್ತಿ ಬಿಡ್ತು ಅಂತಂದ್ರ ಲಘು ಆರಿಸ್ಲಿಕ್ಕೆ ಆಗುದಿಲ್ಲೇನಪ್ಪ.
2: ಮತ್ತ ಈಗೆಲ್ಲ ಬೇಕಾದಷ್ಟು ಮಂದಿ ಒಯ್ತಿರ್ತಾರಲ್ಲೋ?
1: ಒಯ್ತಿರ್ತಾರೋ, ಆದ್ರ ಈ ಮಂಗಳೂರು ಬಸ್ಸಿನ ಡ್ರೈವರು ಕಂಡಕ್ಟರು ಭಾರಿ ಸ್ಟ್ರಿಕ್ಟ್ ಏನಪ್ಪ, ಗೊತ್ತಾತು ಅಂತಂದ್ರ ಕೆಳಗ ಒಗದ್ ಬಿಡ್ತಾರ.
2: ಪಾಟೀಲ್ ಹೆಂಗ್ ಮಾಡುದೀಗ? ಬೆಲ್ಲದ ಡಬ್ಬಿ ತರ್ತೀನಿ ಅಂತ ಕಾಗದಾನೂ ಬರೆದು ಬಿಟ್ಟೇನಿ. ಹೆಂಗಾರು ಮಾಡಿ ನನ್ನ ಜೋಡಿ ಇದನ್ನ ಒಯ್ಲಿಕ್ಕೆ ಬೇಕು.
1: ಹಂಗಂದ್ರ ಹಿಂಗ್ ಮಾಡು.
2: ಬಸ್
1: ಬಂದು ನಿಂತ ಮೇಲೆ ಬಸ್ಸಿನ ಸಿಬ್ಬಂದಿ ಚಹಾ ಕುಡಿಲಿಕ್ಕೆ ಹೋಗ್ತಾರೇನಪ್ಪ. ಆ ಹೊತ್ತು ನೋಡ್ಕೊಂಡು ಒಬ್ಬ ಹಮಾಲನ್ನು ಹಿಡಿದು ಬೆಲ್ಲದ

0: ಡಬ್ಬಿನ ಟಾಪಿನ ಮೇಲೆ ಹಾಕಿಸಿಬಿಡು, ಲಗೇಜು ಮಾಡಿಸ್ಲಿಕ್ಕೆ ಹೋಗ್ಬಾಡೇನಪ್ಪ. ಟಿಕೆಟ್ ಅಷ್ಟೇ ತಗೊಂಡು ಏನೂ ತಿಳಿದವ್ರ ಹಂಗ ಸುಮ್ಮಗೆ ಕುಂಟುಬಿಡು. ಹಾ ಅನ್ನಂಗೆ ನೋಡು, ಅಲ್ಲೇ ಬಸ್ ಬಂದ್ಬಿಡ್ತು, ನಾ ಹೋಗಿ ಸೀಟ್ ಹಿಡಿತೇನಪ್ಪ.
1: ಅಂತೂ ತಡ ಆದ್ರೂ ಅಡ್ಡಿ ಇಲ್ಲ, ಊರ್ ಮುಟ್ಟು ತನಕ ಇನ್ನೇನು ಚಿತ್ತಿಲ್ಲ.
0: ಏ ಜಗ, ಮತ್ ನೀನು ಡಬ್ಬಿನ ಟಾಪಿನ ಮೇಲೆ ಹಾಕ್ಸಿದ್ದನ್ನ ಕಂಡಕ್ಟರು ಡ್ರೈವರು ಯಾರು ನೋಡಿಲ್ಲ? ಹೋಗಿಲ್ಲ,
1: ಇಲ್ಲ, ಅವ್ರು ಬರುವುದ್ರೊಳಗೆ ಕೆಲಸ ಮುಗಿಸಿಬಿಟ್ಟಿದ್ದೆ.
0: ಚಲೋ ಆತ ಬಿಡು. ಏನಪ್ಪ ಅಂದಂಗ ಜಗ, ಡಬ್ಬಿನ ಚಲೋತ್ನಂಗಿ ಪ್ಯಾಕ್ ಮಾಡಿದ್ಯೋ ಇಲ್ಲ ಮತ್ತ? ಯಾಕಂದ್ರ ಧಡಿಕೆ ಒಳಗ ಡಬ್ಬಿ ಉರುಳಿ ಗಿರುಳಿ ಮತ್ತೇನಾದ್ರು
1: ನನ್ ಗೊತ್ತಾಗುದಿಲ್ಲ. ನಾ ಅಷ್ಟ ಬಸ್ಸಿನ ಮ್ಯಾಲಿಂದ ಹೆಚ್ಚು ಒಗದ್ರು ಅದಕ್ಕೆ ಏನು ಆಗುದಿಲ್ಲ.
0: ಅಡ್ಡಿಲ್ಲ, ಏನಪ್ಪ
1: ಹಂಗ ಪ್ಯಾಕ್ ಮಾಡೀನಿ. ಹೊಸ ಡಬ್ಬಿ, ಮುಚ್ಚಳನು ಬಿಗಿ ಅದ, ಮತ್ತು ಮುಚ್ಚಳಕ್ಕ ಮಣ್ಣು ಮೆತ್ತಿ ಇನ್ನಷ್ಟು ಟೈಟ್ ಮಾಡೇನಿ, ಮತ್ತು ಡಬ್ಬಿನ ಗೋಣಿ ಚೀಲದೊಳಗೆ ಇಳಿಸಿ ಬಿಗಿಯಾಗಿ ಕಟ್ಟಿಬಿಟ್ಟೇನಿ.
0: ಬೇಷ್ ಮಾಡಿಬಿಡು. ಹಾಂ ಜಗ, ಈಗ ನೋಡು ಘಾಟ್ ಸೆಕ್ಷನ್ ಶುರುವಾತೇನಪ್ಪ?
1: ಶುರುವಾತ
0: ಬಸ್ಸು ಗಟ್ಟ ಇಳಿಯುವ ಮುಂದೆ ತಿರುಗಿ ಇಳಿಯುವ ಮಜಾನೋ ಮಜಾನೋ ಅದು. ಮತ್ತು ಬೆಟ್ಟ ಗುಡ್ಡ ಕಾಡು ಒಟ್ಟಿನಾಗ ಪ್ರಕೃತಿ ಸೌಂದರ್ಯ ನೋಡಲಿಕ್ಕೆ ಭಾಳ ಚಂದ. ಏನಪ್ಪ ಏನದು, ಏನದು ಸಪ್ರ ನಿನ್ನ ಡಬ್ಬಿನ ಏನು ಮತ್ತೆ? ಅಲ್ಲ ಚಳಿಗಳಿಗೆ ಸರಿಯಾಗಿ ಕಟ್ಟಿರು ಇಲ್ಲ ಅದನ್ನ?
1: ಗಡಿಬಿಡಿ ಒಳಗೆ ಹಂಗೆ ಇಳಿಸಿಬಿಟ್ಟೆ. ಏ ಪಾಟೀಲ, ಏನು ಮಾಡೋದೀಗ? ಬಸ್ ಪ್ರತಿ ಸಲ ತಿರುಗೋ ಮುಂದೆ ಡಬ್ಬಿ ಟಾಪಿನ ತುಂಬ ಓಡಾಡ್ಲಿಕ್ಕೆ ಶುರು ಮಾಡಿಬಿಟ್ಟದಲ್ಲ.
2: ಯಾರ್ರಿ ಯಾರ್ರಿ ಅದು? ಟಾಪಿನ ಮೇಲೆ ಏನು ಸಾಮಾನು ಹಾಕಿರಿ? ಊಟದ ಕೆಳಗೆ ಬಿದ್ದು ಹೋದ್ರೆ ನಾವು ಜವಾಬ್ದಾರಲ್ಲ.
1: ಬಿದ್ದರೆ ಪೀಡ ಹೋತು
0: ನಂದು ಅಂತ ಘೋಷಣೆ ಮಾಡಿ ಇಡಿಯೋ, ಮತ್ತೆ ಲಗೇಜ್ ಬೇರೆ ಮಾಡಿಸಿಲ್ಲ ಅದನ್ನ.
1: ಅದದ್ದಾಗ್ಲಿ, ಯಾಕೋ ಎದೆ ಒಳಗೆ ಪುಕ್ಕು ಪುಕ್ಕು ಅನ್ಲಿಕ್ಕೆ ಹತ್ತದಲ್ಲ. ಈ ದಡಿಕಿಗೆ ಮುಚ್ಚಳಕ್ಕೆ ಮೆತ್ತಿದ ಮಣ್ಣು ಉದುರು ಬಿಟ್ರೆ, ಆಮೇಲೆ ಮುಚ್ಚಳ ಬಾಯಿ ಬಿಟ್ರೆ, ಮೊದಲ ಮೇ ತಿಂಗಳು ಬಿಸಿಲು ಬಸ್ಸಿನ ಕಾವಿಗೆ ಬೆಲ್ಲ ಕರಿಗೆ ಬಿಡ್ತದ, ಆಮೇಲೆ ನೀರಿನಂಗೆ ಹರಿತಾ ಹರಿತಾ ಟಾಪಿನ ಸಂಧಿ ಸಂಧಿ ಒಳಗೆಲ್ಲ ತುಂಬಿಕೊಂಡು ಒಳಗು
0: ಜಗ ನೋಡಲ್ಲಿ ಬಸ್ನೊಳಗೆಲ್ಲ ಬೆಲ್ಲ ಸೋರ್ಲಿಕ್ಕೆ ಶುರುವಾಗ್ಬಿಟ್ಟದ. ಅಲ್ಲಿ ನೋಡು ಎಲ್ಲಾರ ಮೈ ಮೇಲೂ ಅರಿವಿ ಮೇಲೆ ಸಾಮಾನಿನ ಮೇಲೆ ನೋಡು ಅವ್ರ ಪಡಿಪಾಟ್ಲಾನ. ನಾವು ಮುಂದಿನ ಸೀಟ್ ಹಿಡ್ದೀವಿ ಅಂತ ನಮಗೇನು ಅದರಿಂದ ತ್ರಾಸ ಆಗಿಲ್ಲ ಏನಪ್ಪ ಸದ್ಯಕ್ಕೆ?
2: ಯಾರಪ್ಪ ಅದು ಬೆಲ್ಲ ಟಾಪಿನ ಮೇಲೆ ಹಾಕಿದವ್ರು? ಯಾರ್ದದು ಬೆಲ್ಲ? ಯಾವ ಮಗನು ಬಾಯಿನ ಬಿಡುವಲ್ಲ.
0: ಏ ಜಗ ನೋಡಿದೀಯೋ ಇಲ್ಲೋ ನೀನು ಬೆಲ್ಲ ಮಾಡಿದ ಹಗರಣ?
1: ಹೌದು ಪಾಟೀಲ, ಹಿಂಗಾಗ್ತದ ಅಂತನ ಬೆಲ್ಲ ಹಾಕ್ಲಿಕ್ಕೆ ಬಸ್ಸಿನ ಮಂದಿ ಪರವಾನಗಿ ಕೊಡುದಿಲ್ಲ ಅಂತ ಈಗ ನನಗೆ ಗೊತ್ತಾಯ್ತು.
0: ಏ ಜಗ ನೀ ಮಾತ್ರ ತೆಪ್ಪಗ ಕೂತ್ಬಿಡೇನಪ್ಪ, ಈ ಬೆಲ್ಲ ನಿಂದು ಅಂತ ಗೊತ್ತಾತು ಅಂದ್ರೆ ಈ ಬಸ್ಸಿನ ಮಂದೆಲ್ಲ ಕೂಡಿ ನಿನ್ನ.
1: ಹೌದು ಮಾರಾಯ, ಬೆಲ್ಲ ಹಾಳಾಗಿ ಹೋಗ್ಲಿ, ಮರ್ಯಾದೆ ಉಳಿಸ್ಕೊಂಡು ಮೊದಲು ಮಾವನ ಮನೆ ಸೇರ್ಕೊಂಡು ಬಿಟ್ರೆ ಸಾಕಾಗ್ಯದ ನನಗೆ.

0: ಪಾಟೀಲಂತೂ ಉಡುಪಿ ಒಳಗೆ ಇಳಿದು ಹೋದ.
1: ಇನ್ನು ಮುಂದೆ ನಾವು ಒಬ್ಬವನ ಆಗಿಬಿಟ್ಟೆ.
0: ಅರಿ ಗುಡುಗು.
1: ಹ್ಞೂ,
0: ಉಡುಪಿ ಬಿಡು ಮುಂದೆ ಭಾಳ ಮೋಡ ಸೇರಿತ್ತು.
1: ಇವತ್ತಿನ ಶೆಕೆನೂ ಜಾಸ್ತಿ, ಮಳೆ ಬಂದಾ ಬರ್ತದ ಅಂತ ಅಂದ್ಕೊಂಡಿದ್ದೆ.
0: ಆಗ್ಲಿ, ಇನ್ನಷ್ಟು ಮಳೆ ಬರಲಿ.
1: ಈ ಬಸ್ಸಿನ ಮಂದಿ ಲಕ್ಷ ಎಲ್ಲ ಬೆಲ್ಲದಿಂದ ಮಳೆ ಕಡೆ ಹೋಗ್ಲಿ.
2: ಇನ್ನೂ
1: ನನ್ನ ಸತ್ತು ಪರೀಕ್ಷೆ ಮುಗಿದಿಲ್ಲ ಅಂತ ಕಾಣಿಸ್ತದೆ. ಮಳೆ ಬಂತು ಅಂತ

0: ಹೋಗಿ ಸಂತೋಷ ಪಡ್ತಾ ಬೆಲ್ಲದಿಂದ ಅನುಭವಿಸಿ ಸಂಕಷ್ಟ ಮರೆತು ಬಿಡ್ತಾರಾ ಅಂತ ಅಂದ್ಕೊಂಡಿದ್ದೀರ? ಇದೇನಿದು ಮತ್ತು ಅಧ್ವಾನ? ಬೆಲ್ಲದ ಜೋಡಿ ಮಳಿ ನೀರು ಸೇರಿ ಬಸ್ಸಿನ ಮಂದಿಗೆಲ್ಲ ಪಾನಕದ ಅಭಿಷೇಕ. ಯಾಕೋ ಎದ್ದು ಗಳಿಗಿನ ಚಲೋ ಇದ್ದಂಗಿಲ್ಲ ಇವತ್ತು. ಪಾಪ ಎಷ್ಟೊಂದು ಅವಸ್ಥೆ ಇವಡ್ದೆಲ್ಲ ನನ್ನೊಬ್ಬನ ತಪ್ಪಿಗೆ ಪಾಪ ಇವರೆಲ್ಲ ಅನುಭವಿಸುವಂಗಾತು.
1: ಛೇ ಛೇ ಛೇ ಛೇ, ಯಾರದ್ದು ಬೇಲ ಈಗಾದ್ರೂ ಹೇಳ್ರಿಪ್ಪ.
0: ಅಂತೂ ಊರ್ ಬಂತು, ಇಲ್ಲಿ ತನಕ ಹೆಂಗೋ ಪಾರಾದೆ. ಇನ್ ಯಾರಿಗೂ ಗೊತ್ತಾಗದಂಗ ಆ ಬೆಲ್ಲದ ಡಬ್ಬಿನ ಕೆಳಗಿಳಿಸ್ಕೊಂಡು ಬಿಟ್ಟೆ ಅಂತಂದ್ರೆ ನಾ ಗೆದ್ದೆ.
1: ಏ ಸರಿ ದಾರಿ ಬಿಡಪ್ಪ. ಏ ಸರಿ ಹೇಳಿರಿ.
0: ಮಳಿ ಇನ್ನೂ ಸಣ್ಣಾಗಿ ಬರ್ಲಿಕ್ಕೆ ಹತ್ತದ. ಹಮಾಲ್ರಿ ಯಾರು ಕಾಣುವಲ್ರಿ. ನಾನೇ ಟಾಪಿಗೆ ಹತ್ತಿ ಇಳಿಸ್ಬಿಟ್ರಾತು. ಅಯ್ಯೇ ಇದನ್ನ ಎಲ್ಲಿ ಹಿಡಿಯುದು ಅಂತ ಗೊತ್ತಾಗವಲ್ರಿ. ಇಡೀ ಚೀಲ ಬೆಲ್ಲದೊಳಗೆ ಮುಳುಗಿ ಹೋಗ್ಯದ. ಮ್ಯಾಲಿಂದ ಒಗದ್ ಬಿಡುವ ಚಲೋ. ಖಾತಾತಲ್ಲ ಈ ಕಂಡಕ್ಟರ್ ಕಡಿಮೆ ನೋಡಿಬಿಟ್ಟ.
2: ಬರ್ರಿ ಬರ್ರಿ ಬರ್ರಿ, ನಿಧಾನಕ್ಕೆ ನಿಧಾನ ಕೇಳಿರಿ. ಆ ಗಡಿಬಿಡಿ ಏನಿಲ್ಲ ನಿಮ್ದ ಏನು ಇವೆಲ್ಲ?
3: ಹೌದ್ರಿ ಕಂಡಕ್ಟರ್ ಸಾಹೇಬ್ರ.
2: ಮತ್ತ ನಾ ದಾರಿ ಉದ್ದಕ್ಕೂ ಗಂಟ್ಲು ಹರ್ಕೊಂಡೆ, ಟಾಪರ್ ಅಂತ ಕೂತಿದ್ರಲ್ರಿ. ಆತು ಇದ್ರ ಲಗೇಜು ಮಾಡಿಸಿರೇನು? ಇಲ್ಲ ಅಂದ್ರ ನಾ ಹಂಗ ಬಿಟ್ಟು ಬಿಡ್ತೀನಿ ಅನ್ಕೊಂಡ್ರೇನು? ಉಡುಪಿಯೊಳಗ ಆ ಕಂಟ್ರೋಲರ್ ಹತ್ತಿ ನೋಡಿ, ಏನ್ರಿ ಇದು ಎಮ್ಮಿ ಕರ ಹಾಕಿದಂಗೆ ಆಗ್ಯದಲ್ಲ ಅಂದ್ರು. ನಾನು ಅಲ್ರಿ ಸರ, ನಂಗೇನು ಗೊತ್ತಿಲ್ಲ ಅಂದ್ರು ಕೇಳಲಿಲ್ಲ. ನನ್ನ ಮ್ಯಾಲೆ ರಿಪೋರ್ಟ್ ಮಾಡ್ತೀನಂತ ಧಮಕಿ ಬೇರೆ ಕೊಟ್ಟಾರ. ಹ್ಞೂ ಮಾರಿ ನೋಡ್ಕೊಂತ ಏನು ನಿಂತು ಬಿಟ್ರಿ, ತೆಗೀರಿ ಐವತ್ತು.
0: ಐವತ್ತು ರೂಪಾಯಿ ಅಷ್ಟ್ಯಾಕ್ರಿ ಸಾಹೇಬ್ರ?
2: ಯಾಕಂತ ಮತ್ತೆ ಕೇಳ್ತಿರಲ್ರಿ? ಈಗ ನೀವು ಮ್ಯಾಲೆ ಹತ್ತಿ ನಿಮ್ ಬೆಲ್ಲ ಮಾಡಿದ ಅನಾಹುತನ ಕಣ್ಣಾರೆ ನೋಡಿರಿ. ಇಲ್ಲೋ ಮಂಗಳೂರಿಗೆ ಹೋದ್ಮೇಲೆ ನಿದ್ದಿ ಮಾಡೋದು ಬಿಟ್ಟು ಈ ಬಸ್ಸಿನ ಟಾಪ್ ತೋಳಿಸ್ಬೇಕು ನನ್ನ ಕರ್ಮ. ಅರೇ ಮತ್ತೂ ಮಾತಾಡ್ಕೊಳ್ರಿ ಅಲ್ಲ. ನೀವು ನೀವು ದಂಡ ಕೊಡ್ದಿದ್ರೆ ಈ ಬೆಲ್ಲ ಬಿಡಾವಲ್ಲ ನಾನು. ಗೊತ್ತಾತಿಲ್ಲೋ
0: ಅಷ್ಟು ಮಾಡಿ ಪುಣ್ಯ ಕಟ್ಕೊಡ್ರಿ ಸಾಹೇಬ್ರ. ನಂಗೂ ಅದ್ರ ಸಲುವಾಗಿ ಸಾಕಾಗಿ ಹೋಗ್ಯದ. ಹೆಂಗೂ ಆ ಡಬ್ಬಿ ಒಳಗ ಬೆಲ್ಲ ಏನು ಬಹಳ ಉಳಿದಿರ್ಲಿಕ್ಕಿಲ್ಲ. ಎಲ್ಲಾ ಬೆಲ್ಲನು ನಿಮ್ ಬಸ್ಸ ತಿಂದು ಕೂತದ. ಇನ್ನೇನು ಡಬ್ಬಿ ಖಾಲಿನ. ಇದನ್ನು ಒಯ್ದು ನಾನಾರ ಏನ್ ಮಾಡ್ಲಿ? ನೀವ ಇಟ್ಕೊಳ್ರಿ, ನನಗ್ ಕರೆಯ ಬೇಡ.
2: ಕರೇನ ಹೊಂಟ್ಬಿಟ್ರಲ್ಲ, ಚಲೋ ಮಂದಿ ಗಂಟು ಬಿದ್ರೆ ಅಡ್ಡಿ ಇಲ್ಲ. ನೀವು ಈ ಡ್ರೈವರ್ ಬೇರೆ ಅವಸರ ಮಾಡ್ಲಿಕ್ಕತ್ತೇನ. ಅಂತೂ ನಾನು ಇಷ್ಟು ವರ್ಷ ಸರ್ವಿಸ್ ನೊಳಗ ನಿಮ್ಮಂತ ಪ್ಯಾಸೆಂಜರ್ ಬೆಟ್ಟಿನಾಗಿದ್ದೆ. ಹ್ಞೂ ಭಾಳ ಶಾಣ್ಯರಿದ್ದೀರಿ. ನಿಮ್ ಬೆಲ್ಲ ಚಿಲ್ಲ ತಗೊಂಡು ನಾನೇನ್ ಮಾಡ್ಲಿ? ತಗೊಂಡ್ ಹೋಗ್ರಿ ಈ ಸರ್ತಿ. ಇನ್ನೊಂದ್ಸರ್ತಿ ದಯಮಾಡಿ ನಮ್ಮ ಬಸ್ನೊಳಗೆ ಬರಬೇಡ್ರಿ. ನಮ್ಮ ಹಣೆ ಬರ, ನೀವೇನ್ ಮಾಡೀರಿ? ಹಾ ರೈಟ್ ರೈಟ್.
0: ಓಹೋ ಅಂತೂ ಹೆಂಗೋ ಪಾರಾದೆ. ಇನ್ನು ಮನಿ ತನಕ ಒಯ್ದು ಒಂದು ಮೂಲಿ ಒಳಗೆ ಇಟ್ಟು ಬಿಟ್ಟೆ ಅಂತಂದ್ರೆ ನನ್ನ ಕೆಲಸ ಮುಗೀತು.

0: अरे रे रे रे, होते ना आगले
1: रात्रि बिसी बिसी अड़ी ऊट माड़ मलगिद्र एंथ गड़दनीति. अरे आशा एल्लि होद्लु? आशा, आशा
2: बंदे. बंदे ಏನು ನಿದ್ದೆ ಇನ್ನೂ ಮುಗಿದಿಲ್ಲೇನು? ಏನೋ ಕನ್ವರ್ಸ್ಲಿಕ್ಕೆ ಹತ್ತಿರಲ್ಲ, ತಗೊಳ್ರಿ ಚಾ ತಂದು ಕುಡೀರಿ ತಗೊಳ್ರಿ.
1: ಅರೆ ಸುಮ್ ಕೂತಿಲ್ಲ, ಏನಾದರೂ ಮಾತಾಡು.
2: ಏನು ಮಾತಾಡಲಿ ನನ್ನ ತಲಿ? ನಿಮ್ಮ ಸಲುವಾಗಿ ಮನೆ ಮಂದಿ ಕಡಿಂದೆಲ್ಲ ಇಷ್ಟೋ ತನಕ ಮಂಗಳಾರತಿ ಮಾಡಿಸ್ಕೊಂಡೆ ನಾನು.
1: ಅಂಥದ್ದೇನಾತ್ ನನ್ನ ಸಲುವಾಗಿ ಅಂದ್ರೆ?
2: ನಿಮ್ಮ ಸಲುವಾಗಿ ಅಂದ್ರೆ ನೀವು ತಂದು ಬೆಲ್ಲದ ಸಲುವಾಗಿ ರೀ ಮನೆ ಮಂದಿಗೆಲ್ಲ ಸಾಕಾಗಿ ಹೋಗ್ಯದ. ರಾತ್ರಿ ಇಡೀ ಮನೆಯೊಳಗೆ ಯಾರು ನಿದ್ದಿನ ಮಾಡಿಲ್ಲ ಅಂತ.
1: ಅಂದ್ರೆ?
2: ಅಂದ್ರೆ ಯಾರಿಗೂ ನಿದ್ದಿ ಮಾಡ್ಲಿಕ್ಕೆ ಬಿಟ್ಟಿಲ್ಲ ನಿಮ್ ಬೆಲ್ಲ.
1: ಏನ್ ಹಿಂಗಂದ್ರೆ ನಿದ್ದಿಗೂ ಬೆಲ್ಲಕ್ಕೂ ಏನು ಸಂಬಂಧ?
2: ಆತು ಕೇಳ್ರಿ, ನೀವು ನಿನ್ನೆ ಬರು ಹೊತ್ತಿಗೆ ರಾತ್ರಿ ಎಂಟು ಹೊಡೆದಿತ್ತಂತ ಕಾಣಿಸ್ತದೆ.
1: ಹೌದು.
2: ನೀವು ಬೆಲ್ಲದ ಚೀಲ ತಂದು ನಡಮನಿ ಒಳಗ ಮೂಲೆ ಒಳಗೆ ಇಟ್ರಿ, ಹೌದಾ?
1: ಹೌದು. ಏನಾತೀಗ
2: ಮುಂದೆ ಕೇಳ್ರಿ. ಹುಡುಗರು ಲಘು ಮಲಗ್ತಾರ ಅಂತ ನಾನು ನಡಮನಿ ತುಂಬಾ ಹಾಸಿಗೆ ಹಾಸಿಟ್ಟು ಬಿಟ್ಟೆ. ಸಣ್ಣವರೆಲ್ಲ ಮಲಗಿಬಿಟ್ರು. ಆಮೇಲೆ ನಾವೆಲ್ಲ ಊಟ ಮಾಡಿ ಹರಟಿ ಹೊಡೆದು ಮಲಗೋ ಹೊತ್ತಿಗೆ 12 ಹೊಡೆದಿತ್ತನ್ರಿ.
1: ಹೌದು.
2: ನೀವು ಅಳಿ ದೇವರು ಅಟ್ಟದ ಮೇಲೆ ಆರಾಮಾಗಿ ಗಾಳಿಗೆ ಮಲಗಿಬಿಟ್ರಿ.

0: ನಡಮಾನಿ ಒಳಗೆ ಮಲಗಿದ್ದು ನಮ್ಮಪ್ಪ ಅಮ್ಮಗ ನಿದ್ದಿನ ಬರಲಿಲ್ಲಂತ. ಏನೋ ಚುಟು ಚುಟು ಕಡಿಯುದು, ಉರಿ ಉರಿ ತುರ್ಸುದು ನಡುವೆ ಇತ್ತಂತ. ಮೊನ್ನೆ ಯುಗಾದಿ ಹಬ್ಬಕ್ಕ ಸುಣ್ಣ ಬಣ್ಣ ಮಾಡಿಸಿದ ಮನಿ ಸೊಳ್ಳೇನೂ ಇರಲಿಲ್ಲ, ತಗಣಿನೂ ಇರಲಿಲ್ಲ, ಆದ್ರೂ ಯಾಕೆ ಹಿಂಗ್ ಕಡಿತ ಶುರುವಾಗ್ಯದ ಅಂತ ಮೈಯೆಲ್ಲ ತುರಿಸ್ಕೋತ ಎದ್ದು ದೀಪ ಹಾಕಿ ನೋಡಿದ್ರ ಹಾಸಿಗೆ ತುಂಬೆಲ್ಲ ಇರುವಿ ಗೊದ್ದುಗಳು ತುಂಬಿ ಬಿಟ್ಟಾವಂತ. ಇಷ್ಟೊಂದು ಇರುವುಗಳು ಎಲ್ಲಿಂದ ಬಂದ್ವು ಅಂತ ಗಾಬರಿಯಾಗಿ ಹಾಸಿಗೆ ಹತ್ತು ಝಾಡಿಸ್ಲಿಕ್ಕೆ ಹೋದ್ರ ಹಾಸಿಗೆಲ್ಲ ನೆಲಕ್ಕೆ ಕಾಂಟಿ ಬಿಟ್ಟದಂತ. ಗೊತ್ತಾತೇನು ಯಾಕಂತ? ನಿಮ್ಮ ಗೋಣಿ ಚೀಲದಿಂದ ಹರಿದು ಬಂದ ಬೆಲ್ಲ ಇಡೀ ನಡಮನೆ ಪೂರ್ತಿ ಹರಡಿ ಬಿಟ್ಟಿತ್ತು. ಹಾಸಿಗೆ ಹೊದಿಕೆ ಜಮಖಾನ ಎಲ್ಲ ಬೆಲ್ಲಮಯ. ಅದ್ರ ವಾಸನೆ ಹಿಡಿದು ನೆಲದೊಳಗಿಂದ ಇರುವುಗಳ ದಂಡ ಎದ್ದು ಬಿಟ್ಟದಂತೆ.
1: ಆಮೇಲೆ ಅವರೆಲ್ಲ ಕೂತ ನಿದ್ದಿ ಮಾಡಿದ್ರಂತೇನು?
0: ನಿದ್ದಿ ಮಾಡೋದಕ್ಕಿಂತ ಆ ಇರುವಿ ಗೊದ್ದುಗಳಿಂದ ನಿಮ್ಮ ಬೆಲ್ಲದಿಂದ ಪಾರಾದ್ರೆ ಸಾಕಾಗಿತ್ತು ಅವರಿಗೆಲ್ಲ. ಮತ್ತೆ ಮಲಗಬೇಕಂದ್ರೆ ಹಾಸಿಗೆ ಹೊದಿಕೆನೂ ಇಲ್ಲ, ಜಾಗನೂ ಇಲ್ಲ.
1: ಮತ್ತೇನು ಮಾಡಿದ್ರು?
0: ಆ ಗೋಣಿ ಚೀಲ ಹಿತ್ತಲ ಕಡೆ ತಗೊಂಡು ಹೋಗಿ ನೀರೊಳಗೆ ನೆನೆಸಿ ತುಳಿದು ಬಡದದಕ್ಕೆ ಹತ್ತಿದ ಬೆಲ್ಲ ಎಲ್ಲ ತೆಗೆದ್ರಂತೆ. ಮತ್ತೆ ಹಾಸಿಗೆ ಹೊದಿಕೆ ಎಲ್ಲ ನೆನೆಸಿ ಒಗದು ಬಣ ಹಾಕಿದ್ರಂತೆ. ನಡಮನೆ ಒಳಗಿದ್ದ ಇರುವಿ ಗೊದ್ದನ್ನೆಲ್ಲ ಗುಡಿಸಿ ಬೆಲ್ಲನೆಲ್ಲ ಬಳದು ಸಾರಿಸಿ ನಡಮನಿನ ಒಂದು ರೂಪಕ್ಕೆ ತರೋ ಹೊತ್ತಿಗೆ
1: ವೆಂಕಟೇಶ
0: ಅದರ ದೇವಸ್ಥಾನದಿಂದ ಸುಪ್ರಭಾತ ಕೇಳಲಿಕ್ಕೆ ಹತ್ತಂತೆ. ಅಂದಂಗ ಚಹಾ ಕುಡ್ದಾತೋ ಇಲ್ಲೋ, ಅಟ್ಟ ಬಿಟ್ಟು ಕೆಳಗಿಳಿದು ಬರ್ರಿನ, ನಮ್ಮಪ್ಪ ನಿಮ್ಮನ್ನ ಕಾಯ್ಲಿಕ್ಕೆ ಹತ್ತಾರ.
2: ಬೆಲ್ಲದ ಡಬ್ಬಿ ಕಿರುನಾಟಕ ಕೇಳಿದಿರಿ. ಬರೆದವರು ಶ್ರೀ ರಾಮಚಂದ್ರ ಭಾವಿ, ಪಾತ್ರವರ್ಗ ಜಗದೀಶ್, ವಿರೂಪಾಕ್ಷ ಮಂಟೂರ್, ಪಾಟೀಲ್ ಬಸವರಾಜ್ ಶೆಲ್ಲಿ, ಕಂಡಕ್ಟರ್ ಸುನೀಲ್ ಗಿರೆಡ್ಡಿ, ಆಶಾ ಸಂಗೀತಾ ಹಂಪಿಹೊಳಿ, ನಿರ್ದೇಶನ ಶಶಿಧರ್ ಕೆ ನರೇಂದ್ರ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳಿಂದ ಮುಂದೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಹಲೋ
3: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
2: ಮತ್ತೆ?
3: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
4: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
3: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
2: ಸರ್, 2 ಲಕ್ಷ
5: ಏನಾಯ್ತಪ್ಪ?
2: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ. ಕಟ್ ಮಾಡಿದ್ರು.
5: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
2: ಫ್ರಾಡ್?
5: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
8: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
9: 16-70 ವರ್ಷದ ಅರ್ಹ ಕಾರ್ಮಿಕರು ಹಿಂದೆ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
11: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
10: ಹೌದಪ್ಪ, ನಡ್ಕೊಂಡೇ ಹೋಗ್ಬಹುದಾ? ಫ್ರೀಯಾಗಿ

0: ಔಷಧಿ ಕೊಡ್ತಾರಾ?
1: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
2: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಶ್ರುತಗಳ ಇಂದಿನ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರತಿಭಾ ಎಸ್ ಓಂಕಾರಿಯವರ ಶಾಸ್ತ್ರೀಯ ಗಾಯನ ಕೇಳಿ. ರಾಗ್ ಜೋಗ್, ವಿಲಂಬಿತ್ ಏಕ್ ತಾಲ್, ಧೃತ್ ತೀನ್ ತಾಲ್.

0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರತಿಭಾ ಎಸ್ ಓಂಕಾರಿ ಅವರ ಶಾಸ್ತ್ರೀಯ ಗಾಯನವನ್ನು ಆಲಿಸಿದಿರಿ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ಕಾರವಾರ. ಸಮಯ 10:02 ಆಗಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ.

ಸಮಯ 10:02 ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ವಿಜಯೋತ್ಸವ ಚಿತ್ರದ ಹಾಡೊಂದನ್ನು ಕೇಳೋಣ. ರಾಜ್ಕುಮಾರ್ ಭಾರತಿ ಹಾಡಿದ್ದಾರೆ, ಟಿ ಉದಯಶಂಕರ್ ಅವರ ರಚನೆ, ಶಂಕರ್ ಗಣೇಶ್ ಅವರ ಸಂಗೀತ ಇದೆ.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ರವಿಚಂದ್ರ ಚಿತ್ರದ ಹಾಡು ಪ್ರಸಾರವಾಯಿತು. ಜಿ ಉದಯಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇತ್ತು. ಮುಂದೆ ಪ್ರಸಾರವಾಗುವಂತ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ, ಎಸ್ ಜಾನಕಿ ಅವರ ಧ್ವನಿ ಕೂಡ ಇದೆ. ಮಾಂಗಲ್ಯ ಭಾಗ್ಯ ಚಿತ್ರದ ಹಾಡಿದು, ಆರ್ ಎನ್ ಜಿ ಗೋಪಾಲ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

ಆತನು ಮನಕ್ಕೆ ಕನ್ನಡ ನುಡಿ ಮುಟ್ಟೆ ಅಂದ ಪೂರ್ವದ ಪುಣ್ಯವೋ ಪಡೆದಿಹ ಭಾಗ್ಯವೋ

ಪದ ಮಗ ಚಿತ್ರದ ಹಾಡು ಪ್ರಸಾರವಾಯಿತು. ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ಇಳಿಯರಾಜಾ ಅವರ ಸಂಗೀತದಲ್ಲಿ ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಈಗ ಅವರದೇ ಧ್ವನಿಯಲ್ಲಿ ಮತ್ತೊಂದು ಹಾಡು ಪಿ ಸುಶೀಲ ಅವರ ಜೊತೆಯಲ್ಲಿ ಹಾಡಿದ್ದಾರೆ. ದೇವರ ಆಟ ಚಿತ್ರದ ಹಾಡಿದ್ದು. ಚಿ ಉದಯಶಂಕರ್ ಗೀತೆಯನ್ನು ಬರೆದಿದ್ದಾರೆ, ಸತ್ಯಮ್ ಅವರ ಸಂಗೀತ ಇದೆ.

ಪಿ ವಿ ಶ್ರೀನಿವಾಸ್ ಹಾಗೂ ರೇಣುಕಾ ಅವರು ಹಾಡಿದ ನಮ್ಮ ಊರು ಚಿತ್ರದ ಹಾಡು ಪ್ರಸಾರವಾಯಿತು. ಸಿ ವಿ ಶಿವಶಂಕರ್ ಅವರ ರಚನೆ, ಆರ್ ರತ್ನ ಅವರ ಸಂಗೀತದಲ್ಲಿ ಹಾಡನ್ನು ಕೇಳಿದೆ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗ್ತಾ ಇದೆ.
1: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನೋ? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ. ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಸೌಂದರ್ಯ, ಸುಂದರ, ಸುಂದರಿ ಶೀರ್ಷಿಕೆ ಇರುವ ಹಾಡುಗಳು ಇಂದಿನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಪ್ರಸಾರವಾಗ್ತಾ ಇವೆ. ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಮುಯಿಗೆ ಮುಯಿ ಚಿತ್ರದ ಹಾಡನ್ನು ಕೇಳೋಣ. ಎಸ್ ಜಾನಕಿ ಅವರ ಧ್ವನಿ ಕೂಡ ಇದೆ. ವಿಜಯ ನರಸಿಂಹ ಅವರು ಬರೆದಂತಹ ಹಾಡಿಗೆ ಸತ್ಯಂ ಅವರ ಸಂಗೀತ ಇದೆ.

ಜಮುನಾರಾಣಿಯವರ ಧ್ವನಿಯಲ್ಲಿ ಅಪರೂಪದ ಹಾಡೊಂದನ್ನು ಕೇಳಿದ್ರಿ. ಓಹಿಲೇಶ್ವರ ಚಿತ್ರದ್ದು, ಕುರ ಸೀತಾರಾಮ ಶಾಸ್ತ್ರಿಗಳು ಹಾಗೂ ವಿಜಯ ನರಸಿಂಹ ಅವರು ಬರೆದಂತ ಹಾಡಿದಾಗಿತ್ತು. ಜಿ ಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆಯಲ್ಲಿ ಹಾಡು ಪ್ರಸಾರವಾಯಿತು. ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗ್ತಾ ಇದೆ. ಇನ್ನು ಪಿ ಸುಶೀಲಾ ಅವರು ಹಾಡಿರುವ ಒಂದು ಹಾಡನ್ನು ಕೇಳೋಣ. ಇದು

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ने कमा ಅಯ್ಯೋ ಬಾಮ್ಮ ಕೈ ಹಿಡಿಯಮ್ಮ ಅತ್ತೆ ಮಗಳೇ ಕುಸುಮ ಅರುಂದರಿ ಸುಂದರಿ ಸುಂದರಿ ನಿನ್ನ ನೋಡದೆ ಹೋದರೆ

ನಾಳೆ ಅಯ್ಯೋ ಚೆಲುವೆ ತಾವರೆ ಹೂವೆ ಬಾರೆ ನನ್ನೇ ಕೊಡುವೆ ಸುಂದರಿ ಸುಂದರಿ ಸುಂದರಿ ನಿನ್ನೋದದೆ ಹೋದರೆ ಕಣ್ಣರಿ ಸುಂದರಿ ಸುಂದರಿ ಸುಂದರಿ ನಿನ್ನೋದದೆ

ಪಾಲಿಯ ಆಣೆ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ರಾಜ್ಕುಮಾರ್ ಭಾರತಿ ಹಾಡಿದ್ರು, ಜೀವದೇಶಂಕರ್ ಗೀತೆಯನ್ನ ಬರೆದಿದ್ರು, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಪಿ ಸುಶೀಲ್ ಅವರು ಹಾಡಿರುವ ಒಂದು ಹಾಡನ್ನ ಕೇಳೋಣ. ಸುಂದರ ಶೀರ್ಷಿಕೆ ಹಾಡುಗಳು ಪ್ರಸಾರವಾಗ್ತದೆ. ಓಹಿಲೇಶ್ವರ ಚಿತ್ರದ ಹಾಡಿದು. ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆ, ವಿಜಯ ನರಸಿಂಹ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ.

0: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.
1: ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ.
2: ಜಾತಿ, ಮತ, ಪಂಥ, ಭಾಷೆ, ದೇಶ, ಅಂತಸ್ತು, ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
3: ಒಂದೇ ಬಾಳು, ಒಂದೊಂದೇ ಬದುಕು, ಹೊಂದಿಕೊಂಡೇ ನಾವು ಬಾಳಬೇಕು.
0: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.
4: ಸ್ನೇಹಿತರೆ, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದ ಕೊನೆಯಲ್ಲಿ ಮಾಯಾ ಬಜಾರ್ ಚಿತ್ರದ ಹಾಡನ್ನು ಕೇಳೋಣ. ಘಂಟಸಾಲ ಅವರ ಧ್ವನಿಯಲ್ಲಿ ಶ್ರೀ ಸದಾಶಿವಯ್ಯ ಅವರ ರಚನೆ, ಘಂಟಸಾಲ ಅವರ ರಾಗ ಸಂಯೋಜನೆ ಈ ಹಾಡಿಗಿದೆ. ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜೆ ರಶ್ಮಿ.
5: ಸುಂದರಿ ನಾವಿಂತ ದಿವ್ಯ ಸ್ವರೂಪವ ನೆಲ್ಲೆಲ್ಲೂ ಹುಡುಕಿನ ಕಂಡುದಿಲ್ಲೆ, ಎಲ್ಲೆಲ್ಲೂ ಹುಡುಕಿನ

0: ಕಂಡುದಿಲ್ಲೇ
1: ದೂರ ದೂರ
0: ದೂರವೇತ ಕೊಯ್ಲಿಯ ವರಸಿಗೆ ಬಂದಿಗ ಆರ್ಯ ಪುತ್ರನು ನಿನ್ನ ನಾನೇ ತಾನೇ ದೂರವೇತ ಕೊಯ್ಲಿಯ ವರಸಿಗೆ ಬಂದಿಗ ಆರ್ಯ ಪುತ್ರನು ನಿನ್ನ ನಾನೇ ತಾನೇ ಮತ್ತೆ ಮದುವೆ ವಿನೋದಕ್ಕೆಂದೇ ಬಂದೆ ನೈ ಸುಂದರಿ

0: ಹೆಚ್ಚಿದ್ರೆ ಹೇಗೆ? ಪೂಜ್ಯರಿದ್ದಾರು
1: ಪೂಜ್ಯರು ಇಹರೆಂದು ಹೆದರುವೇನೆ ರಮಣಿ. ಪೂಜ್ಯರು ಇಹರೆಂದು ಹೆದರುವೇನೆ ರಮಣಿ, ಹೊಂದಲು ನಿಂತೀಗ ಪತಿಯೇ ಕಣಿ. ಪೂಜ್ಯರು ಇಹರೆಂದು ಹೆದರುವೇನೆ ರಮಣಿ, ಹೊಂದಲು ನಿಂತೀಗ ಪತಿಯೇ ಕಣಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದಿವಂಗತ ಮಾಜಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರ ಪುಣ್ಯತಿಥಿ ಅಂಗವಾಗಿ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಇರಾನ್ ಮತ್ತು ಒಮಾನ್ ದೇಶಗಳು ಹೊರ್ಮುಜ್ ಜಲಸಂಧಿಯ ಮೂಲಕ ಹಡಗುಗಳ ಸಂಚಾರಕ್ಕೆ ಸಂಬಂಧಿಸಿದ ಮಾರ್ಗದ ಭೌಗೋಳಿಕ ನಿರ್ದೇಶಾಂಕಗಳ ಕುರಿತು ಒಮ್ಮತಕ್ಕೆ ಬಂದಿವೆ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಘಾಯಿ ತಿಳಿಸಿದ್ದಾರೆ. ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಡಿಜಿಟಲ್ ಪರಿಸರವನ್ನು ಖಚಿತಪಡಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ತಿಳಿಸಿದ್ದಾರೆ. ತೀವ್ರ ಸಂಕಷ್ಟಕ್ಕೆ ಸಿಲುಕುವ ಪತ್ರಕರ್ತರು ಮತ್ತು ಮಾಧ್ಯಮ ಸಿಬ್ಬಂದಿ ಅಥವಾ ಅವರ ಕುಟುಂಬಗಳಿಗೆ ತುರ್ತು ಆಧಾರದ ಮೇಲೆ ಒಂದು ಬಾರಿಯ ಪರಿಹಾರ ಧನ ಒದಗಿಸಲು ಕೇಂದ್ರ ಸರ್ಕಾರ ಪತ್ರಕರ್ತರ ಕಲ್ಯಾಣ ಯೋಜನೆ JWS ಜಾರಿಗೊಳಿಸಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಶಾಸಕ ಕೆಎಂ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಇಂದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣ ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ನೀಡಿವೆ. 2024-25 ಮ್ಯಾನ್ಯುವೆಲ್ ಸ್ಕ್ಯಾವೆಂಜರ್ಗಳಾಗಿ ನೇಮಕ ಮಾಡುವುದನ್ನು ನಿಷೇಧಿಸುವ ಮತ್ತು ಅವರ ಪುನರ್ವಸತಿ ಕಾಯ್ದೆ 2013 ನಡೆಸಲಾದ ರಾಷ್ಟ್ರವ್ಯಾಪಿ ಸಮೀಕ್ಷೆಯಲ್ಲಿ ದೇಶದ ಯಾವುದೇ ಜಿಲ್ಲೆಯಲ್ಲಿ ಮ್ಯಾನ್ಯುವೆಲ್ ಸ್ಕ್ಯಾವೆಂಜರ್ಗಳು ಪತ್ತೆಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 201 ಅಂಕಗಳ ಏರಿಕೆಯೊಂದಿಗೆ 78,782 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 16 ಅಂಕ ಏರಿಕೆಯ ನಂತರ 24,641 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 9 ಪೈಸೆ ಇಳಿಕೆಯೊಂದಿಗೆ 95.17 ರೂಪಾಯಿ. ಕೇರಳದ ಎಲ್ಲ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಇಂದು ಕಾಸರಗೋಡು, ಕಣ್ಣೂರು, ಇಡುಕ್ಕಿ, ಎರ್ನಾಕುಲಂ, ಕೋಟಯಂ, ಆಲಪ್ಪುಳ ಮತ್ತು ಪತ್ತನಂತಿಟ್ಟ ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಅತಿ ಭಾರಿ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

ಟು ಬ್ಯಾಕ್ ಚಿತ್ರಗೀತೆಗಳನ್ನ ಕೇಳ್ತಾ ಹೋಗೋಣ. ಮೊದಲ ಎರಡು ಹಾಡುಗಳು ಜಗಮಲ್ಲ ಚಿತ್ರದ ಒಂದು ಹಾಡು, ಅನುರಾಧ ಭಟ್ ಮತ್ತು ಸಿದ್ಧಾರ್ಥ ಬೆಳ್ಮಣ್ಣು ಹಾಗೂ ಸಂಗಡಿಗರು ಹಾಡಿದ್ದಾರೆ. ಹೃದಯ ಶಿವ ಅವರ ಸಾಹಿತ್ಯಕ್ಕೆ ಜೆ ಮನ್ ಅವರ ಸಂಗೀತವಿದೆ. ಆ ಗೀತೆಯ ನಂತರ ಕೇಳಿ ನ್ಯೂರಾನ್ ಚಿತ್ರದ ಹಾಡು, ರಾಜೇಶ್ ಕೃಷ್ಣನ್ ಅನುರಾಧ ಭಟ್ ಅವರ ಧ್ವನಿಗಳು, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತದಲ್ಲಿ.

ಸಾರ್ವಜನಿಕರಿಗೆ ಸುವರ್ಣಾವಕಾಶ ಚಿತ್ರದ ಒಂದು ಹಾಡನ್ನ ಕೇಳಿದ್ರಿ. ಹರಿಹರನ್ ಮತ್ತು ರಕ್ಷಿತಾ ರಾವ್ ಅವರ ಧ್ವನಿ, ಅನೂಪ್ ರಾಮಸ್ವಾಮಿ ಕಶ್ಯಪ್ ಅವರ ಸಾಹಿತ್ಯಕ್ಕೆ ಮಿಥುನ್ ಮುಕುಂದನ್ ಅವರ ಸಂಗೀತ ಸಂಯೋಜನೆ ಇತ್ತು. ಡಿಯರ್ ಕಾಮ್ರೇಡ್ ಚಿತ್ರದ ಗೀತೆ ಯಾಮಿನಿ ಘಂಟಸಾಲ ಮತ್ತು ನಕುಲ್ ಅಭಯಂಕರ್ ಹಾಗೂ ಸಂಗಡಿಗರು ಹಾಡಿದ್ರು. ಧನಂಜಯ ರಂಜನ್ ಅವರ ಸಾಹಿತ್ಯಕ್ಕೆ ಜಸ್ಟಿನ್ ಪ್ರಭಾಕರನ್ ಅವರ ಸಂಗೀತ ಸಂಯೋಜನೆ ಇತ್ತು.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಕೇಳಿದರೆ ಕಾರ್ಬನ್ ಮೊನಾಕ್ಸೈಡ್ ಹೆಸರು ಕೇಳಿರಬಹುದು. ಇದು ಜೀವಿಗಳ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡಬಲ್ಲಂತ ಒಂದು ಅನಿಲ. ನಾವು ಹಸಿ ಸೌದೆ ಉರಿಸಿದಾಗ, ಇದ್ದಿಲನ್ನು ಉರಿಸಿದಾಗ, ಗ್ಯಾಸ್ ಗೀಸರ್ ಅನ್ನು ಬಳಸಿದಾಗ, ಗ್ಯಾಸ್ ಡ್ರೈಯರ್ ಬಳಸಿದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಅನಿಲ ಉತ್ಪತ್ತಿಯಾಗುತ್ತೆ. ಉಸಿರಾಡುವಾಗ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಶರೀರದ ಒಳ ಹೋದಾಗ ತಲೆನೋವು ಬರಬಹುದು, ತಲೆ ಸುತ್ತು ಬರಬಹುದು, ವಾಂತಿ ಆಗಬಹುದು, ಕೈಕಾಲು ನಡುಕ ಉಂಟಾಗಬಹುದು, ಮೂರ್ಛೆ ಕೂಡ ಹೋಗಬಹುದು, ಮತ್ತೆ ಮುಂದೆ ಹೋಗಿ ಹೃದಯ ಸ್ತಂಭನಕ್ಕೂ ಕೂಡ ಕಾರಣವಾಗಬಹುದು. ಅದಕ್ಕೆ ಎಚ್ಚರವಾಗಿರಬೇಕು.
1: ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ, ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಿ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನ ಕೇಳ್ಕೊಂಡು ಬಂದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 11:30. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ಸುಸ್ವಾಗತ.

ಪ್ರತಿದಿನ ಬೆಳಗಿನ 11:30 ಕಾರ್ಯಕ್ರಮ ನಿಮಗೆಲ್ಲ ಗೊತ್ತೇ ಇದೆ, ಕಲಾಭಾರತಿ. ಕಲಾಭಾರತಿ ಕಾರ್ಯಕ್ರಮ ಅಂತ ಹೇಳಿದಾಗ ಬೇರೆ ಬೇರೆ ರೀತಿಯ ಕಲಾವಿದರನ್ನ ಕುರಿತಾದ ಮಾತು ಮಾಹಿತಿಗಳ ಒಂದು ಸಂಯೋಜಿತ ಕಾರ್ಯಕ್ರಮ ಕಲಾಭಾರತಿ. ಇಂದಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ದಿನದ ಈ ಹೊತ್ತಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಚಂದು ಬಾನುಲಿ ಬಂಧು. ಗುರುವಾರ ಆಗಸ್ಟ್

ತಿಂಗಳ 6ನೇ ತಾರೀಕು ಇಂದಿನ ಕಲಾಭಾರತಿ ಕಂಚಿನ ಕಂಠ ಕಂಚಿನ ಕಂಠ ಏಕತಾರಿಯನ್ನ ಮೀಟ್ತಾ ಪಕ್ಕವಾದ್ಯದಲ್ಲಿ ತಾಳ ಮೇಳದ ಒಂದು ಕೋರಸ್ ಜೊತೆಗೆ ಹಾಡ್ತಾ ಇದ್ರೆ ಸಮಯ ಹೇಗೆ ಸರಿದು ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ತಮ್ಮ ಜನಪದ ಗಾಯನದಿಂದ ಗುರುವೇ ನಿನ್ನಾಟ ಬಲ್ಲವರು ಯಾರು, ಬಿದಿರು ನಾನ್ ಯಾರಿಗಲ್ಲದವಳು, ಶರಣಯ್ಯ ಶರಣು ಶರಣಯ್ಯ ಶರಣು ಅನ್ನುವಂತಹ ಸಾಕಷ್ಟು ಹಾಡುಗಳು ಅವರ ಕಂಠ ಸಿರಿಯಲ್ಲಿ ನಿರಂತರವಾಗಿ ಹರಿದು ಬರುತ್ತವೆ. ಹೌದು, ತಮ್ಮ ಎತ್ತರದ ಧ್ವನಿ ಕಂಚಿನ ಕಂಠದ ಮೂಲಕ ಸಾಕಷ್ಟು ಹೋರಾಟಗಳಿಗೆ ಸ್ಫೂರ್ತಿಯನ್ನ ತುಂಬಿದವರು. ಕೈವಾರ ತಾತಯ್ಯವರ ತತ್ವ ಪದಗಳನ್ನ ಹಾಡುವಂತಹ ಅಪರೂಪದ ಗಾಯಕರು. ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ರು, ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು, ನಾಟಕಗಳ ನಿರ್ದೇಶನ ಅಭಿನಯ ಸಂಗೀತ ನಿರ್ದೇಶನದಲ್ಲಿ ಕೂಡ ಹೆಸರನ್ನ ಮಾಡಿದ್ದಾರೆ. ಜೊತೆಗೆ 5 ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ.

ಮಾತಾಡ್ ಮಾತಾಡ್ ಮಲ್ಲಿಗೆ ಚಿತ್ರಕ್ಕಾಗಿ ಗೊಲ್ಲಹಳ್ಳಿಯ ಶಿವಪ್ರಸಾದ್ ಅವರು ಬರೆದ ಗೀತೆಗೆ ಮನೋಮೂರ್ತಿಯವರ ಸಂಗೀತದೊಂದಿಗೆ ಧ್ವನಿಯಾಗಿದ್ರು ಪಿಚ್ಚಳ್ಳಿ ಶ್ರೀನಿವಾಸ್ ಅವರು. ಜಾನಪದ ಗಾಯನವನ್ನೇ ಉಸಿರಾಗಿಸಿಕೊಂಡಿರುವಂತಹ ಅಪ್ಪಟ ದೇಸಿ ಪ್ರತಿಭೆ ಪಿಚ್ಚಳ್ಳಿ ಶ್ರೀನಿವಾಸ್ ಅವರಿಗೆ ತಾಯಿಯ ಮೂಲಕ ಹಾಡುಗಾರಿಕೆ ಬಳುವಳಿಯಾಗಿ ಬಂತು ಅಂತಾರೆ. ನಾಡಿನ ಉದ್ದಗಲಕ್ಕೆ ಜನಪದ ಸೊಗಡನ್ನ ಹರಿಸ್ತಾ ಇದ್ದಾರೆ. ರಂಗ ಕಲಾವಿದರಾಗಿ, ಜನಪದ ಗಾಯಕರಾಗಿ ರಾಜ್ಯ, ದೇಶ, ವಿದೇಶಗಳಲ್ಲಿ ಸಾಕಷ್ಟು ಪ್ರದರ್ಶನಗಳನ್ನು ನೀಡಿದ್ದಾರೆ. 25ಕ್ಕೂ ಹೆಚ್ಚು ನಾಟಕಗಳ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ನಾಡಿನ ಅಪರೂಪದ ಕಲಾವಿದ ಪಿಚ್ಚಳ್ಳಿ ಶ್ರೀನಿವಾಸ್. ಇವರು ಹಾಡುವ ಶೈಲಿಯೇ ವಿಶೇಷ, ಮೈ ಮನವನ್ನ ಪುಟಿ ತಿಳಿಸುತ್ತೆ. ಇವರ ಸಾಕಷ್ಟು ಹಾಡುಗಳಲ್ಲಿ ಸಾಮಾಜಿಕ ಬದಲಾವಣೆಯನ್ನು ಗುರುತಿಸಬಹುದು. ಇವರು ರಾಜ್ಯ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದವರಾಗಿದ್ದಾರೆ. ತಾಕತ್ ಚಿತ್ರಕ್ಕಾಗಿ ಕವಿರಾಜ್ ಅವರು ಬರೆದ ಗೀತೆಗೆ ಗುರುಕಿರಣ್ ಅವರ ಸಂಗೀತ ಇದೆ. ಪಿಚ್ಚಳ್ಳಿ ಶ್ರೀನಿವಾಸ್ ಅವರದ್ದೇ ಹಾಡುಗಾರಿಕೆ.

ಪ್ರತಿದಿನ ಬೆಳಗ್ಗೆ 11:30 12 ಗಂಟೆವರೆಗೆ ಕಲಾಭಾರತಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ರಂಗಕರ್ಮಿ ಜನಪದ ಗಾಯಕ ಪಿಚ್ಚಳ್ಳಿಯ ಶ್ರೀನಿವಾಸ್ ಅವರ ಕುರಿತಾಗಿ ಮಾಹಿತಿ, ಜೊತೆಗೆ ಅವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ದೇವೆ. 11:41 ಸಮಯ ಆಗಿದೆ. ಜಾನಪದ ಗಾಯಕರಾದ ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ದೇವನೂರು ಮಹಾದೇವ ಅವರ ಅಮಾಸ ಅನ್ನುವ ಸಿನಿಮಾಕ್ಕೆ ಹಾಡಿದ್ದಾರೆ. ಆ ಹಾಡಿಗೆ ರಾಜ್ಯ ಸರ್ಕಾರ ಉತ್ತಮ ಗಾಯಕ ಅನ್ನುವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ಸಾಕಷ್ಟು ನಾಟಕಗಳನ್ನು, ಟೆಲಿಫಿಲ್ಮ್ಗಳನ್ನು ಡೈರೆಕ್ಟ್ ಮಾಡಿದ್ದಾರೆ. ಸುಮಾರು 50 ಹೆಚ್ಚು ಧ್ವನಿ ಸುರುಳಿಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. 16 ಹೆಚ್ಚು ಜಾನಪದ ಧ್ವನಿ ಸುರುಳಿಗಳನ್ನು ಹೊರತಂದಿದ್ದಾರೆ. ಕಾಲಿಗೆ ಗೆಜ್ಜೆ ಇಲ್ಲದೆ, ತಮಟೆ ಡೋಲು ಯಾವುದು ಇಲ್ಲದೇ ಇದ್ರೂ ಕೂಡ ತಾಳ ಮೇಳಗಳಿಲ್ಲದೆ ಬರೀ ಧ್ವನಿಯ ಮೂಲಕವೇ ಕೇಳುಗರನ್ನ ಕಂಠ ಸಿರಿಯಿಂದ ಸೆಳೆಯುವಂತಹ ಶಕ್ತಿ ಅವರದ್ದು. ಮಹಿಳೆಯರ ಹಕ್ಕುಗಳ ಬಗ್ಗೆ ಸುಮಾರು 9 ಸಾಕ್ಷ್ಯಚಿತ್ರಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಸಾಕ್ಷರತಾ ಆಂದೋಲನಕ್ಕೆ ಹಲವಾರು ಬೀದಿ ನಾಟಕಗಳನ್ನು ಬರೆದು ನಿರ್ದೇಶನ ಮಾಡಿದ್ದಾರೆ. ಸಾಕ್ಷರತೆ, ಆದಿವಾಸಿ, ಬುಡಕಟ್ಟು ಜನಾಂಗದವರು ಗ್ರಾಮ ಪಂಚಾಯಿತಿಯಲ್ಲಿ ಚುನಾಯಿತರಾದಾಗ ಹೆಣ್ಣುಮಕ್ಕಳಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಹಲವಾರು ಬೀದಿ ನಾಟಕಗಳನ್ನು ಕೂಡ ಬರೆದಿದ್ದಾರೆ. ಸಾಕಷ್ಟು ಸಾಂಸ್ಕೃತಿಕ ಶಿಬಿರಗಳನ್ನು ಕೂಡ ನಡೆಸಿಕೊಟ್ಟಿದ್ದಾರೆ ಗಾಯಕ ಪಿಚ್ಚಳ್ಳಿ ಶ್ರೀನಿವಾಸ್.

ಅಮಾಸ ಚಿತ್ರದ ಹಾಡು ನೀವು ಕೇಳಿದ್ದು. ಪಿಚ್ಚಳ್ಳಿ ಶ್ರೀನಿವಾಸ್ ಮತ್ತು ಹೇಮಾ ಅವರು ಹಾಡಿದ್ರು. ಜಿ ಎಸ್ ಸಿದ್ದಲಿಂಗಯ್ಯ ಅವರು ಬರೆದ ಈ ಗೀತೆಗೆ ಪಿಚ್ಚಳ್ಳಿ ಶ್ರೀನಿವಾಸ್ ಅವರೇ ಸಂಗೀತ ಸಂಯೋಜನೆಯನ್ನು ಕೂಡ ಮಾಡಿದ್ದು. ಪಿಚ್ಚಳ್ಳಿ ಶ್ರೀನಿವಾಸ್ ಅವರನ್ನ ಜನಪದ ರಂಗದಲ್ಲಿ ಬೆಳೆದು ಬಂದ ರೀತಿಯನ್ನ ಹೇಳಿ ಅಂದ್ರೆ ಅವ್ರು ಹೇಳ್ತಾರೆ, ನಮ್ಮೂರು ಕೋಲಾರದ ಪಿಚ್ಚಳ್ಳಿ, ಅಲ್ಲಿ ರಾಮ ಮಂದಿರ ಇತ್ತು. ಅಲ್ಲಿ ನನ್ನ ತಂದೆ ನಡಿಪನ್ನ ಮತ್ತೆ ಸೋದರ ಮಾವ ಮುನಿಗುರಪ್ಪ ಇವರು ಭಜನೆಯನ್ನ ಹಾಡ್ತಾ ಇದ್ರು. ಅಲ್ಲಿಂದಾನೇ ಹಾಡಿನ ಬೇರು ನನ್ನೊಳಗೆ ಚಿಗುರಿತು. ನಮ್ಮ ತಾಯಿ ಸಿದ್ದಮ್ಮ ಅವರು ಹೊಲಗಳಲ್ಲಿ ಕಳೆ ಕೀಳೋದಕ್ಕೆ, ಕೊಯ್ಲು ಮಾಡೋದಕ್ಕೆ, ಕೆಲಸಕ್ಕೆ ಹೋಗೋರು. ಅಲ್ಲಿ ಮಧ್ಯಾಹ್ನ ಊಟ ಕೊಡೋರು. ಊಟ ತಿನ್ಬೇಕು ಅಂತ ಹೇಳಿ ಶಾಲೆಗೆ ಚಕ್ಕರ್ ಹೊಡೆದು ಹೋಗ್ತಾ ಇದ್ದೆ. ಊಟ ಆದ್ಮೇಲೆ ವಿರಾಮದ ಸಮಯದಲ್ಲಿ ಜನರೆಲ್ಲ ಎಲೆ ಅಡಿಕೆ ಜಗಿತ ನನ್ನ ತಾಯಿ ಸಿದ್ದಮ್ಮ ಹಾಡ್ತಾ ಇದ್ದಂತಹ ಕೈವಾರ ತಾತಯ್ಯನವರ ತತ್ವ ಪದಗಳನ್ನ ಒಂದೇ ಸಮ ಕೇಳ್ತಾ ಇದ್ರು. ಅಲ್ಲಿಂದಾನೇ ಹಾಡೋದಕ್ಕೆ ಪ್ರೇರಣೆ ಕೂಡ ಸಿಕ್ತು ಅಂತಾರೆ. ಹೇಗೆ ಹೋರಾಟಕ್ಕೆ ಬಂದ್ರಿ ಅಂತ ಕೇಳಿದ್ರೆ, 1977-78 ಸಮಯದಲ್ಲಿ ನಾನು 10ನೇ ತರಗತಿಯಲ್ಲಿ ಅನುತ್ತೀರ್ಣ ಆಗಿದ್ದೆ. ಆಗ ದನ ಮತ್ತೆ ಕುರಿ ಕಾಯೋದಕ್ಕೆ ಕಾಡಿಗೆ ಹೋಗ್ತಾ ಇದ್ವಿ. ನಿರ್ಜನ ಹೊಲಗಳ ಬಯಲು ಪ್ರದೇಶದಲ್ಲಿ ದನ ಕರುಗಳನ್ನ ಮೇಯಿಸುವಾಗ ಒಬ್ಬಂಟಿಯಾಗಿರ್ತಾ ಇದ್ದೆ. ಆಗ ಭಯದಿಂದ ಸ್ವರ ಎತ್ತಿ ಹಾಡ್ತಾ ಇದ್ದೆ. ಪಕ್ಕದ ಹೊಲದಲ್ಲಿದ್ದವರೊಬ್ರು ರಾಮಚಂದ್ರ ಅಂತ, ಅವರು ನಾನು ಹಾಡೋದನ್ನ ಗಮನಿಸ್ತಾ ಇದ್ರು. ಅವರು VML ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಹೋರಾಟದಲ್ಲಿ ಕೂಡ ಇದ್ರು. ಅವರನ್ನ ನನ್ನ ಕೊಟ್ಟಗನಹಳ್ಳಿ ರಾಮಯ್ಯ ಅವ್ರ ಹತ್ರ ಕರ್ಕೊಂಡು ಹೋದ್ರು. ಕೊಟ್ಟಗನಹಳ್ಳಿ ರಾಮಯ್ಯ ಅವರು KGF ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಸಿದ್ದಲಿಂಗಯ್ಯ ಅವರ 1000 ನದಿಗಳು ಅನ್ನುವ ಪುಸ್ತಕವನ್ನ ಕೊಟ್ರು. ಅದರಲ್ಲಿದ್ದ ಒಂದಷ್ಟು ಹಾಡುಗಳನ್ನ ಹಾಡೋದಕ್ಕೆ ಹೇಳಿದ್ರು. ಹಾಡ್ತಾ ಹಾಡ್ತಾ ನಾನು ಹೋರಾಟಕ್ಕೆ ಬಂದೆ. ಸಾಕಷ್ಟು ಹಾಡುಗಳನ್ನ ಹಾಡ್ತಾ ಹಾಡ್ತಾ ಈ ಚಳುವಳಿಯ ಕೂಸಾಗಿ ಬೆಳೆದಿದ್ದೇನೆ ಅಂತ ಹೇಳ್ತಾರೆ ಪಿಚ್ಚಳ್ಳಿ ಶ್ರೀನಿವಾಸ್ ಅವರು. ಡಾಕ್ಟರ್ ವೇಮಗಲ್ ನಾರಾಯಣ ಸ್ವಾಮಿ ಮತ್ತು ಸಂಗಡಿಗರು ಹಾಡಿರುವ ಗುರುವೇ ನಿನ್ನಾಟ ಬಲ್ಲವರ್ಯಾರು ಈ ಹಾಡನ್ನ ಕೇಳೋಣ.

ರಂಗಕರ್ಮಿ ಜನಪದ ಗಾಯಕ ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನ, ಅಂಬೇಡ್ಕರ್ ಪ್ರಶಸ್ತಿ, ಜಗಜೀವನ್ ರಾಮ್ ಪ್ರಶಸ್ತಿ, ನಾಡ ಚೇತನ ಪ್ರಶಸ್ತಿ ಸೇರಿದ ಹಾಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಹಾಗೆಯೇ ಕೇಂದ್ರ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯದ ದಕ್ಷಿಣ ಭಾರತ ಸಾಂಸ್ಕೃತಿಕ ಕೇಂದ್ರ ತಂಜಾವೂರು ಇಲ್ಲಿ ಎರಡು ಬಾರಿಗೆ ಸದಸ್ಯರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಹಾವೇರಿ ಜಾನಪದ ವಿಶ್ವವಿದ್ಯಾಲಯದ ಗೊಟ್ಟಗೋಡಿಯಲ್ಲಿ ಎರಡು ಅವಧಿಗೆ ಶೈಕ್ಷಣಿಕ ಪರಿಷತ್ತಿನ ಸದಸ್ಯರಾಗಿ 2014-17 ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ತಮ್ಮದೇ ಆದಂತಹ ಒಂದು ಸಾಂಸ್ಕೃತಿಕ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಅದರಲ್ಲಿ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ರಂಗಶಿಬಿರ, ನಾಟಕ, ಸಂವಾದ ಸೇರಿದ ಹಾಗೆ ಸಾಂಸ್ಕೃತಿಕ ಬೇರುಗಳನ್ನು ಬಲಪಡಿಸುವ ಕೆಲಸದಲ್ಲಿ ಮುಂದೆ ಸಾಗ್ತಾ ಇದ್ದಾರೆ. ಜನಪದ ಮೂಲದ ಬಗ್ಗೆ ಅಧ್ಯಯನ ಮಾಡುವಂತಹ ಇತ್ತೀಚಿನ ಯುವ ಕಲಾವಿದರು ಯೂಟ್ಯೂಬ್ ನೋಡಿ ಹಾಡುವುದರ ಬದಲಾಗಿ ಮೂಲ ಜಾನಪದ ಗಾಯಕರ ಹತ್ರ ಅಭ್ಯಾಸ ಮಾಡಿದ್ರೆ ಜನಪದ ಕಲೆಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬಹುದು, ಆ ಒಂದು ಕಲೆಯನ್ನ ಹಾಡುಗಾರಿಕೆಯನ್ನ ಉಳಿಸಿಕೊಳ್ಬಹುದು ಅನ್ನೋದು ಅವರ ಮನಸ್ಸಿನ ಮಾತುಗಳು.

ಸಮಾಜವನ್ನ ಕಟ್ಟಬೇಕು ಅಂದ್ರೆ ಎಲ್ಲ ಕಡೆ ಸಮಾನತೆ ಇರಬೇಕು, ಸ್ವಾಭಿಮಾನದಿಂದ ಇದಕ್ಕಾಗಿ ಹೋರಾಡಬೇಕು ಅಂತ ಹೇಳ್ತಾರೆ. ನಮ್ಮ ಶಾಲೆಗಳು ಮತ್ತೆ ನಮ್ಮ ಮಕ್ಕಳಿಗೆ ಶೈಕ್ಷಣಿಕ ವ್ಯವಸ್ಥೆಯನ್ನ ಕೊಡಬೇಕು ಅನ್ನೋದು ಕೂಡ ಅವರ ನಿಲುವು. ಜೊತೆಗೆ ರಂಗಭೂಮಿ ಸಿನಿಮಾ ಜನಪದ ಕಲಾವಿದರಾಗಿ ಕಳೆದ 40 ವರ್ಷಗಳಿಂದ ದುಡಿತಾ ಇದ್ದಾರೆ. ಸಮುದಾಯದ ಹೋರಾಟಕ್ಕೆ ಚಳುವಳಿ ನನ್ನ ಅಸ್ತ್ರ, ನನ್ನ ಮನೆಯೇ ನನ್ನ ಚಳುವಳಿ, ಇದಕ್ಕಾಗಿ ಸದಾ ಸಿದ್ಧವಾಗಿರ್ತೇನೆ ಅನ್ನೋದು ಕೂಡ ಅವರ ಮನಸ್ಸಿನ ಮಾತು.

ಗಂಗಾಧರಯ್ಯ ಮತ್ತು ಸಂಗಡಿಗರು ಹಾಡಿದ ಬಿದಿರು ನಾನಾರಿಗಲ್ಲದವಳು ಈ ಹಾಡಿನ ಜೊತೆಗೆ ಈ ದಿನದ ಕಲಾಭಾರತಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಸಮಯ 12 ಗಂಟೆ. ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನ ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ದ ಸಂಘಟಿಸಿ ವಿಕಸಿತ ಭಾರತ 2047 ಗುರಿ ಸಾಧನೆಗೆ ಅಣಿಗೊಳಿಸಲು ಕೇಂದ್ರ ಯುವ ವ್ಯವಹಾರಗಳ ಸಚಿವಾಲಯ 100 ವಾರಗಳ ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನ ಯೋಜಿಸಿದೆ. ವೀರಶೈವ ಧರ್ಮದ ಪಂಚಪೀಠಗಳಲ್ಲಿ ಒಂದಾದ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ರಂಭಾಪುರಿ ಪೀಠದ ಜಗದ್ಗುರು ಡಾ ವೀರಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: ನಶೆಯನ್ನು ತ್ಯಜಿಸಿ ನೈತಿಕತೆಯನ್ನು ಅಳವಡಿಸಿಕೊಂಡಾಗ ನಿಜವಾದ ಆತ್ಮ ವಿಜಯ ಸಾಧ್ಯವಾಗುತ್ತದೆ. ಯುವಶಕ್ತಿ ವ್ಯಸನಗಳಿಗೆ ಬಲಿಯಾಗದೆ ಸದ್ಗುಣಗಳಿಗೆ ಬದ್ಧವಾದಾಗ ರಾಷ್ಟ್ರವು ವಿಕಸಿತ ಭಾರತವಾಗಲು ಸಾಧ್ಯವಾಗುತ್ತದೆ. ದೇಹವು ದೇವಾಲಯ, ಅದನ್ನು ನಶೆಯ ವಿಷಯದಿಂದ ಕಲ್ಮಶಗೊಳಿಸದೆ ಸದಾಚಾರ ಸಂಬದ್ಧತೆಯ ಅನುಪಾಲನೆಯಿಂದ ಪವಿತ್ರಗೊಳಿಸಬೇಕು. ನಶೆಯುಕ್ತ ವ್ಯಸನದ ಚಟುವಟಿಕೆಗಳು ಕೇವಲ ವ್ಯಕ್ತಿಯನ್ನು ಮಾತ್ರವಲ್ಲ ಕುಟುಂಬ, ಸಮಾಜ ಮತ್ತು ರಾಷ್ಟ್ರದ ಭವಿಷ್ಯವನ್ನು ದುರ್ಬಲಗೊಳಿಸುತ್ತವೆ. ನಶೆಯು ವ್ಯಕ್ತಿಯ ವಿವೇಕ, ಆರೋಗ್ಯ ಮತ್ತು ವ್ಯಕ್ತಿತ್ವವನ್ನು ಹಾಳು ಮಾಡುತ್ತದೆ. ನಶೆ ಮುಕ್ತ ಜೀವನವು ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ನಶೆ ಮುಕ್ತ ಯುವಕರೇ ಭಾರತದ ಶ್ರೇಷ್ಠ ಮಾನವ ಸಂಪನ್ಮೂಲ, ಅವರೇ ವಿಕಸಿತ ಭಾರತದ ನಿರ್ಮಾತೃಗಳು.
0: ರಾಯಚೂರು ಜಿಲ್ಲೆ ಉಡುಮಗಲ್ ಖಾನಾಪುರ ಗ್ರಾಮದಲ್ಲಿ ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಸ್ವಸ್ಥ ಇಂದ್ರಿಯ ಸ್ವಸ್ಥ ಇಂಡಿಯಾ ಧ್ಯೇಯದೊಂದಿಗೆ ಆಯೋಜಿಸಿದ 3ನೇ ಆವೃತ್ತಿಯ ಆಯುರ್ಗ್ರಾಮ ಅಭಿಯಾನಕ್ಕೆ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಚಾಲನೆ ನೀಡಿದರು. ಸ್ವಾತಂತ್ರ್ಯ ದಿನಾಚರಣೆ ಸಮೀಪಿಸುತ್ತಿರುವ ಹಿನ್ನೆಲೆ ಖಾದಿ ಧ್ವಜಗಳಿಗೆ ಬೇಡಿಕೆ ಹೆಚ್ಚಿದ್ದು, ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಬೆಂಗೇರಿಯ ಖಾದಿ ಗ್ರಾಮೋದ್ಯೋಗ ಕೇಂದ್ರದ ಸಿಬ್ಬಂದಿ ಲಕ್ಷಾಂತರ ರಾಷ್ಟ್ರಧ್ವಜಗಳ ತಯಾರಿಯಲ್ಲಿ ತೊಡಗಿದ್ದಾರೆ. ಈ ತಿಂಗಳ 11ರಿಂದ ಆರಂಭವಾಗಲಿರುವ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಖಾದಿ ಧ್ವಜಗಳನ್ನು ಮಾತ್ರ ಬಳಸುವಂತೆ ಕೋರಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಾರಥ್ಯದ ಪ್ರಾಧಿಕಾರ ಹಾಗೂ ಅಕಾಡೆಮಿಗಳು ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಈ ತಿಂಗಳ ಅಂತ್ಯದವರೆಗೆ ಪುಸ್ತಕಗಳ ಖರೀದಿ ಮೇಲೆ ಶೇಕಡ 50% ರಿಯಾಯಿತಿ ಪ್ರಕಟಿಸಿವೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ 769 ಶೀರ್ಷಿಕೆಗಳ ಪುಸ್ತಕಗಳು ಆನ್ಲೈನ್ ವೇದಿಕೆಯಲ್ಲೂ ರಿಯಾಯಿತಿ ದರದಲ್ಲಿ ಮಾರಾಟಕ್ಕೆ ಲಭ್ಯವಿವೆ ಎಂದು ಪ್ರಾಧಿಕಾರದ ಆಡಳಿತಾಧಿಕಾರಿ ಕೆಬಿ ಕಿರಣ್ ಸಿಂಗ್ ತಿಳಿಸಿದ್ದಾರೆ. ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಅಡಿ ಎಲ್ಲ ಅರ್ಹ ಗ್ರಾಮೀಣರಿಗೆ ಗರಿಷ್ಠ ಉದ್ಯೋಗ ನೀಡುವ ಮೂಲಕ ನಿತ್ಯ 5 ಲಕ್ಷದಂತೆ ಪ್ರತಿ ತಿಂಗಳು ಕನಿಷ್ಠ 1.5 ಕೋಟಿ ಮಾನವ ದಿನಗಳ ಕೂಲಿ ಹಾಗೂ ಶಾಶ್ವತ ಗುಣಮಟ್ಟದ ಗ್ರಾಮೀಣ ಆಸ್ತಿ ಸೃಜನೆಗೆ ಕ್ರಮ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಇಲಾಖೆಯ ಕಾರ್ಯದರ್ಶಿಗೆ ಸೂಚಿಸಿದ್ದಾರೆ. ಅಕ್ಟೋಬರ್ 1ಕ್ಕೆ ಅಥವಾ ಅದಕ್ಕೂ ಮೊದಲು 18 ವರ್ಷ ಪೂರೈಸುವ ಹೊಸ ಮತದಾರರು ಅರ್ಜಿ ಸಲ್ಲಿಸಬಹುದು. ಅವರ ಅರ್ಹತೆಯನ್ನು ಪರಿಶೀಲಿಸಿ ದೃಢಪಡಿಸಿಕೊಂಡ ನಂತರ ಅಂತಿಮ ಮತದಾರರ ಪಟ್ಟಿಗೆ ಸೇರಿಸಲು ಕ್ರಮ ಕೈಗೊಳ್ಳುವುದಾಗಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ತಿಳಿಸಿದ್ದಾರೆ. ಸ್ಕೋಲಿಯೋಸಿಸ್ ಸಮಸ್ಯೆ ಇರುವ ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ಬೆನ್ನುಮೂಳೆ

ಯಾವುದೇ ಅಸಹಜ ಎಸ್ ಅಥವಾ ಸಿ ಆಕಾರದ ವಕ್ರತೆಯನ್ನು ಹೊಂದಿದ್ದರೆ ಸೂಕ್ತ ಚಿಕಿತ್ಸೆಯಿಂದ ಗುಣಪಡಿಸಬಹುದು ಎಂದು ವಿಜಯನಗರ ಜಿಲ್ಲೆ ಆರೋಗ್ಯಾಧಿಕಾರಿ ಡಾ ಟಿ ಲಿಂಗರಾಜು ತಿಳಿಸಿದ್ದಾರೆ. 60 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ಸಚಿವ ಟಿ ರಘುಮೂರ್ತಿ ಭೇಟಿ ನೀಡಿ ಬಿಸಿಯೂಟ ಸೇವಿಸಿ ಅಸ್ವಸ್ಥಗೊಂಡಿರುವ 42 ಹೆಚ್ಚು ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದರು. ವೈದ್ಯರಿಂದ ಮಾಹಿತಿ ಪಡೆದ ಸಚಿವರು ಎಲ್ಲ ಮಕ್ಕಳು ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದರು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ 24 ವರ್ಷದ ಎಚ್ಎಸ್ ಮೋಹಿತ್ ಬೆಲ್ಜಿಯಂ ಹಾಗೂ ನೆದರ್ಲೆಂಡ್ಸ್ ಆತಿಥ್ಯದಲ್ಲಿ ನಡೆಯಲಿರುವ ವಿಶ್ವಕಪ್ ಹಾಕಿ ಟೂರ್ನಿಯಲ್ಲಿ ಭಾರತ ತಂಡದ ಗೋಲ್ ಕೀಪರ್ ಆಗಿ ಕಣಕ್ಕಿಳಿಯಲಿದ್ದಾರೆ. ವಿಶ್ವಕಪ್ನಲ್ಲಿ 50 ವರ್ಷಗಳ ಪ್ರಶಸ್ತಿ ಬರವನ್ನು ನೀಗಿಸುವತ್ತ ಹರ್ಮನ್ ಪ್ರೀತ್ ಸಿಂಗ್ ನೇತೃತ್ವದ ಭಾರತೀಯ ಹಾಕಿ ತಂಡ ತನ್ನ ಗಮನವನ್ನು ಕೇಂದ್ರೀಕರಿಸಿದೆ. ರಾಜ್ಯದ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಇಂದಿನಿಂದ ಮುಂದಿನ 3 ದಿನ ರಾಜ್ಯದ ವಿವಿಧೆಡೆ ಮಳೆ ಮುಂದುವರಿಯುವ ಸಾಧ್ಯತೆಯಿದೆ. ಕರಾವಳಿಯ 3 ಜಿಲ್ಲೆಗಳು ಹಾಗೂ ಉತ್ತರ ಒಳನಾಡಿನ ಬಹುತೇಕ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಇಂದು ಮತ್ತು ನಾಳೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಬೆಂಗಳೂರು ನಗರ ಜಿಲ್ಲೆ ಟೇಬಲ್ ಟೆನಿಸ್ ಸಂಸ್ಥೆ ಸಹಯೋಗದಲ್ಲಿ ಕ್ಲಬ್ ಕೋರ್ಟ್ಸ್ನಲ್ಲಿ ನಡೆಯುತ್ತಿರುವ ಟೂರ್ನಿಯ ಬಾಲಕರ ಸಿಂಗಲ್ಸ್ನಲ್ಲಿ ಕೃಷ್ಣ 11-3, 11-7 ಹಾಗೂ 11-6 ನೇರ ಸೆಟ್ಗಳಲ್ಲಿ ಬಿಎನ್ ಚಿರಾಯು ವಿರುದ್ದ ಜಯಗಳಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ ಅನ್ನುವಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿ ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ. ಕೀಪ್ ರಾಕಿಂಗ್.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
1: 102.9 ಎಫ್ಎಂ ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದ ಕಲಾಭಾರತಿ ಕಾರ್ಯಕ್ರಮ ಆಯಿತು. ಪ್ರದೇಶ ಸಮಾಚಾರ ಕೂಡ ಮುಗಿತು. ಈಗ ನಿಮ್ಮದೇ ಸಮಯ 12:05 ನಂತರ ಪ್ರಸಾರ ಆಗುತ್ತೆ ಕಾರ್ಯಕ್ರಮ ಕರೆಗೊಂದು ಹಾಡು. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನ ಕೇಳುವಂತಹ ಅವಕಾಶ. ಇದಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 08022216257 08022216257 ಇನ್ನೊಂದು ಸಂಖ್ಯೆ 08022263927 ಈ ಎರಡು ಸಂಖ್ಯೆಗಳನ್ನ ಬಳಸಿ ನೀವು ನಮಗೆ ಕರೆ ಮಾಡಬಹುದು. ಕರೆ ಮಾಡಿ ನಿಮ್ಮಿಷ್ಟದ ಹಾಡು ಯಾವುದು ಅಂತ ನಮಗೆ ಹೇಳಿ ನಿಮ್ಮ ಹಾಡನ್ನ ರೇಡಿಯೋದಲ್ಲಿ ಎಲ್ಲರಿಗೂ ಕೇಳಿಸುವ ಹಾಗೆ ನಾವು ಪ್ರಸಾರ ಮಾಡ್ತೇವೆ.

0: ನಮ್ಗೆ ಕೃಷ್ಣ ದೇವರೇ ವಂಶಕ್ಕಮ್ಮ.
1: ಯಾವ ಹಾಡು ಅದ್ರಲ್ಲಿ?
0: ತಿರುಪತಿ ದಿವಸ ಅಂತ ಇದೆಯಲ್ಲ ಸಾಂಗಕ್ಕಮ್ಮ.
1: ದೇವರಾಯ, ಶ್ರೀಕೃಷ್ಣ ದೇವರಾಯ.
0: ಶ್ರೀಕೃಷ್ಣ ದೇವರಾಯ.
1: ನೀವು ಹೆಸರು ಹೇಳಲಿಲ್ಲ.
0: ನಮ್ಮ ಹೆಸರು ರೇಖಾ ಅಂತ, ಬೆಂಗಳೂರಿಂದ.
1: ತಿರುಪತಿ ಗಿರಿವಾಸ ಹಾಡ
0: ವಾಡಕ್ಕಮ್ಮ.
1: ಏನ್ ಮಾಡ್ತಾ ಇದ್ರಿ?
0: ನಾನು ಕೆಲಸ ಮಾಡ್ತಾ ಇದ್ದೆ.
1: ಮುಗಿತಾ ಎಲ್ಲ ಕೆಲಸ?
0: ಮುಗಿತು, ಎಲ್ಲ ಕೆಲಸ ಎಲ್ಲ ಮುಗಿತು.
1: ಕೇಳಿ, ನಿಮ್ ಇಷ್ಟದ ಹಾಡು ಬರ್ತಾ ಇದೆ?

0: ಸೌಲಭ್ಯವನ್ನ ಕಲ್ಪಿಸಿಕೊಟ್ಟಿದ್ದೀನಿ. ಅದರ ಜೊತೆಗೆ ಏಕಪೋಷಕ ಮಕ್ಕಳಿಗೆ, ಸಾಕಷ್ಟು ಮಕ್ಕಳಿಗೆ ನಾನು ಫೀಸ್ಗಳನ್ನ ಕೊಟ್ಟಿದ್ದೀನಿ. ಒಬ್ಬ ಬಾಲಕಿ, ಏಕಪೋಷಕ ಬಾಲಕಿ, ಅವಳು ನಮ್ಮ ಬಾಲಮಂದಿರದಲ್ಲಿ ಓದ್ತಾ ಇದ್ಲು. ಆ ಸಮಯದಲ್ಲಿ ಅವಳಿಗೆ ಬಿ ಮುಗಿಸಿದ ನಂತರ ಅವಳಿಗೆ ಕೆಲವೊಂದು ಕೋರ್ಸ್ಗಳನ್ನ ಮಾಡುವ ಅವಶ್ಯಕತೆ ಇತ್ತು. ಆ ಕೋರ್ಸ್ಗಳನ್ನ ಮಾಡಲಿಕ್ಕೆ ಧನ ಸಹಾಯ ಮಾಡಿ, ಆಮೇಲೆ NGO ಮುಖಾಂತರನು ಕೂಡ ನಾನು ಅವಳನ್ನ ಧನ ಸಹಾಯವನ್ನ ತೆಗೆದುಕೊಂಡು ಅವಳು ಜಾವಾ ಕೋರ್ಸ್ ಮಾಡಿದ ನಂತರ ಈಗ ಸದ್ಯ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಸರ್.
1: ತಾವು ಆಗಲೇ ಇನ್ನೊಂದಿಷ್ಟು ಮಾಹಿತಿ ಕೊಡುವಂತಹ ಸಂದರ್ಭದಲ್ಲಿ ಬಾಲ್ಯ ವಿವಾಹ ಪ್ರಕರಣದಲ್ಲಿ 7 ಜನರಿಗೆ ಶಿಕ್ಷೆಯನ್ನ ಕೊಡಿಸಿದ್ದೀನಿ ಅಂತ ಹೇಳಿದ್ರಿ ತಾವು, ಅದು ಪ್ರಕರಣ ಏನು ಅಂತ ಸ್ವಲ್ಪ ತಿಳಿಸಿಕೊಡ್ತೀರಾ ಜನರಿಗೆ?
0: ಸರ್, ಇದು ವಿಜಯಪುರ ನಗರದಲ್ಲಿ ಆದಂತಹ ಒಂದು ಘಟನೆ. ಇಲ್ಲಿ ಇಂತ ಈ ಘಟನೆಯಲ್ಲಿ ಏನು 18 ವರ್ಷದ ಒಳಗಿನ ಹುಡುಗಿಯ ಒಂದು ಮದುವೆ ಆಗಿದೆ ಅಂತ ನಮಗೆ ಮಾಹಿತಿ ಬಂದಾಗ ಅಲ್ಲಿ ನಮ್ಮ ಜೊತೆಗೆ ನಮ್ಮ ಇಲಾಖೆಯ ಕೆಲವೊಂದು ಸಿಬ್ಬಂದಿಗಳು ಹೋಗಿ ಆ ಮಗುವನ್ನ ರಕ್ಷಣೆ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿಗೆ ಒಪ್ಪಿಸಿ ಅಲ್ಲಿ ನಾವು FIR ಅನ್ನ, ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಕ್ಟ್ 2006 ಪ್ರಕಾರ ನಾವು FIR ಅನ್ನ ದಾಖಲು ಮಾಡಿದ್ವಿ. ಆ ದಾಖಲು ಮಾಡಿದ ನಂತರ ಮೊನ್ನೆ 2019 ಅಲ್ಲಿ ಆ ಒಂದು ವ್ಯಕ್ತಿಗೆ ಯಾರು ಆರೋಪಿಯಾಗಿದ್ರು ಅವರಿಗೆ 1 ವರ್ಷ ಕಠಿಣ ಜೈಲು ಶಿಕ್ಷೆ ಆಯಿತು, ಮೇಲೆ 10,000 ರೂಪಾಯಿ ದಂಡ ಕೂಡ ಆಯಿತು ಸರ್. ಇಲ್ಲಿ ಹೇಳಬೇಕಂದ್ರೆ ಜಿಲ್ಲೆಯಲ್ಲಿಯೇ ಪ್ರಥಮವಾಗಿ ಕೇಸ್ ಮಾಡಿದ್ದು ನಾನು 28/4/2012 ಪ್ರಥಮವಾಗಿ ಕೇಸ್ ಮಾಡಿದೆ. ಆಮೇಲೆ ಇದು ಪ್ರಥಮವಾಗಿ ನಮ್ಮ ಜಿಲ್ಲೆಯಲ್ಲಿನೇ ಕನ್ವಿಕ್ಷನ್ ಆಗಿದ್ದು ಕೂಡ ಇದು ಪ್ರಥಮ ಒಂದು ಪ್ರಕರಣ ಸರ್.
1: ಅಂದ್ರೆ ತಾವು ಹೇಳುವ ಪ್ರಕಾರ ವಿಜಯಪುರ ಜಿಲ್ಲೆಯಲ್ಲಿ ಪ್ರಥಮ ಪ್ರಕರಣನೂ ಹೌದು, ಅದಕ್ಕೆ ನ್ಯಾಯ ದೊರಕಿದ್ದು ಕೂಡ ಹೌದು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ತಾವು ಆಗ್ಲೇ ಇನ್ನೊಂದು ಮಾಹಿತಿಯನ್ನ ಕೊಟ್ಟಿದ್ದೀರಿ ನನಗೆ, ಏನಪ್ಪಾ ಅಂತಂದ್ರೆ ಪೋಕ್ಸೋ ಕಾನೂನಿನ ಅಡಿಯಲ್ಲಿ 4 ಜನ ಬಾಲಕಿಯರನ್ನ ರಕ್ಷಣೆ ಮಾಡಿ ಶಿಕ್ಷೆ ಕೊಡಿಸಿದ್ದೀನಿ ಅಂತ ಮಾಹಿತಿ ಕೊಟ್ಟಿದ್ರಿ, ಅದೇನು ಪ್ರಕರಣ ಅಂತ ವಿವರವಾಗಿ ಹೇಳ್ತೀರಾ?
0: ಸರ್, ವಿಜಯಪುರ ನಗರದಲ್ಲಿನೇ ಇಲ್ಲಿ ನಮಗೊಂದು ಕಾಲ್ ಬರುತ್ತೆ ಸರ್. ಒಂದು ಮಗು 14 ವರ್ಷದ ಮಗು ಗರ್ಭಿಣಿ ಆಗಿದಾಳ ಅಂತ ಹೇಳಿ, ಆ ಟೈಮ್ನಲ್ಲಿ ಆ ಮಗು ಸ್ಕೂಲಲ್ಲಿ ಇತ್ತು. ನಾವು ನಮ್ಮ ಟೀಮ್ ನೊಂದಿಗೆ ಅಲ್ಲಿ ಹೋದಾಗ ಆ ಮಗು ಇತ್ತು, ಆದರೆ ಗರ್ಭಿಣಿ ಆಗಿದ್ದು ಹೌದು. ನಾವು ಮಗುವನ್ನ ಕೌನ್ಸಿಲಿಂಗ್ ಮಾಡಿದಾಗ ಆ ಮಗು ಒಪ್ಪಲಿಲ್ಲ. ಕೊನೆಗೆ ನಾವು ಅವ್ರ ವಿಚಾರ ಮಾಡಿ ಅವ್ರ ಮನೆಯವ್ರನ್ನ ಕರೆಸಿದಾಗ ಅವ್ರ ಅತ್ತೆ ಸೋದರತ್ತೆ ಬಂದ್ಲು, ಸೋದರ ಮಾವ ಬಂದ. ಬಟ್ ಅಲ್ಲಿ ಆ ಮಗುವಿಗೆ ಈ 4 ಮಕ್ಕಳಿದ್ದು ಸರ್, ಒಂದು 14 ವರ್ಷ 12 ವರ್ಷ 10 ವರ್ಷ ಮತ್ತು 4 ವರ್ಷದ ಮಕ್ಕಳು, 4 ಜನ ಹೆಣ್ಮಕ್ಳು. ಈ ಮಕ್ಕಳಿಗೆ ತಾಯಿ ಮನೆ ಬಿಟ್ಟು ಹೋಗ್ಬಿಟ್ಟಿದ್ಲು, ತಂದೆ ತೀರ್ಕೊಂಡಿದ್ದ, ಹೀಗಾಗಿ ಸೋದರತ್ತೆ ಮನೆಯಲ್ಲಿ ಇದ್ರು. ಈ ಆ ಮಗುವನ್ನ ನಾವು ಕೇಳಿದಾಗ ಆ ಮಗು ಏನು ಉತ್ತರ ಕೊಡ್ಲಿಲ್ಲ, ಯಾರು ಇದಕ್ಕೆ ಕಾರಣ ಅಂತ ಹೇಳಿ. ಆ ಟೈಮ್ನಲ್ಲಿ ನಾವು ಮಗುವನ್ನ ರಕ್ಷಣೆ ಮಾಡಿಕೊಂಡು ಬಂದು ಕೌನ್ಸಿಲಿಂಗ್ ಮಾಡಿದಾಗ ಗೊತ್ತಾಯ್ತು, ಆ ಮಗುವಿನ ಸೋದರ ಮಾವ ಆ ಒಂದು ಕೃತ್ಯಕ್ಕೆ ಕಾರಣ ಆಗಿದ್ದಾನ ಅಂತ ಹೇಳಿ. ಆ ಸಮಯದಲ್ಲಿ ನಾನು ಮಹಿಳಾ ಪೊಲೀಸ್ ಸ್ಟೇಷನ್ನಲ್ಲಿ ಪೋಕ್ಸೋ ಪ್ರಕರಣದಡಿ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಆಕ್ಟ್ 2012 ಈ ಒಂದು ಪ್ರಕರಣದಡಿ ನಾನು ಕೇಸನ್ನು ದಾಖಲು ಮಾಡಿದೆ. ಅದು ಕೂಡ ಇಲ್ಲಿ ನ್ಯಾಯಾಲಯದಿಂದ ಒಂದು ಆರ್ಡರ್ ಬಂತು ಸರ್. ಆ ಆರೋಪಿಗೆ ಜೀವಾವಧಿ ಶಿಕ್ಷೆ ಆಯಿತು ಹಾಗೂ 2 ಲಕ್ಷ ರೂಪಾಯಿ ದಂಡ ಆಯಿತು. ಇದರೊಟ್ಟಿಗೆ DLSAಯಿಂದ ಇಲ್ಲಿ ಆ ಮಗುವಿಗೆ 10 ಲಕ್ಷ ರೂಪಾಯಿ ಅವಾರ್ಡ್ ಆಯಿತು ಸರ್. ಅದರಲ್ಲಿ 5 ಲಕ್ಷ ರೂಪಾಯಿ ಹುಟ್ಟಿದ ಮಗುವಿನ ಹೆಸರಿನಲ್ಲಿ ಡೆಪಾಸಿಟ್ ಆಗಿಟ್ರು, ಉಳಿದ 5 ಲಕ್ಷದಲ್ಲಿ 2.5 ಲಕ್ಷ ಏನು ವಿಕ್ಟಿಮ್ ಇದ್ಲಲ್ಲ ಆ ವಿಕ್ಟಿಮಿನ ಹೆಸರಿನಲ್ಲಿ ಹಾಗೂ 2.5 FD ಇಟ್ರು, 2.5 ಲಕ್ಷ ಆಕೆ ಜೀವನ ಸಾಗಿಸಲಿಕ್ಕೆ ಬ್ಯಾಂಕ್ನಲ್ಲಿ ಮೊತ್ತವನ್ನ ಇಟ್ರು ಸರ್.
1: ಈಗ ತಾವು ಹೇಳಿದ್ರೆ ಬ್ಯಾಂಕ್ ನಲ್ಲಿ ದುಡ್ಡನ್ನ ಇಟ್ರು ಅಂತ ಹೇಳಿ, ಈಗ ಬ್ಯಾಂಕ್ ನಲ್ಲಿ ದುಡ್ಡನ್ನ ಇಡುವಂತ ಸಂದರ್ಭದಲ್ಲಿ ಶೋಷಣೆಗೆ ಒಳಗಾದಂತ ಹೆಣ್ಣು ಮಗಳು ಇನ್ನೂ

0: 8 ವರ್ಷ ವಯಸ್ಸಾಗಿಲ್ಲ ಅಂತಂದ್ರೆ ಅದನ್ನ ಜಾಯಿಂಟ್ ಅಕೌಂಟ್ ತೆಗಿಬೇಕಾಗತ್ತೆ. ಅದ ಅಕೌಂಟ್ ಅನ್ನ ಯಾವ ಇನ್ನೊಬ್ರು ಯಾರನ್ನ ಜೊತೆ ಮಾಡಿ ಹೆಸರನ್ನ ಇಟ್ರಿ
1: ಸರ್? ಈಗ ಅದನ್ನ ಹೇಳಬೇಕಾದ್ರೆ ನೀವ್ ಯೂಶ್ವಲಿ ನಾವು ಏನಂತಂದ್ರೆ ಸೋದರತ್ತಿನೂ ಕಡೆನೂ ಬಿಡ್ಲಿಲ್ಲ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಯವರು. ಅವ್ರಿಗೊಂದು ದೂರ ಸಂಬಂಧಿ ಒಬ್ರು ಅಜ್ಜಿ ಇದ್ರು ಸರ್, ಆ ಅಜ್ಜಿ ಕಡೆ ಬಿಟ್ರು, ಆ ಅಜ್ಜಿ ಹೆಸರಲ್ಲಿ ಮತ್ತು ಆ ಮಗುವಿನ ಹೆಸರಲ್ಲಿ, ಆಮೇಲೆ ಆ ಮಗುಗೆ ಡೆಲಿವರಿನೂ ಆಯ್ತು, ಗಂಡು ಮಗುಗೂ ಜನನ ಕೊಟ್ಲು. ಹೀಗಾಗಿ ಅಜ್ಜಿ ಮತ್ತು ಆ ಮಗುವಿನ ಹೆಸರಲ್ಲಿ ಮೇಜರ್ ಇರದೇ ಇರೋದ್ರಿಂದ ಇಟ್ರು. ಆಮೇಲೆ ಮೇಜರ್ ಆದ್ಮೇಲೆ ಅಲ್ಲಿ ಟ್ರಾನ್ಸ್ಫರ್ ಆಯ್ತು ಸರ್.
0: ಶ್ರೀಮತಿ ನಿರ್ಮಲಾ ಎಚ್ ಸುರ್ಪುರ್ ಅವರೇ, ತಾವು ಇಷ್ಟೊಂದು ಈ ಸರ್ಕಾರಿ ಸೇವೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಬಾಲ್ಯ ವಿವಾಹ ತಡೆ ಹಿಡಿದಂತಹ ಪ್ರಕರಣಗಳನ್ನ ಮಾಡಿದರೆ, ಆಮೇಲೆ ಪೋಕ್ಸೋ ಕಾನೂನಿನಡಿಯಲ್ಲಿ ತಪ್ಪು ಮಾಡಿದಂತಹ ವ್ಯಕ್ತಿಗಳಿಗೆ ಶಿಕ್ಷೆಯನ್ನ ಕೊಡಿಸಿದ್ದೀರಿ, ಮತ್ತ ಬಾಲಕಿಯರನ್ನ ರಕ್ಷಣೆ ಮಾಡಿದ್ದೀರಿ. ಈಗ ತಮಗೆ ಸಮಾಜದಲ್ಲಿಂದ ಅಥವಾ ಸಮಾಜದಲ್ಲಿ ಈಗ ತಾವೇನು ಶಿಕ್ಷೆಯನ್ನು ಕೊಡಿಸಿದ್ದೀರಿ, ಆ ವ್ಯಕ್ತಿಗಳಿಂದ ಏನಾದರೂ ಬೆದರಿಕೆ ಭಯ ಏನಾದರೂ ತಮಗೆ ಮಾಡಿರ್ಬೋದು ಅಂತ ನನಗನ್ಸುತ್ತೆ. ಅದರ ತಾವೇ ಬಿಡಿಸಿ ಹೇಳ್ಬೇಕು ಅದನ್ನ.
1: ಆಕ್ಚುಲಿ ಭಯ ಅನ್ನೋಕ್ಕಿಂತ ಏನಿತ್ತು, ಭಯ ಇತ್ತು ಅವ್ರಿಗೆ, ಆರೋಪಿಗಳಿಗೆ ಶಿಕ್ಷೆ ಆಗಿದೆ ಅಂದ ತಕ್ಷಣ ಭಯ ಇತ್ತು. ಬಟ್ ಇದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯೊಳಗೇನು ಆರೋಪಿಗೆ 1 ವರ್ಷ ಕಠಿಣ ಜೈಲು ಶಿಕ್ಷೆ ಆಯ್ತು. ಈಗ ಈ ಹಿಂದಿದ್ದಂತಹ ಟಿ ಭೂಬಾಲನ್ ಸರ್ ಜಿಲ್ಲಾಧಿಕಾರಿಗಳಾಗಿದ್ರು. ಆಕ್ಚುಲಿ ಆ ಶಿಕ್ಷೆ ಒಂದು ಇದನ್ನ ಎಲ್ಲಾ ಕಡೆ ಪಬ್ಲಿಸಿಟಿ ಮಾಡ್ಬೇಕು ಅಂತೇಳಿ ಎಲ್ಲಾ ಪೇಪರ್ಗಳಲ್ಲಿ ಎಲ್ಲದರಲ್ಲಿ ಪಬ್ಲಿಷ್ ಮಾಡಿದ್ರು. ಆ ಟೈಮಲ್ಲಿ ಭಯ ಆಯ್ತು ನನಗೆ ಎಲ್ಲಿ ಏನಾಗುತ್ತ ಅಂತ ಹೇಳಿ. ಬಟ್ ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಮನೋಸ್ಥೈರ್ಯವನ್ನ ನೀಡಿದ್ರು. ಹಿಂಗಾಗಿ ನಾವು ಒಂದು ನಮ್ಮ ಮೇಲಾಧಿಕಾರಿಗಳ ಮನೋಸ್ಥೈರ್ಯದೊಂದಿಗೆ ಒಂದು ಅವರು ಕೊಡುವಂತಹ ನಮ್ಗೆ ಇದಕ್ಕೆ ಸಪೋರ್ಟ್ಗೆ ನಾವು ಇದಕ್ಕೆ ಸ್ವಲ್ಪ ಭಯನೂ ಕಡಿಮೆ ಆಯ್ತು. ಬಟ್ ಈಗ ಪೋಕ್ಸೋ ಪ್ರಕರಣದಲ್ಲಿ ಏನು ಜೀವಾವಧಿ ಶಿಕ್ಷೆ ಆಗಿದೆ ಅಲ್ಲ, ಅವರಂತೂ ಈಗ ಜೈಲಲ್ಲಿ ಇರೋದು. ಬಟ್ ಭಯ ಇದೆ, ಭಯ ಇಲ್ಲ ಅಂತಲ್ಲ, ಯಾಕಂದ್ರೆ ನಾನು ಮನುಷ್ಯರು, ಭಯ ಇದೆ ಯಾವಾಗ ಏನಾಗುತ್ತೆ ಅಂತ, ನನಗೂ ಫ್ಯಾಮಿಲಿ ಉಂಟು. ಬಟ್ ಆದ್ರೂ ಆದಾಗ್ಯೂ ಏನು ಅಂತಂದ್ರೆ ಒಂದು ಬಂಡ ಧೈರ್ಯ, ಆ ಧೈರ್ಯದ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಸರ್.
0: ಅಲ್ಲ, ವೃತ್ತಿಗೆ ದ್ರೋಹ ಬಗೆಬಾರದು ಅನ್ನೋ ಒಂದು

0: ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇಷ್ಟೆಲ್ಲ ವಿವರವಾದ ಒಂದು ಮಾಹಿತಿಯನ್ನ ಕೊಟ್ರಿ ಶ್ರೀಮತಿ ನಿರ್ಮಲಾ ಸುರ್ಪುರ್ ಅವರೇ, ತಮ್ಮ ಕುಟುಂಬದ ಪರಿಚಯವನ್ನ ಮಾಡ್ಕೋಬಹುದಲ್ಲ
1: ಸರ್? ಆಕ್ಚುಲಿ ನಮ್ಮ ತಂದೆಯವರಿಗೆ ನಾನು ಇಂಜಿನಿಯರ್ ಆಗ್ಬೇಕು ಅನ್ನೋ, ಸಿವಿಲ್ ಇಂಜಿನಿಯರ್ ಆಗ್ಬೇಕು ಅನ್ನೋದು ಬಹಳ ಆಸೆ ಇತ್ತು. ಬಟ್ ನನಗೆ ಆ ಸಮಯದಲ್ಲಿ ನನಗೆ ಆ ಇಂಜಿನಿಯರಿಂಗ್ ಪೋಸ್ಟ್ ಸಿಗ್ಲಿಲ್ಲ. ಸಿಗದೇ ಇದ್ದ ಕಾರಣ ನಾನು ರೂರಲ್ ಹೋಮ್ ಸೈನ್ಸ್ ಕಾಲೇಜ್, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡದಲ್ಲಿ ರೂರಲ್ ಹೋಮ್ ಸೈನ್ಸ್ ಸೇರ್ಕೊಂಡೆ. ಅಲ್ಲಿಂದ ನಂದು ಇದು ಚಲೋ ಆಯ್ತು. ಅಂದ್ರೆ ನಮ್ಮ ತಂದೆಯವರು ಹೇಳಿದ್ರು, ನಂಗೆ ಬಹಳ ಸಪೋರ್ಟ್ ಮಾಡ್ತಿದ್ರು ನಾನು ಸಣ್ಣವಳು ಇದ್ದಾಗಿಂದನು. ಆಕ್ಚುಲಿ ನಾ ಚಿಕ್ಕವಳು ಇದ್ದಾಗಿಂದನು ಕೂಡ ಸ್ವಲ್ಪ ನಮ್ಮ ತಂದೆಯವರು ಹೇಳಿಕೊಟ್ಟದ್ದು ಏನಂದ್ರೆ, ನೈತಿಕ ಮೌಲ್ಯಗಳನ್ನ ಮತ್ತು ಯಾವ ರೀತಿ ನಾವು ಸಂಸ್ಕಾರಯುತವಾಗಿರ್ಬೇಕು ಅಂತ ಹೇಳಿ. ನಾ ಚಿಕ್ಕಂದಿನಲ್ಲೇನೆ ಮಕ್ಕಳಿಗೆ ಪಾಠ ಹೇಳ್ತಿದ್ದೆ, ಟ್ಯೂಷನ್ ಹೇಳ್ತಿದ್ದೆ, ಆಮೇಲೆ ಹೂ ಕಟ್ತಿದ್ದೆ, ನಮ್ಮದೇ ಹೊಲದಲ್ಲಿ ಹತ್ತಿ ಬಿಡಿಸ್ತಿದ್ದೆ, ಇವನ್ನೆಲ್ಲ ಮಾಡ್ತಿದ್ದೆ. ಬಟ್ ನಮಗೇನ್ ಕಡಿಮೆ ಇರ್ಲಿಲ್ಲ, ನಮ್ಮಲ್ಲಿ ಕೃಷಿಕ ಇದು ಭೂಮಿ ಇತ್ತು. ಆದ್ರೂ ನಮ್ಮ ಮನೆಯವರು ಏನ್ ಹೇಳಿದಂತಹ ಒಂದಿದು ಅವ್ರು ನಾನು ಯಾವತ್ತೂ ಮರೆಯಲ್ಲ. ಅದ್ರ ಜೊತೆಗೆ ನಮ್ಮ ತಾಯಿ, ಹಂಗೆ ಮದುವೆ ಆದ್ಮೇಲೆ ನನ್ನ ಗಂಡ, ಯಾಕಂದ್ರೆ ನಾವು ಏನು ಕಚೇರಿ ಅವಧಿಯಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ಅಷ್ಟಕ್ಕೆ ಕೆಲವೊಂದು ಪುರುಷರು ಏನು ಹೋಗ್ತಿ, ಏನು ಇಷ್ಟೆಲ್ಲ ಮಾಡ್ತೀಯ ಅಂತ ಹಿಂಗ್ ಸ್ವಲ್ಪ ಏನು ಮಾಡ್ತಾರ. ಬಟ್ ನನ್ನ ಗಂಡ ನಂಗ ಬಹಳ ಅಂದ್ರೆ ಬಹಳ ಸಪೋರ್ಟ್ ಮಾಡಿದಾರ. ಕೆಲವೊಂದು ನಾ ಸ್ಟೂಡೆಂಟ್ ಆದಾಗ, ಬಾಲಮಂದಿರದ ಸ್ಟೂಡೆಂಟ್ ಆದಾಗ ರಾತ್ರಿ 12 ಗಂಟೆಗೆ 1 ಗಂಟೆಗೆ ಕೂಡ ನಾನು ಹೋಗ್ತಾ ಇದ್ದೆ ಕೆಲಸಕ್ಕೆ. ಹೀಗಾಗಿ ನನಗೆ ಬಹಳ ಸಪೋರ್ಟ್ ಮಾಡಿದಾರೆ, ನನ್ನ ಮಕ್ಕಳು ಕೂಡ ನಂಗೆ ಸಪೋರ್ಟ್ ಮಾಡಿದಾರೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನನಗೆ ಬಹಳ ಸಪೋರ್ಟ್ ಅನ್ನ ಮಾಡಿದಾರೆ ಸರ್.
0: ಈಗ ಸಪೋರ್ಟ್ ಮಾಡಿದರೆ ಅವ್ರ ಹೆಸರು ಮತ್ತೆ ಎಷ್ಟು ಜನ ಮಕ್ಕಳು ತಮಗೆ ಗೊತ್ತಾಗ್ಲಿಲ್ಲ
1: ಸರ್? ನಮ್ಮ ಮನೆಯವರು ದೇವೇಂದ್ರ ಧನಪಾಲ್ ಅಂತೇಳಿ, ಅವರು ಚೀಫ್ ಆಫೀಸರ್ ಆಗಿದ್ದಾರೆ, ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕ್ನಲ್ಲಿದ್ದಾರೆ. ನನಗೆ ಇಬ್ರು ಮಕ್ಕಳು ಸರ್, ಮಗ ಅಭಿನಂದನ್ ಧನಪಾಲ್ ಅಂತ, ಅವನು ಆರ್ಕಿಟೆಕ್ಟ್, ಈಗ ಅವನು ಕೆಲಸ ಮಾಡ್ತಾ ಇದ್ದಾನೆ. ಮಗಳು ಭಾವನಾ ಧನಪಾಲ್ ಅಂತ ಹೇಳಿ, ಈಗ ಅವಕ್ಕೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಅಲ್ಲಿ ಡಿಗ್ರಿಯನ್ನು ಮುಗಿಸಿದಾಳ. ಅವಳಿಗೆ ಆಸೆ ಏನು ಅಂತಂದ್ರೆ ಈಗ ಪೈಲಟ್ ಆಗ್ಬೇಕು ಅಂತ, ಅದಕ್ಕೆ ಟ್ರೈನಿಂಗ್ ತಗೊಳ್ಳಿಕ್ಕೆ ಈಗ ಬೆಂಗಳೂರಿಗೆ ಹೋಗಲು ಸಿದ್ಧಳಾಗಿದ್ದಾರೆ ಸರ್.
0: ಶ್ರೀಮತಿ ನಿರ್ಮಲಾ ಸುರ್ಪುರ್ ಅವರೇ, ಇಷ್ಟೊಂದು ಸರ್ಕಾರಿ ಸೇವೆಯನ್ನ ಮಾಡ್ತಾ ತಮ್ಮನ್ನ ತಾವು ತೊಡಗಿಸಿಕೊಂಡು ಅದರ ಜೊತೆಗೆ ಸಮಾಜದ ಸೇವೆಯನ್ನು ಕೂಡ ತಾವು ಮಾಡ್ತಾ ಬಂದಿದ್ದೀರಿ. ಅದರಲ್ಲಿ ನನ್ನನ್ನು ಕಾಡುವಂತ ಪ್ರಶ್ನೆ ಅಂತಂದ್ರೆ, ಸಮಾಜ ಮತ್ತೆ ಯಾವುದೇ ಒಂದು ಸಂಘ ಸಂಸ್ಥೆಗಳು ತಮ್ಮನ್ನ ಹುಡುಕಿಕೊಂಡು ಪ್ರಶಸ್ತಿಗಳು ನೀಡಿರ್ಬೇಕಲ್ಲ?
1: ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ 19 ವರ್ಷದೊಳಗಿನ ಮಕ್ಕಳ ಸ್ಕ್ರೀನಿಂಗ್ ಮತ್ತು ಟ್ರೇಡಿಂಗ್ ಅಂಡರ್ RBSK ಪ್ರೋಗ್ರಾಮ್ದಲ್ಲಿ ತಾಲೂಕಿನಲ್ಲಿ ಎಕ್ಸಲೆಂಟ್ ಕೆಲಸ ಮಾಡಿದ್ದಕ್ಕಾಗಿ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಕೂಡ ಕೊಟ್ಟಿದ್ದಾರೆ ಸರ್.
0: ಮತ್ತೆ ಇನ್ನೊಂದು ಹೇಳಿದ್ರಲ್ಲ, ಅಂದ್ರೆ ಇಲ್ಲಿ ತಾವು ಕೊಟ್ಟ ಮಾಹಿತಿ ಪ್ರಕಾರ ಲೋಕಸಭಾ ಸಾರ್ವತ್ರಿಕ ಚುನಾವಣಾ 2024ರಲ್ಲೂ ಕೂಡ ತಮಗೆ ಒಂದು ಪ್ರಶಸ್ತಿ ಬಂದಿದೆ ಅಂತ ಕೇಳಲ್ಪಟ್ಟೆ ನಾನು
1: ಸರ್. ಅದು ಅಭಿನಂದನಾ ಪತ್ರ ಸರ್. 24-25 ಸಾಲಿನೊಳಗ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಬಸವನ್ ಬಾಗೇವಾಡಿ ಮತಕ್ಷೇತ್ರದೊಳಗೆ ನಾನು ಸೆಕ್ಟರ್ ಆಫೀಸರ್ ಆಗಿ ಕೆಲಸ ಮಾಡಿದೆ ಸರ್. ಆ ಸಮಯದಲ್ಲಿ ಎಲ್ಲಾ ಕೆಲಸಗಳನ್ನ ನಿಯಮಬದ್ಧವಾಗಿ ಅಚ್ಚುಕಟ್ಟಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿವಿ ಅಂತ ಹೇಳಿ ಅಭಿನಂದನಾ ಪತ್ರ ಕೂಡ ಕೊಟ್ಟಿದ್ದಾರೆ ಸರ್. ಈ ಕೆಲವೊಂದು ನನ್ನ ಸರ್ಕಾರಿ ಸೇವೆಯೊಂದಿಗೆ ಸಾಮಾಜಿಕ ಸೇವೆಯನ್ನ ಮಾಡಿದ್ದನ್ನ ಆಗಿನ ಜಿಲ್ಲಾಧಿಕಾರಿಗಳಾದ YS ಪಾಟೀಲ್ ಸರ್ ಅವರು ಅದನ್ನ ಗುರುತಿಸಿ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಅಂತ ಕೊಟ್ರು ಸರ್. ಸರ್ಕಾರಿ ನೌಕರರಿಗೆ ಕೊಡುವಂತಹ ಒಂದು ಪ್ರಶಸ್ತಿ. ಅದೇ ರೀತಿ G News ಕೂಡ ನಂಗೆ 2025ರಲ್ಲಿ G Achievers ಅವಾರ್ಡ್ ಅಂತ ಒಂದು ಈ ಸೇವೆಯನ್ನ ಗುರುತಿಸಿ ಅವರು ತಾವೇ ಕರೆದು ಕೊಟ್ರು ಸರ್. ಅದರ ಜೊತೆಗೆ ಇನ್ನೊಂದು ಹಾವೇರಿ ಜಿಲ್ಲೆಯಲ್ಲಿ ಕರುನಾಡ ಕಲ್ಪವೃಕ್ಷ ಫೌಂಡೇಶನ್ ವತಿಯಿಂದ ಕೊಡುವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಸರ್.
0: ಈಗ ತಾವು ಸುಮಾರು 25 ವರ್ಷ ನಾನು ಈ ಕರ್ನಾಟಕ ರಾಜ್ಯದಲ್ಲಿ 3 ಜಿಲ್ಲೆಯಲ್ಲಿನೂ ಕೂಡ ಸರ್ಕಾರಿ ಸೇವೆಯನ್ನ ಮಾಡ್ತಾ ಬಂದಿದ್ದೀನಿ ಅಂತ ಹೇಳಿದ್ರೆ, ನನ್ನನ್ನ ಕುತೂಹಲವಾಗಿ ನಾನು ಕೇಳ್ತಾ ಇದ್ದೇನೆ. ಯಾಕಂದ್ರೆ ಇಷ್ಟೆಲ್ಲ ಏನು ತಾವು ಸೇವೆಯನ್ನ ಮಾಡಿದಿರಿ, ಇಷ್ಟೊಂದೆಲ್ಲ ಪೋಕ್ಸೋ ಕಾಯ್ದೆಯಡಿ ಶಿಕ್ಷೆಯನ್ನ ಕೊಡಿಸಿದ್ದೀರಿ, ಮತ್ತೆ ಸಾಕಷ್ಟು ಬಾಲ್ಯ ವಿವಾಹ ಪ್ರಕರಣವನ್ನ ತಡೆ ಹಿಡಿದಿದ್ದೀರಿ. ಹೀಗಾಗಿ ಈ ಸರ್ಕಾರಿ ನೌಕರಿ ಮಾಡ್ತಾ ಸಂಸಾರವೆಂಬ ಬಂಡಿಯನ್ನ ಎಳೆದುಕೊಂಡು ಹೋಗುತ್ತಿರುವಂತ ಮಹಿಳೆಯರಿಗೆ ಕಿವಿಮಾತನ್ನ ಏನನ್ನ ಹೇಳ್ತೀರಿ ಮೇಡಮ್?
1: ಈಗ ಮಹಿಳೆಯರಿಗೆ ಕಿವಿ ಮಾತು ಹೇಳಬೇಕು ಅಂತಂದ್ರೆ, ಆಕ್ಚುಲಿ ಮಹಿಳೆಯರು ಅಂದ ತಕ್ಷಣ ನಾವು ಅಡುಗೆ ಮನೆಗೆ ಸೀಮಿತರಾಗಿದ್ದೀವಿ ಅನ್ನೋ ಒಂದು ಮನೋಭಾವನೆಯನ್ನ ನಾವು ನಮ್ಮಲ್ಲಿರುವ ಮನೋಭಾವನ ನಾವೇ ಹೊಡೆದಾಕ್ಬೇಕು ಅದನ್ನ. ಆದ್ಮೇಲೆ ಕೆಲವೊಂದ್ಸಲ ನಾವು ಯಾವುದೇ ಒಂದು ಕೆಲಸವನ್ನ ಮಾಡುವಾಗ ಸಾಕಷ್ಟು ಅಡೆತಡೆಗಳು ಬರ್ತಾವು. ಬರ್ಲಿ, ಅಡೆತಡೆಗಳು ಬರ್ಲಿ, ನಾವು ನಡೆಯುವ ದಾರಿ ಸೀದಾ ಇತ್ತು, ಒಳ್ಳೆಯ ಒಂದು ರೀತಿಯಲ್ಲಿ ಇತ್ತಂದ್ರೆ ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ಅದು ಮೇನ್ ಅಂತಂದ್ರೆ, ನಾವು ಕೆಲವೊಂದು ಸಲ ಇವುಗಳನ್ನ ನಾನು ಸರ್ಕಾರಿ ಸೇವೆಯೊಂದಿಗೆ, ಕುಟುಂಬದ ಕೆಲಸದೊಂದಿಗೆ ಮತ್ತು ಸಮಾಜ ಸೇವೆ ಮಾಡಲಿಕ್ಕೆ ನಾನು ಕೆಲವೊಂದು ಒಂದು ಯೋಜನೆಗಳನ್ನ ಕೂಡ ನಾನು ಹಾಕೊಂಡಿರ್ತೀನಿ. ಯಾವುದೇ ಆಗ್ಲಿ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್. ನಂಗೆ ನಾಳೆ ಮಾಡುವ ಕೆಲಸದ ಬಗ್ಗೆ ನಾ ಈಗಲೇ ಇವತ್ತೇ ನಾವುಗಳನ್ನ ಯೋಜನೆಗಳನ್ನ ಹಾಕೊಂಡು ನಾನು ಮಾಡ್ಲಿಕ್ಕೆ ಆಗಿದ್ರಿಂದ ಮಾತ್ರ ಇವನ್ನ ಸಾಧನೆ ಮಾಡ್ಲಿಕ್ಕೆ ಅಂತ ಮಾಡಬಹುದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದ್ರೆ, ಈಗ ಹೆಣ್ಮಕ್ಳಿಗೆ ಯಾವ್ದಕ್ಕೂ ಹೆದರಬಾರದು. ಒಂದು

0: ತಮ್ಗೆಲ್ಲಾ ಗೊತ್ತಿದ್ದಂಗೆ ಒಂದು ರಣಹದ್ದು ಏನು ಅದರ ಆಯುಷ್ಯ 80 ವರ್ಷ 40 ವರ್ಷ ಅದು ಬಹಳ ಚೆನ್ನಾಗಿ ತಾನು ಆಹಾರವನ್ನ ಹಿಡಿಯುತ್ತ ಮೇಲೆ ಇರುತ್ತ ಅದು ತೀಕ್ಷ್ಣವಾದಂತಹ ದೃಷ್ಟಿಯನ್ನು ಹೊಂದಿರುತ್ತೆ. ಅದ್ 40 ವರ್ಷ ಆದ ಬಳಿಕ ಅದು ಅದರ ಒಂದು ಕಾರ್ಯವೈಖರತೆ ಕಡಿಮೆ ಆಗ್ಬಿಡುತ್ತೆ. ಅವಾಗ ಅದು ಹೆದರಂಗಿಲ್ಲ. ಆ ಒಂದು ಮೂಕ ಪಕ್ಷಿ 6 ತಿಂಗಳ ಕಾಲ ಅಜ್ಞಾತವನ್ನು ಅನುಭವಿಸಿ ಮತ್ತೆ ಹೊಸದಾಗಿ ತನ್ನ ಕೊಕ್ಕನ್ನ ತನ್ನ ರೆಕ್ಕೆಯನ್ನ ಆಮೇಲೆ ತನ್ನ ಚೂಪಾದ ಉಗುರುಗಳನ್ನ ಬೆಳೆಸ್ಕೊಳ್ತಾ ಅದೇ ರೀತಿ ನಾವು ಹೆಣ್ಮಕ್ಳು ನಮಗಲ್ಲಿ ಯಾವುದೇ ತೊಂದರೆ ಆದರೆ ಯಾವುದಕ್ಕೂ ಹೆದರದೆ ನಾವು ಮುನ್ನುಗ್ಗಬೇಕು ಅನ್ನೋದು ನನ್ನ ಒಂದು ಮಾತು ಸರ್.
1: ಶ್ರೀಮತಿ ನಿರ್ಮಲಾ ಎಚ್ ಸುರ್ಪುರ್ ಅವರೇ ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ಇಲ್ಲಿಯವರೆಗೆ ಒಂದು ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ನಿರ್ಮಲಾ ಸುರ್ಪುರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್. ಕಾರ್ಯಕ್ರಮ ನಿರ್ವಹಣೆ ಬಿ ಸಿದ್ದಣ್ಣ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರಕ್ಕೆ

ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದೀಗ ಕೆಲವು ಭಾವಗೀತೆಗಳು. ಮೊದಲಿಗೆ ಕೇಳಿ ನಾಗರಾಜ್ ಅವರು ರಚಿಸಿರುವ ದಿವ್ಯಾ ರಾಘವನ್ ಅವರು ಹಾಡಿರುವ ಭಾವಗೀತೆ.

0: ಆಕಾಶವಾಣಿ ಸಮಯ 12:30:05. ಇದೀಗ ಕೆಲವು ಪ್ರಕಟಣೆಗಳು.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ

0: ಸ್ಥಾಪನೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
1: ಜಾಣರಾಗಿರಿ ಜಾಗರೂಕರಾಗಿರಿ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
6: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
5: ಹೌದಪ್ಪ, ನಡ್ಕೊಂಡೆ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
6: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ರಿಂದ ಸಂಜೆ 4:30 ರವರೆಗೆ ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
7: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
8: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 ರಿಂದ 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
7: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಕೆತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.
2: ಆಕಾಶವಾಣಿ ಸಮಯ 12:35:10 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಎಚ್ಚರಿಕೆ ಮತ್ತು ಆರೈಕೆ ಈ ಕುರಿತು ಕಲಬುರಗಿಯ ಮಕ್ಕಳ ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಆದರ್ಶ್ ಅವಂತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.

0: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ, ಎಚ್ಚರಿಕೆ, ಆರೈಕೆ ಈ ವಿಷಯವಾಗಿ ಮಾತಾಡೋಣ. ಸಾಮಾನ್ಯವಾಗಿ ಮನೆಯಲ್ಲಿಯೇ ಆಗುವಂತಹ ಸಣ್ಣ ಪುಟ್ಟ ಅಪಘಾತಗಳಿಂದ, ಅವಘಡಗಳಿಂದ ಹೆಚ್ಚಿನ ತೊಂದರೆ ಉಂಟು ಮಾಡುವಂತಹ ಸಾಧ್ಯತೆ ಇರುತ್ತೆ. ಪೋಷಕರು ಮನೆಯಲ್ಲಿ ತುಂಬಾ ಕಾಳಜಿಯಿಂದ ಸೂಕ್ಷ್ಮವಾಗಿ ಈ ಎಲ್ಲ ವಿಷಯಗಳನ್ನ ನೋಡ್ಕೋಬೇಕಾಗತ್ತೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕಲಬುರಗಿಯ ಮಕ್ಕಳ ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಆದರ್ಶ್ ಅವಂತಿ ಅವರಿದ್ದಾರೆ. ಡಾಕ್ಟರೇ, ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ
0: ಸರ್. ಆರಂಭದಲ್ಲಿ ತಿಳಿಸಿ, ಚಿಕ್ಕ ಚಿಕ್ಕ ಮಕ್ಕಳನ್ನ ಮನೆಯಲ್ಲಿ ನೋಡ್ಕೊಳ್ಳೋದು ತುಂಬಾ ಸವಾಲಿನ ಕೆಲಸ. ಎಲ್ಲ ಸ್ಮೂತ್ ಆಗಿ ನಡೆದ್ರೆ ಎಲ್ಲ ಚೆನ್ನಾಗೇ ಇರುತ್ತೆ, ಆದ್ರೆ ಕೆಲವೊಂದು ಸಣ್ಣ ಪುಟ್ಟ ಅವಘಡಗಳಾದ್ರೆ ತೊಂದರೆ ಆಗೋ ಸಾಧ್ಯತೆನೂ ಇರುತ್ತೆ. ಈಗ ಕೆಲವೊಂದ್ ಸರ್ತಿ ಏನಾಗುತ್ತೆ, ನಾವು ಇವಾಗೆಲ್ಲ ನೋಡ್ತಾ ಇದ್ದೀವಿ, ಸಿಟೀಸ್ ಅಲ್ಲಿ ಮೊದಲನೇ ಮಾಡಿ ಎರಡನೇ ಮಾಡಿ ಈ ತರ ಕಟ್ಟಡಗಳು ಸರ್ವೇ ಸಾಮಾನ್ಯವಾಗಿರುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಅದರ ಆಟ ಆಡೋ ಮೂಡ್ ನಲ್ಲಿ ಇರ್ತಾರೆ, ಮೆಟ್ಲುಗಳನ್ನ ಹತ್ತಾರೆ, ಮೇಲ್ಗಡೆ ಹೋಗ್ತಾರೆ, ಎಲ್ಲಾದ್ರೂ ಒಂದು ಅವಕಾಶ ಸಿಕ್ಕರೆ ಅವ್ರು ಕೆಳಗಡೆ ನೋಡ್ಲಿಕ್ಕೆ ಟ್ರೈ ಮಾಡ್ತಾರೆ ಮೇಲೆ ಮಹಡಿಯಿಂದ. ಹೀಗಾಗಿ ಈ ತರ ಮಹಡಿಯಿಂದ ಸಡನ್ ಆಗಿ ಏನಾದ್ರೂ ಕಾಲ್ ಜಾರಿ ಕೆಳಗಡೆ ಬಿದ್ರೆ ಅದು ತುಂಬಾ ಡೇಂಜರಸ್ ಆಗಿರುತ್ತೆ ಸಿಚುವೇಶನ್. ಆ ಸಿಚುವೇಶನ್ ಅಲ್ಲಿ ಪೋಷಕರು ಏನ್ ಮಾಡ್ಬೇಕು?
1: ಸೊ ಏನಾದ್ರೂ ಬ್ಲೀಡಿಂಗ್ ಆತರ ಇದ್ರೆ, ಸೊ ಬ್ಲೀಡಿಂಗ್ ಕಂಟ್ರೋಲ್ ಮಾಡ್ಬೇಕು. ಒಂದು ಒಳ್ಳೆ ಕ್ಲೀನ್ ಕ್ಲಾತ್ ಇಂದ ಪ್ರೆಷರ್ ಅಪ್ಲೈ ಮಾಡಿ ಬ್ಲೀಡಿಂಗ್ ಕಂಟ್ರೋಲ್ ಮಾಡ್ಬೇಕು. ಇಮಿಡಿಯೇಟ್ ಹಾಸ್ಪಿಟಲ್ ರೀಚ್ ಆಗ್ಬೇಕು. ಇನ್ ಕೇಸ್ ಮಗು ಕಾನ್ಶಿಯಸ್ ಇದ್ರೆ, ಎಚ್ಚರ ಇದ್ರೆ, ಮಾತಾಡ್ತಿದ್ರೆ, ಒಳಗಡೆ ಏನಾದ್ರೂ ಇಂಟರ್ನಲ್ ಬ್ಲೀಡಿಂಗ್ ಇದೆ ಚೆಕ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಎಲ್ಲಾದ್ರೂ ಊತ ಬಂದಿದೆ, ಕೈಗಳಿಗೆ ಎಲ್ಲಾದ್ರೂ ಫ್ರಾಕ್ಚರ್ ತರ ಏನಾದ್ರೂ ಆಗಿದೆ, ಅದು ಚೆಕ್ ಮಾಡ್ಬೇಕು. ಆಮೇಲೆ ಇಂಟರ್ನಲ್ ಬ್ಲೀಡಿಂಗ್ ಒಳಗಡೆ, ಬ್ರೈನ್ ಒಳಗಡೆ ಏನಾದ್ರೂ ಬ್ಲೀಡಿಂಗ್ ಇದ್ರೆ ಯಾವ ತರ ಐಡೆಂಟಿಫೈ ಮಾಡ್ಬೇಕು ಪೇರೆಂಟ್ಸ್ ಅಂತಂದ್ರೆ, ಯೂಶಲಿ ಒಂದೊಂದ್ ಸರ್ತಿ ಮಗುಗೆ ಕಂಟಿನ್ಯೂಸ್ ಆಗಿ ವಾಮಿಟಿಂಗ್ ಆಗುತ್ತೆ, ವಾಂತಿ ಬರೋದು, ಇಲ್ಲ ಅಂತಂದ್ರೆ ಪ್ರಜ್ಞೆ ತಪ್ಪೋದು, ಇಲ್ಲ ಅಂತಂದ್ರೆ ತೀರಾ ಜಾಸ್ತಿ ಏನಾದ್ರೂ ಬ್ಲೀಡಿಂಗ್ ಇದ್ರೆ ಅದರಲ್ಲಿ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ತರ ಏನಾದ್ರೂ ಇದ್ರೆ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕು.
0: ಅಂದ್ರೆ ಎಕ್ಸ್ಟರ್ನಲಿ ಕಾಣಲಾರದೇನೆ ಇಂಟರ್ನಲಿ ಕೂಡ ಡ್ಯಾಮೇಜ್ ಆಗಿರಬಹುದು. ಆ ಸಂದರ್ಭದಲ್ಲಿ ಕೆಲವು ಲಕ್ಷಣಗಳಿಂದ ಅದನ್ನ ಗುರುತಿಸಬೇಕಾಗತ್ತೆ. ಈಗ ಇನ್ನೊಂದ್ಸರ್ತಿ ಏನಾಗುತ್ತೆ, ಮನೆಯಲ್ಲೆಲ್ಲ ಕ್ಲೀನ್ ಮಾಡಬೇಕಾದ್ರೆ ನೀರೆಲ್ಲ ಚೆಲ್ಲಿರುತ್ತೆ, ಮಕ್ಕಳು ಓಡಾಡಬೇಕಾದ್ರೆ ಕಾಲು ಜಾರ್ಕೊಂಡು ಬೇಡ್ಕೊಂಡು ಅವ್ರ ತಲೆಗೆ ಚೂಪಾದ ಏನಾದ್ರು ಮಟೀರಿಯಲ್ ತಗಲ್ಬಹುದು. ಅವಾಗ ಎಕ್ಸ್ಟರ್ನಲಿ ನಮ್ಗೇನು ಅನ್ಸಲ್ಲ, ಸ್ವಲ್ಪ ಹೊತ್ತು ಮಗು ಹತ್ತು ನಾರ್ಮಲ್ ಆಗಿಬಿಡುತ್ತೆ. ಆ ಸಂದರ್ಭದಲ್ಲೂ ಇದೇ ರೀತಿ ಮಾಡ್ಬೇಕಂದ್ರೆ ಏನ್ ಲಕ್ಷಣಗಳಿರುತ್ತೆ ಅಂತ ಅಬ್ಸರ್ವ್ ಮಾಡ್ಬೇಕು?
1: ಒಂದೊಂದ್ಸರ್ತಿ 2 feet ಹೈಟ್ ಇಂದ ಬಿದ್ರೂ ಈ ತರ ಲಕ್ಷಣ ಕಾಣಬಹುದು ಚಿಕ್ಕ ಮಕ್ಕಳು. ಅಂದ್ರೆ 2 ವರ್ಷ 3 ವರ್ಷಕ್ಕಿಂತ ಕೆಳಗಡೆ ಮಕ್ಕಳಿಗೆ 2 feet ಇಂದ ಬಿದ್ರೇನು ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಅಂತಂದ್ರೆ ಎಲ್ಲಾದ್ರೂ ಫ್ರಾಕ್ಚರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇವೆಲ್ಲ ಲಕ್ಷಣಗಳು ಇದ್ರೆ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು ಬರ್ಬೇಕು.
0: ಈಗ ಕೆಲವೊಂದ್ಸರ್ತಿ ಏನಾಗುತ್ತೆ, ಮಕ್ಕಳು ಚಿಕ್ಕ ಮಕ್ಕಳು ಸ್ನಾನ ಮಾಡ್ಬೇಕಾದ್ರೆ ಅವರಿಗೆ ಬಾತ್ ಟಬ್ಬಲ್ಲಿ ಸ್ನಾನ ಮಾಡಿಸ್ತಿರ್ತೀವಿ. ಕೆಲವೊಂದ್ಸರ್ತಿ ಅವ್ರ ಹಿರಿಯರೆಲ್ಲ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಅವರಾಗಿ ಹೋಗಿ ನೀರ್ ತುಂಬಿಕೊಂಡು ಕೆಲವೊಂದ್ಸರ್ತಿ ಅಲ್ಲಿ ಮುಳುಗೋ ಸಾಧ್ಯತೆನೂ ಇರುತ್ತೆ ಅವ್ರ ಚಿಕ್ಕ ಮಕ್ಕಳು. ಅವಾಗ ಪೋಷಕರು ಯಾವ ರೀತಿ ಕಾಳಜಿಯನ್ನು ವಹಿಸಬೇಕು ನೋಡಿದ ನಂತರ?
1: ಇಮಿಡಿಯೇಟ್ಲಿ ಯಾವಾಗ್ಲೂ ಏನಂತಂದ್ರೆ, ಮಕ್ಕಳಿಗೆ ಒಬ್ಬರೇ ಬಾತ್ರೂಮ್ ಅಲ್ಲಿ ಬಿಡೋದು ಉತ್ತಮ ಅಲ್ಲ. ಯಾವಾಗ್ಲೂ ಯಾರಾದ್ರೂ ಒಬ್ರು ಅವ್ರ ಜೊತೆ ಇದ್ರೆ ಬಾತ್ರೂಮ್ ಅಲ್ಲಿ ಬಿಡ್ಬೇಕು. ಆಮೇಲೆ ಇಮಿಡಿಯೇಟ್ ಏನಾದ್ರೂ ಮಕ್ಕಳು ಒಳಗಡೆ ಬಿದ್ದಿದ್ರೆ, ಮಕ್ಕಳು ಕಾನ್ಶಿಯಸ್ ಇರ್ಲಿಲ್ಲ ಅಂತಂದ್ರೆ CPR ಇಲ್ಲಂತಂದ್ರೆ ಮೌತ್ ಟು ಮೌತ್ ಬ್ರೀದಿಂಗ್ ಕೊಡೋದು, ಅದು ಬೇಸಿಕ್ ಟ್ರೈನಿಂಗ್ ಗೊತ್ತಿದ್ರೆ ಉತ್ತಮ. ಇಲ್ಲ ಅಂತಂದ್ರೆ ಮಗು ಅನ್ಕಾನ್ಶಿಯಸ್ ಇದ್ರೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ಬೇಕು. ಯೂಶಲಿ ಒಳಗಡೆ ಲಂಗ್ಸ್ ಅಲ್ಲಿ ನೀರ್ ಹೋಗೋ ಚಾನ್ಸಸ್ ಇರುತ್ತೆ, ಸೊ ಅದು ತೆಗೆಯೋದು ಮನೇಲಿ ಆಗಲ್ಲ. ಸೊ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡು ಬರ್ಬೇಕು.
0: ಕೆಲವೊಂದ್ಸರ್ತಿ ಈ ಮನೆ ಸಂಪ್ಗಳಲ್ಲೂ ಕೂಡ ಕೆಲವೊಂದ್ಸರ್ತಿ ಓಪನ್ ಇಟ್ಟಿರ್ತಾರೆ ಏನೋ ಕಾರಣಕ್ಕಾಗಿ, ಅಲ್ಲೂ ಕೂಡ ಮಕ್ಕಳು ಬೀಳೋ ಸಾಧ್ಯತೆ ಇರುತ್ತೆ. ಅವಾಗ್ಲೂ ಇದೇ ಸಿಚುವೇಶನ್ ಅಲ್ವಾ?
1: ಇದೇ ಸಿಚುವೇಶನ್.
0: ಅಂದ್ರೆ ಅವರು ಮುಳುಗಿರೋದ್ರಿಂದ ತುಂಬಾ ಸಮಸ್ಯೆ ಆಗುತ್ತಲ್ಲ, ಅವರಿಗೆ ತುಂಬಾ ಭಯ ಆಗುತ್ತೆ, ಅದರಿಂದ ಅವ್ರ ಮೆಂಟಲ್ ಸ್ಟೇಟಸ್ ಅಲ್ಲೂ ತುಂಬಾ ಪರಿಣಾಮ ಆಗುತ್ತೆ.
1: ಹೌದು.
0: ಹೀಗಾಗಿ ಅವರಿಗೆ ಇಮಿಡಿಯೇಟ್ ಅಂದ್ರೆ ತುಂಬಾ ಆದಷ್ಟು ಬೇಗ ನೋಡಿ CPR ಅಂತ ಹೇಳಿದ್ರಲ್ಲ,
1: CPR
0: ಅದನ್ನ ಮಾಡ್ಬೇಕು, ಇಲ್ಲಾಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು.
1: CPR ಬಗ್ಗೆ ಏನಾದ್ರೂ ಗೊತ್ತಿದ್ರೆ ಮನೆಯಲ್ಲಿ ಆಂಬ್ಯುಲೆನ್ಸ್ ಬರೋದಕ್ಕಿಂತ ಮುಂಚೆ CPR ಕೊಡಬಹುದು, ಇಲ್ಲಾಂತಂದ್ರೆ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು.
0: ಈ ಮಕ್ಕಳಿಗೆ ನೀವು ಇನ್ನೊಂದು ಈ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ತುಂಬಾ ಶಾಲೆಯಲ್ಲೆಲ್ಲ ಟೀಚ್ ಮಾಡ್ತಾ ಇರ್ತಾರೆ, ಅದ್ರ ಪ್ರಾಮುಖ್ಯತೆ ಏನು?
1: ಯೂಶಲಿ ಸೆಕ್ಷುಯಲ್ ಹರಾಸ್ಮೆಂಟ್ ಅಂತ ಹೇಳ್ತೀವಿ ಮಕ್ಕಳಲ್ಲಿ. ಸೊ ಅದರಿಂದ ಮಕ್ಕಳಿಗೆ ಏನ್ ಕಲಿಸಬಹುದು ಅಂತಂದ್ರೆ, ಯಾವ್ಯಾವ ಬಾಡಿ ಪಾರ್ಟ್ಸ್ ಮುಟ್ಟಿದ್ರೆ ಅದು ಗುಡ್ ಟಚ್, ಯಾವ್ಯಾವ ಬಾಡಿ ಪಾರ್ಟ್ಸ್ ಸ್ಟ್ರೇಂಜರ್ಸ್ ಮುಟ್ಟಿದ್ರೆ ಅದು ಬ್ಯಾಡ್ ಟಚ್ ಅಂತ ಹೇಳ್ಕೊಡ್ಬೇಕು. ಯೂಶಲಿ ಚೆಸ್ಟ್ ಮತ್ತೆ ಹೊಟ್ಟೆ ಕೆಳಗಡೆ ಭಾಗ ಮತ್ತೆ ಬೆನ್ ಕೆಳಗಡೆ ಇರೋ ಭಾಗ ಅದೆಲ್ಲ ಬ್ಯಾಡ್ ಟಚ್ ಅಂತ ಹೇಳ್ತೀವಿ. ಅಲ್ಲಿ ಸ್ಟ್ರೇಂಜರ್ಸ್ ಯಾರಾದ್ರೂ ಅಲ್ಲಿ ಮುಟ್ಟಿದ್ರೆ ಇಮಿಡಿಯೇಟ್ಲಿ ಪೋಷಕರಿಗೆ ಅಥವಾ ಸ್ಕೂಲ್ ಅಲ್ಲಿ ಇದ್ರೆ ಟೀಚರ್ಸ್ಗೆ, ಇಲ್ಲ ಟೀಚರ್ಸ್ ಆ ತರ ಮಾಡ್ತಿದ್ರೆ ಮನೆಗೆ ಬಂದು ಪೇರೆಂಟ್ಸ್ಗೆ ಹೇಳೋದು ಇದು.

0: ಸೊ ಅವ್ರಿಗೆ ಯಾವ್ಯಾವ ಬಾಡಿ ಪಾರ್ಟ್ಸ್ ಮುಟ್ಟಿದ್ರೆ ಗುಡ್ ಟಚ್ ಅಂತ ಹೇಳ್ಬೇಕು, ಯಾವ ಬಾಡಿ ಪಾರ್ಟ್ಸ್ ಮುಟ್ಟಿದ್ರೆ ಬ್ಯಾಡ್ ಟಚ್ ಅಂತ ಹೇಳಿಕೊಟ್ರೆ ಈ ತರ ಆಗೋದು ಪ್ರಿವೆಂಟ್ ಮಾಡಬಹುದು ಅಂತ ಅರ್ಥ.
1: ಈಗ ಸಾಮಾನ್ಯವಾಗಿ ಇನ್ನೊಂದು ತುಂಬಾ ವಿಚಾರಿಸುವಂತಹ ಸಂಗತಿ ಅಂದ್ರೆ, ಇದು ಪಟಾಕಿಗಳು ಹಾರಿಸಬೇಕಾದ್ರೆ ಅವಘಡಗಳಾಗತ್ತೆ ಚಿಕ್ಕ ಚಿಕ್ಕ ಮಕ್ಕಳು, ಅವರು ಪೇರೆಂಟ್ಸ್ ಮೇಲ್ವಿಚಾರಣೆಯಲ್ಲಿ ಇದ್ರು ಕೂಡ ಅವರೇ ಸ್ವಲ್ಪ ಇನಿಷಿಯೇಟಿವ್ ತಗೊಂಡು ಪಟಾಕಿ ಹಾರಿಸ್ತಿರ್ತಾರೆ, ಅವಾಗ ಇಮಿಡಿಯೇಟ್ಲಿ ಬರ್ನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಆ ಸಂದರ್ಭದಲ್ಲಿ ಪೇರೆಂಟ್ಸ್ ಯಾವ ರೀತಿ ಮುಂದಿನ ಹೆಜ್ಜೆ ಇಡಬೇಕು ಅಂತ?
0: ಯೂಶಲಿ ಈಗ ಪಟಾಕಿ ಹಾರಿಸೋದ್ರಲ್ಲಿ ನಾವು ಚಿಕ್ಕವರಿದ್ದಾಗ ಎಷ್ಟೋ ಸಲ ಒಂದೇ ಕೈಯಲ್ಲಿ ಪಟಾಕಿ ಹಾರಿಸೋದು ಆ ತರ ಮಾಡ್ತಿದ್ವಿ. ಯಾವಾಗ್ಲೂ ಪೇರೆಂಟ್ಸ್ ಅಂಡರ್ ಸೂಪರ್ವಿಷನ್ ಇದ್ದೇ ಪಟಾಕಿ ಹಾರಿಸೋದು ಉತ್ತಮ. ಆಮೇಲೆ ಏನಾದ್ರೂ ಪಟಾಕಿ ಹಾರಿಸಬೇಕಾದ್ರೆ ಬರ್ನ್ಸ್ ಆಯ್ತು ಇಲ್ಲ ಪಟಾಕಿ ಒಂದೊಂದ್ ಸರ್ತಿ ಕಣ್ಣು ಒಳಗಡೆ ಹೋಗಿರುತ್ತೆ, ಅದ್ರದ್ ಪಾರ್ಟಿಕಲ್ಸ್ ಎಲ್ಲ ಕಣ್ಣು ಒಳಗಡೆ ಹೋದ್ರೆ ಇಮಿಡಿಯೇಟ್ಲಿ ಟ್ಯಾಪ್ ವಾಟರ್ ಅಲ್ಲಿ ನೀರು ಕಣ್ಣಲ್ಲಿ ಬಿಟ್ಟು ಕ್ಲೀನ್ ಮಾಡಬೇಕು. ಆಮೇಲೆ ಮನೇಲಿರೋ ಏನು ಡ್ರಾಪ್ಸ್ ಆಯ್ತು ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಅಡ್ವೈಸ್ ಇರ್ಲಾರ್ದೆ ಏನು ಹಾಕ್ಬಾರ್ದು. ಆಮೇಲೆ ಎಲ್ಲಾದ್ರೂ ಬರ್ನ್ಸ್ ಆದ್ರೆ ಟ್ಯಾಪ್ ವಾಟರ್ ಅಲ್ಲಿ ಕ್ಲೀನ್ ಮಾಡಿ ಇಲ್ಲ ಸೋಪ್ ವಾಟರ್ ಇಂದ ಕ್ಲೀನ್ ಮಾಡಿ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಯೂಶಲಿ ಕೋಲ್ಗೇಟ್ ಟೂತ್ ಪೇಸ್ಟ್ ಆತರ ಎಲ್ಲ ಹಚ್ತಾರೆ ಪೇರೆಂಟ್ಸ್, ಸೊ ಅದು ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ.
1: ಇದು ಇದರ ಮುಂದುವರೆದ ಭಾಗ ಅಂದ್ರೆ ಈ ಬೆಂಕಿಯ ಒಳಗಡೆಗಳಾಗತ್ತಲ್ಲ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ, ಅವಾಗ್ಲೂ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು?
0: ಫೈರ್ ಬೆಂಕಿ ಎಲ್ಲಾದ್ರೂ ಹತ್ತಿದಾಗ ಯೂಶಲಿ ಪ್ರಾಣಕ್ ಅಪಾಯ ಆಗೋದು ಬೆಂಕಿಕಿನ ಅದರದ್ದು ಸ್ಮೋಕ್ ಇಂದ ಜಾಸ್ತಿ ಅಪಾಯ. ಸೊ ಯೂಶಲಿ ಸ್ಮೋಕ್ ಅನ್ನು ಹೊರಗಡೆ ಹೋಗಂಗೆ ಮಾಡ್ಬೇಕು, ಎಲ್ಲ ಡೋರ್ಸ್ ವಿಂಡೋಸ್ ಓಪನ್ ಮಾಡಿ ಅದು ಹೊಗೆಯನ್ನ ಹೊರಗಡೆ ಬಿಡಕ್ಕೆ ಟ್ರೈ ಮಾಡ್ಬೇಕು. ಆಮೇಲೆ ಅದು ಇನ್ಹೇಲೇಷನ್ ವಾಸನೆ ತಗೋದ್ರಿಂದ ಇನ್ನು ಜಾಸ್ತಿ ಅಪಾಯ. ಅದರಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳ್ತೀವಿ, ಅದು ಪಾಯ್ಸನಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಒಂದೊಂದ್ ಸರ್ತಿ ಬರ್ನ್ ಇಂಜುರಿ ಇನ್ಹೇಲೇಷನ್ ಅಂತ ಹೇಳ್ತೀವಿ, ವಾಸ್ ತಗೋದ್ರಿಂದ ಒಳಗಡೆ ಎಲ್ಲ ಫುಡ್ ಪೈಪ್ ಮತ್ತೆ ವಿಂಡ್ ಪೈಪ್ಸ್ ಬರ್ನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡ್ಬೇಕು. ಆಮೇಲೆ ಸ್ಕೂಲ್ ಅಲ್ಲಿ ಬರ್ನ್ಸ್ ಏನಾದ್ರು ಫೈರ್ ಬೆಂಕಿ ಹತ್ತಿದಾಗ ಇಲ್ಲ ಎಲ್ಲಾದ್ರೂ ಮನೆಯಲ್ಲಿ ಆದಾಗ ಇಮಿಡಿಯೇಟ್ಲಿ ಪೇರೆಂಟ್ಸ್ ಅವ್ರಿಗೆ ಯಾವತರ ಪ್ಯಾನಿಕ್ ಆಗ್ಲಾರ್ದಂಗೆ ಹೊರಗಡೆ ಹೋಗ್ಬೇಕು ಅನ್ನೋದು ಹೇಳ್ಕೊಡ್ಬೇಕು. ಯೂಶಲಿ ಡ್ರಿಲ್ಸ್ ಅಂತ ಹೇಳ್ತೀವಿ, ಎಲ್ಲಾ ಸ್ಕೂಲ್ ಅಲ್ಲಿ ಫೈರ್ ಸೇಫ್ಟಿ ಡ್ರಿಲ್ಸ್ ಮತ್ತೆ ಎಮರ್ಜೆನ್ಸಿ ಡ್ರಿಲ್ಸ್ ಕಲ್ಸ್ಕೊಡೋದು ಉತ್ತಮ.
1: ಇನ್ನೊಂದು, ಆಹಾರ ಸೇವನೆ ಮಾಡಬೇಕಾದ್ರೂ ತುಂಬಾ ಜಾಗರೂಕತೆಯಾಗಿರ್ಬೇಕಾಗತ್ತೆ. ಚಿಕ್ಕ ಚಿಕ್ಕ ಮಕ್ಕಳು ಆಹಾರ ಸೇವನೆ ಮಾಡಬೇಕಾದ್ರೆ ಕೆಲವೊಂದ್ಸರ್ತಿ ನಗ್ತಿರ್ತಾರೆ, ಅವರವರ ಲೋಕದಲ್ಲೇ ಇರ್ತಾರೆ, ಅವಾಗ ಯಾವ ರೀತಿಯ ಒಂದು ಅಪಘಾತಗಳು ಸಂಭವಿಸಬಹುದು?
0: ಇವಾಗ ನಾವು ರೀಸೆಂಟ್ ಆಗಿ ಏನ್ ನೋಡ್ತಿದ್ವಿ ಅಂದ್ರೆ ಮಕ್ಕಳಿಗೆ ಊಟ ಮಾಡ್ಬೇಕಾದ್ರೆ ಫೋನ್ ಕೊಡ್ತಾರೆ ಪೇರೆಂಟ್ಸ್. ಸೊ ಅವ್ರದ್ ಲಕ್ಷ್ಯ ಫೋನ್ ಅಲ್ಲಿ ಇರುತ್ತೆ, ಆಮೇಲೆ ಊಟದಲ್ಲಿ ಅಷ್ಟು ಧ್ಯಾನ ಇರಲ್ಲ. ಸೊ 2-3 ವರ್ಷಕ್ಕಿನ ಕೆಳಗಡೆ ಇರೋ ಮಕ್ಕಳು ಚಿಕ್ಕ ಚಿಕ್ಕ ಬೀಜ ಆಯ್ತು ಕಡಲೆ ಬೀಜ ಮತ್ತೆ ಪೊಮೋಗ್ರಾನೇಟ್ ತಿನ್ಬೇಕಾದ್ರೆ ಅದೆಲ್ಲ ಲಂಗ್ಸ್ ಅಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ, ವಿಂಡ್ ಪೈಪ್ ಅಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಸೂಪರ್ವಿಷನ್ ಇಂದ ತಿನ್ಸ್ಬೇಕು. ಅಂಡ್ ಬೆಟರ್ 1 ಇಯರ್ ಕಿಂತ ಕೆಳಗಡೆ ಇರೋ ಮಕ್ಕಳಿಗೆ ಇವೆಲ್ಲ ಕಡಲೆ ಬೀಜ ಕೊಡಬಾರ್ದು.
1: ಈ ಲಂಗ್ಸ್ ಅಲ್ಲಿ ಹೋದ್ರೆ ಏನೇನಾಗೋ ಸಾಧ್ಯತೆ ಇರುತ್ತೆ ಅದು ಪೇರೆಂಟ್ಸ್ ಹೆಂಗ್ ಗೊತ್ತಾಗುತ್ತೆ? ಕೆಲವೊಂದ್ಸರ್ತಿ ಪೇರೆಂಟ್ಸ್ ಎದುರೇ ಇರಲ್ಲ,
0: ಹೌದು,
1: ಅವಾಗ ಯಾವ ರೀತಿ ಅವ್ರಿಗೆ ಅಂದ್ರೆ ಪೇರೆಂಟ್ಸ್ ಗೆ ಲಕ್ಷಣಗಳು ಯಾವ ರೀತಿ ಗೊತ್ತಾಗುತ್ತೆ ಅಂತ?
0: ಯೂಶಲಿ ಫಸ್ಟ್ ಸಿಂಪ್ಟಮ್ ಬರೋದೇ ಕೆಮ್ಮದು. ಸೊ ನಮ್ ಬಾಡಿ ಪ್ರೊಟೆಕ್ಟಿವ್ ಮೆಕಾನಿಸಮ್ ಏನಂತಂದ್ರೆ ಯಾವ್ದಾದ್ರು ಇರಿಟೇಷನ್ ಇದ್ರೆ ಸೊ ಮನುಷ್ಯ ಕೆಮ್ಮಿ ಕೆಮ್ಮಿ ಅದು ಹೊರಗೆ ಹಾಕಕ್ ಟ್ರೈ ಮಾಡ್ತಾನೆ. ಸೊ ಫಸ್ಟ್ ಸಿಂಪ್ಟಮ್ ಬರೋದು ಕೆಮ್ಮು. ಸೊ ಸಡನ್ ಆಗಿ ಮಗು ಇವಾಗ ಜ್ವರ ಇಲ್ಲ ಆಮೇಲೆ ಶೀತ ಇಲ್ಲ, ಡೈರೆಕ್ಟ್ ಕಂಟಿನ್ಯೂಸ್ ಆಗಿ ಕೆಮ್ತಾನೆ, 1-10 ಮಿನಿಟ್ಸ್ ಕಂಟಿನ್ಯೂ ಕೆಮ್ಮದು. ಆಮೇಲೆ ಇಲ್ಲಾಂದ್ರೆ ಬ್ಲೂ ಸೈನೋಸಿಸ್ ಅಂತ ಹೇಳ್ತೀವಿ, ಕೈಕಾಲೆಲ್ಲ ಬ್ಲೂ ಆಗೋದು, ಸಡನ್ ಆಗಿ ಕೊಲಾಪ್ಸ್ ಆಗ್ತಾನೆ, ಪ್ರಜ್ಞೆ ತಪ್ಪದು, ಆತರ ಏನಾದ್ರು ಇದ್ರೆ ಚೋಕಿಂಗ್ ಅಂತ ಹೇಳ್ತೀವಿ, ಅದು ಫುಡ್ ಪಾರ್ಟಿಕಲ್ ಲಂಗ್ಸ್ ಅಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಇವು ಲಕ್ಷಣಗಳು ಪೇರೆಂಟ್ಸ್ ಗಮನಿಸಬೇಕು.
1: ಈ ತರ ಕೇಸ್ಗಳು ಬಂದಾಗ ತಾವು ಏನೆಲ್ಲ ಪರೀಕ್ಷೆಗಳನ್ನು ಮಾಡ್ತೀರ ಸಾಮಾನ್ಯವಾಗಿ?
0: ಪೇರೆಂಟ್ಸ್ ಯೂಶಲಿ ನಮ್ಗೆ ಏನಾದ್ರು ಅವ್ರು ತಿಂದಿದ್ ಗೊತ್ತಿದ್ರೆ ನಾವು ಇಮಿಡಿಯೇಟ್ಲಿ ಎಕ್ಸ್ರೇ ಮಾಡಿ ಅದ್ರಲ್ಲಿ ಕನ್ಫರ್ಮೇಶನ್ ಇದ್ರೆ ನಾವು ತೆಗಿತೀವಿ, ಬ್ರಾಂಕೋಸ್ಕೋಪಿ ಅಂತ ಹೇಳ್ತೀವಿ, ಒಂದ್ ಪೈಪ್ ಇರುತ್ತೆ, ಪೈಪ್ ತ್ರೂ ಅದಕ್ಕೆ ಕ್ಯಾಮ್ರಾನು ಅಟ್ಯಾಚ್ ಇರುತ್ತೆ, ಸೊ ಅದು ಎಲ್ಲಿದೆ ನೋಡಿ ರಿಮೂವ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಒಂದೊಂದ್ ಸರ್ತಿ ಪೇರೆಂಟ್ಸ್ಗೂ ಗೊತ್ತಿರಲ್ಲ, ಸಡನ್ ಆಗಿ ನಮ್ಮ ಮಗು ಕೆಮ್ತಿದ್ದಾನೆ ಆತರ ಏನಾದ್ರು ಹಿಸ್ಟ್ರಿ ಕೊಟ್ರೆ ಫಸ್ಟ್ ಎಕ್ಸ್ರೇ ಮಾಡ್ತೀವಿ. ಎಕ್ಸ್ರೇ ಅಲ್ಲಿ ಕನ್ಫರ್ಮ್ ಆದ್ರೆ ಸಿಟಿ ಸ್ಕ್ಯಾನ್ ಅಂತ ಹೇಳ್ತೀವಿ, ಯೂಶಲಿ ಎಕ್ಸ್ರೇ ಅಲ್ಲೂ ಗೊತ್ತಾಗಿಲ್ಲ ಅಂತಂದ್ರೆ ಸಿಟಿ ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತೆ. ಸೊ ಅದರಿಂದ ಕನ್ಫರ್ಮೇಶನ್ ತಗೊಂಡು ಅದು ರಿಮೂವ್ ಮಾಡ್ತೀವಿ, ಬ್ರಾಂಕೋಸ್ಕೋಪಿ ಅಂತ ಹೇಳ್ತೀವಿ.
1: ಮನೆಯಲ್ಲಿ ಸಾಮಾನ್ಯವಾಗಿ ನೋಡ್ತೀವಿ ನಾವು, ಈ ತರಕಾರಿ ಹಚ್ಚಬೇಕಾದ್ರೆ ಮಕ್ಕಳೆಲ್ಲ ಬಂದು ನಾನು ಹಚ್ಚುತ್ತೀನಿ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅವರು ಕೆಲವೊಂದು ಹೆಚ್ಚು ಕಮ್ಮಿ ಕೆಲಸಗಳನ್ನು ಮಾಡಿಕೊಂಡು ಕೈ ಕಟ್ ಮಾಡ್ಕೊಳ್ಳೋದು ಅಂದ್ರೆ ಬೆರಳಿಗೆ ಹಚ್ಚೋದು ಅದೆಲ್ಲ ಆಗುತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿ ಪೋಷಕರು ಅದನ್ನ ನಿಗಾವಹಿಸಬೇಕು?
0: ಇವಾಗ ಮನೆ ಕೆಲಸದಲ್ಲಿ ಮಕ್ಕಳು ಹೆಲ್ಪ್ ಮಾಡಕ್ ಬಂದ್ರೆ ಅವ್ರಿಗೆ ನೈಫ್ ಆಗ್ಲಿ ಯಾವುದೇ ಶಾರ್ಪ್ ಆಬ್ಜೆಕ್ಟ್ ಕೊಡಬಾರ್ದು, ಅವ್ರಿಗೆ ಆದಂತ

0: ನೈಫ್ಸ್ ಇರುತ್ತೆ ಮಕ್ಕಳಿಗೆ ಯೂಸ್ ಮಾಡೋಂತ ನೈಫ್ಸ್, ಅದು ಅವ್ರಿಗೆ ಕಟ್ಸ್ ಆಗೋದಾಗಲಿ ಬ್ಲೀಡಿಂಗ್ ಆಗೋದ ಏನೂ ಆಗೋದಿಲ್ಲ, ಅದು ಯೂಸ್ ಮಾಡೋದು ಉತ್ತಮ. ಇನ್ ಕೇಸ್ ಆ ತರ ಆದ್ರೆ ಏನಾದ್ರೂ ತುಂಬಾ ಡೀಪ್ ಕಟ್ ಇದ್ರೆ ಯೂಶಲಿ ಅದಾಗದೆ ಹೀಲ್ ಆಗಲ್ಲ, ಸೊ ಅದಕ್ಕೆ ಸ್ಟಿಚಸ್ ಹಾಕ್ಬೇಕಾಗುತ್ತೆ. ಡೀಪ್ ಕಟ್ಗೆ ಸ್ಟಿಚಸ್ ಬೇಕಾಗ್ಬೋದು. ಆಮೇಲೆ ಇಮಿಡಿಯೇಟ್ ಆಗಿ ಫಸ್ಟ್ ಏಡ್ ಅಂತ ಹೇಳ್ತೀವಿ. ಫಸ್ಟ್ ಏಡ್ ಎಲ್ಲಾ ಮನೆಯಲ್ಲಿ ಮತ್ತೆ ಸ್ಕೂಲಲ್ಲಿ ಪ್ರಾಥಮಿಕ ಚಿಕಿತ್ಸೆ ವಸ್ತುಗಳು ಇಡಬೇಕು. ಒಂದು ಸ್ಪಿರಿಟ್, ಇನ್ನೊಂದು ಬೆಟಾಡಿನ್ ಅಂತ ಹೇಳ್ತೀವಿ, ಅಯೋಡಿನ್ ಸೊಲ್ಯೂಷನ್. ಏನಾದ್ರೂ ಇನ್ಫೆಕ್ಟ್ ಆಗಿದ್ರೆ ಅದರಿಂದ ಕ್ಲೀನ್ ಆಗುತ್ತೆ, ಅದು ಆಂಟಿಸೆಪ್ಟಿಕ್. ಅದಾದ್ಮೇಲೆ ಒಂದು ಆಂಟಿಸೆಪ್ಟಿಕ್ ಕ್ರೀಮ್ ಬರುತ್ತೆ, ಅದು ಅಪ್ಲೈ ಮಾಡಿ ಫಸ್ಟ್ ಏಡ್ ಬ್ಯಾಂಡೇಜ್ ರೋಲ್ ಮಾಡಿ ಅಷ್ಟೇ ಇಡಬಹುದು, ಡೀಪ್ ಇರಲಿಲ್ಲ ಅಂತಂದ್ರೆ. ಆಮೇಲೆ ಯೂಶಲಿ ರಸ್ಟ್ ಆಗಿರೋ ನೈಫ್ ಇಲ್ಲ ಅಂತಂದ್ರೆ ಯಾವ್ದಾದ್ರು ನೇಲ್ಸ್ ಇರ್ಬೋದು ರಸ್ಟ್ ಆಗಿರೋದು, ಅದು ಇದ್ರೆ ಟೆಟನಸ್ ಇಂಜೆಕ್ಷನ್
1: ತಗೋಬೇಕಾಗುತ್ತೆ.
0: ಯೂಶಲಿ ಐರನ್ ವಸ್ತುವಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ, ಡಸ್ಟ್ ಆಮೇಲೆ ಐರನ್. ಸ್ಟೇನ್ಲೆಸ್ ಸ್ಟೀಲ್ ಇಂದ ಟೆಟನಸ್ ಸ್ಪ್ರೆಡ್ ಆಗಲ್ಲ.
1: ಈಗ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಈ ಹುಡುಗರು ಕಾಯಿನ್ಸ್ ಜೊತೆ ಆಟ ಆಡ್ತಾರೆ, ಮತ್ತೆ ಈ ಸಣ್ಣ ಸಣ್ಣ ಬ್ಯಾಟ್ರಿ ಸೆಲ್ಗಳ ಜೊತೆ ಆಟ ಆಡ್ತಾರೆ. 24/7 ನಿಗಾ ಇಡೋದಂತೂ ಕಷ್ಟನೇ ಆಗುತ್ತೆ ಕೆಲವೊಂದ್ಸರ್ತಿ. ಅವರು ಅದನ್ನ ನುಂಗ್ಬಿಟ್ರೆ ಕೆಲವೊಂದ್ಸರ್ತಿ ಅಪ್ಪ ಅಮ್ಮ ಬೈತಾರೆ ಅಂತ ಹೇಳಲ್ಲ, ಸುಮ್ನೆ ಇರ್ತಾರೆ. ಆಮೇಲೆ ಏನೋ ಸ್ವಲ್ಪ ಕಾಂಪ್ಲಿಕೇಶನ್ ಆದ್ಮೇಲೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆತರ ಹುಡುಗರು ಏನಾದ್ರೂ ನುಂಗಿದಾಗ ಅಥವಾ ಗಂಟಲಲ್ಲಿ ಸಿಲ್ಕೊಂಡಾಗ ಏನ್ ಮಾಡ್ಬೇಕು ಪೇರೆಂಟ್ಸ್?
0: ಆತರ ಏನಾದ್ರೂ ಹಿಸ್ಟ್ರಿ ಕೊಟ್ರೆ ಉತ್ತಮ. ಹುಡುಗರು ಆತರ ಏನು ಹೇಳಿಲ್ಲ ನಾನೇನು ನುಂಗಿದ್ದು ಅಂತಂದ್ರೆ, ಯೂಶಲಿ ಕಾಯಿನ್ಸ್ ಆಗ್ಲಿ ಬೇರೆ ಯಾವ್ದಾದ್ರು ವಸ್ತು ಆಗ್ಲಿ ಹೊಟ್ಟೆಯಲ್ಲಿ ಹೋದ್ರೆ ಅದಾಗದೆ ಮೋಷನ್ ಅಲ್ಲಿ ಬಂದ್ಬಿಡುತ್ತೆ 2 ಡೇಸ್ ಅಲ್ಲಿ. ಬಟ್ ಬಟನ್ ಬ್ಯಾಟ್ರೀಸ್ ಆಗ್ಲಿ ಇಲ್ಲ ಬೇರೆ ಯಾವ್ದಾದ್ರು ಶೆಲ್ ಬ್ಯಾಟ್ರೀಸ್ ಹೊಟ್ಟೆಯಲ್ಲಿ ಹೋದ್ರೆ ಪರ್ಫೊರೇಷನ್ ಅವ್ರ ಅಲ್ಸರ್ ಅಂತ ಹೇಳ್ತೀವಿ, ಅಂದ್ರೆ ಅದರದ್ದು ಕೆಮಿಕಲ್ಸ್ ಎಲ್ಲ ರಿಲೀಸ್ ಆಗಿ ಹೊಟ್ಟೆಗೆ ಅದರದ್ ಲೇಯರ್ ಕಿತ್ ಹೋಗಿ ಅದು ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಬಹಳ ಸೂಕ್ಷ್ಮ ಇರಬೇಕು, ಇಮಿಡಿಯೇಟ್ಲಿ ಹಾಸ್ಪಿಟಲ್ ಹೋಗಿ ಅದನ್ನು ಯಾವತರ ಈ ಬ್ರಾಂಕೋಸ್ಕೋಪಿ ವಿಂಡ್ ಪೈಪ್ ಅಲ್ಲಿ ನಾವು ಪೈಪ್ ಹಾಕಿ ತೆಗಿತೀವಿ ಆ ತರಾನೇ ಎಂಡೋಸ್ಕೋಪಿಯಿಂದ ಅದು ತೆಗಿಬೇಕಾಗುತ್ತೆ. ಪರ್ಫೊರೇಷನ್ ಮುಂದೆ ಹೀಲ್ ಆಗಂಗೆ ಟ್ರೀಟ್ಮೆಂಟ್ ಇರುತ್ತೆ.
1: ಮತ್ತೆ ಕೆಲವೊಂದ್ಸರ್ತಿ ಏನಾಗುತ್ತೆ, ಈ ಮನೆ ಕ್ಲೀನ್ ಮಾಡ್ಲಿಕ್ಕೆ ನಾವು ಕೆಲವೊಂದು ರಾಸಾಯನಿಕಗಳನ್ನೆಲ್ಲ ಬಳಸ್ತೀವಿ, ಹಿರಿಯರ ಔಷಧಿಗಳಿರುತ್ತೆ ತಗೊಂಡು ಅಲ್ಲೇ ಎಲ್ಲೋ ಟೇಬಲ್ ಮೇಲೆ ಇಟ್ಟಿರ್ತಾರೆ, ಅದನ್ನು ಮಕ್ಕಳು ಸೇವನೆ ಮಾಡೋ ಸಾಧ್ಯತೆ ಇರುತ್ತೆ. ಅವರಿಗೆ ಎಲ್ಲದರಲ್ಲೂ ಕುತೂಹಲ ಇರುತ್ತೆ, ಈ ಕೆಮಿಕಲ್ ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತ ಅದನ್ನು ಅವರು ಟೇಸ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ಡೇಂಜರಸ್ ಇರುತ್ತೆ ಅಂತ ಹೇಳ್ತೀರಾ?
0: ಇವಾಗ ನಾರ್ಮಲಿ ಕಿರಾಣ ಸ್ಟೋರ್ ಅಲ್ಲಿ ಹೋಗ್ತಿವಿ, ಅದರಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋ ಆಸಿಡ್ ನಾರ್ಮಲಿ ಬಿಸ್ಲರಿ ವಾಟರ್ ಅಲ್ಲಿ ಇಟ್ಟಿರ್ತಾರೆ. ಸೊ ಆತರ ವಸ್ತು ತಗೊಂಬರೋದು ತುಂಬಾ ಅಪಾಯಕಾರಿ, ಸೊ ಅದು ಮನೇಲಿ ಇಡಬಾರ್ದು. ಆಮೇಲೆ ಕ್ಲೀನಿಂಗ್ ಐಟಮ್ಸ್ ಯಾವುದೇ ವಸ್ತು ಆಗ್ಲಿ ಕೆಮಿಕಲ್ ಐಟಮ್ಸ್ ಯೂಶಲಿ ಮಕ್ಕಳ ರೀಚ್ ಇಂದ ಹೊರಗಡೆ ಇರಬೇಕು, ಸ್ವಲ್ಪ ದೂರದಲ್ಲಿ ಅವರಿಗೆ ಸಿಗಲಾರ್ದಂಗೆ ಮೇಲ್ಗಡೆ ಇಡಬೇಕು. ಅಂಡ್ ಹಿರಿಯರ್ ತಗೋ ಟ್ಯಾಬ್ಲೆಟ್ಸ್ ಆಗ್ಲಿ ಯೂಶಲಿ ಅವ್ರ ಮಕ್ಕಳು ನೋಡ್ತಾರೆ, ಅವರಿಗೊಂದು ಕ್ಯೂರಿಯಾಸಿಟಿ ಯಾತರ ಏನಿದೆ ಇದರಲ್ಲಿ ತಿನ್ಬೋದಾ ಏನು ಅಂತ ನೋಡಿ ಯೂಶಲಿ ಬಾಕ್ಸಸ್ ಅಲ್ಲಿ ಇಡಬೇಕು, ಇಲ್ಲ ಅಲ್ಮಾರಿಯಲ್ಲಿ ಇಡಬೇಕು. ಇನ್ ಕೇಸ್ ಆತರ ಏನಾದ್ರೂ ತಿಂದಿದ್ರೆ ಯಾವ್ದು ಟ್ಯಾಬ್ಲೆಟ್ ತಗೊಂಡಿದ್ದಾರೆ ಅದರದ್ದು ಟ್ಯಾಬ್ಲೆಟ್ ಇನ್ನ ಹೊರಗಡೆ ಕವರ್ ತಗೊಂಬಂದು ಡಾಕ್ಟರ್ಗೆ ತೋರಿಸ್ತಾರೆ, ಅದರಿಂದ ಏನೇನ್ ಕಾಂಪ್ಲಿಕೇಶನ್ ಆಗೋದಿರುತ್ತೆ ಅದನ್ನ ನೋಡಿ ಅಬ್ಸರ್ವ್ ಮಾಡಬಹುದು. ಇಲ್ಲ ಅಂತಂದ್ರೆ ಕೆಮಿಕಲ್ಸ್ ಸೇವನೆ ಮಾಡಿದ್ರೆ ಟಾಯ್ಲೆಟ್ ಕ್ಲೀನ್ ಮಾಡೋ ಕೆಮಿಕಲ್ ಆಗ್ಲಿ ಇಲ್ಲ ಆಸಿಡ್ಸ್ ಕ್ಲೀನ್ ಮಾಡೋ ವಸ್ತು ಸೇವನೆ ಮಾಡಿದ್ರೆ ಯೂಶಲಿ ಅದನ್ನು ಪರ್ಫೊರೇಷನ್ ಆಗೋ ಚಾನ್ಸಸ್ ಇರುತ್ತೆ, ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಯೂಶಲಿ ಪೇರೆಂಟ್ಸ್ ಏನ್ ಮಾಡ್ತಾರೆ, ಏನಾದ್ರೂ ಕೆಮಿಕಲ್ಸ್ ನುಂಗಿದ್ರೆ ವಾಮಿಟಿಂಗ್ ಮಾಡಿಸೋಣ, ವಾಂತೆ ಮಾಡಿಸಿದ್ರೆ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಅಂತ ಯೂಶಲಿ ಮಾಡ್ತಾರೆ. ಬಟ್ ಯೂಶಲಿ ಕೆಮಿಕಲ್ಸ್ ಇಂದ ವಾಮಿಟಿಂಗ್ ಮಾಡಿದ್ರೆ ಇನ್ನೂ ಜಾಸ್ತಿ ಕಾಂಪ್ಲಿಕೇಶನ್ ಆಗುತ್ತೆ. ಸೊ ವಾಮಿಟಿಂಗ್ ಮಾಡಿಸ್ಬಾರ್ದು, ಅದಾಗದೆ ತಾನೇ ಕ್ಲೀನ್ ಆಗ್ಲಿ ಅಂತ ಬಿಡ್ಬೇಕು ಅಂಡ್ ಹಾಸ್ಪಿಟಲ್ ಕರ್ಕೊಂಡು ಬರ್ಬೇಕು.
1: ಈಗ ಇನ್ನೊಂದು ಸಾಮಾನ್ಯವಾಗಿ ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮಕ್ಕಳಿಗೆ ಹೊರಗಡೆ ಆಟ ಆಡ್ಲಿಕ್ಕೆ ಕರ್ಕೊಂಡು ಹೋದಾಗ ತುಂಬಾ ಎಚ್ಚರಿಕೆಯಿಂದ ಪೇರೆಂಟ್ಸ್ ಇರಬೇಕಾಗುತ್ತೆ. ಆದ್ರೆ ಕೆಲವೊಂದ್ಸರ್ತಿ ಏನಾಗುತ್ತೆ, ಪಾರ್ಕ್ಗಳಲ್ಲಿ ಕೆಲವೊಂದ್ಸರ್ತಿ ಈ ಹಾವು ಬಂದು ಮಕ್ಕಳಿಗೆ ಕಚ್ಚೋದ್ರು ಮಕ್ಕಳಿಗೆ ಅರಿವಾಗಲ್ಲ ಏನೋ ಒಂದು ಇರುವೆ ಕಚ್ಚಿದೆ ಅಂತ ಅನ್ಕೊಂಡ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಯಾವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ?
0: ಯೂಶಲಿ ಹಾವು 2 ತರ ಇರುತ್ತೆ, ಒಂದು ಹಿಮೋಟಾಕ್ಸಿಕ್ ಅಂತ ಹೇಳ್ತೀವಿ, ಅದು ಕಚ್ಚಿದ್ರೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಎಲ್ಲ
1: ಕಚ್ಚಿದ ಸ್ಪಾಟ್ ಅಲ್ಲಿ,
0: ಕಚ್ಚಿದ ಸ್ಪಾಟ್ ಅಲ್ಲಿ ಮತ್ತೆ ಎಲ್ಲ ಕಡೆ ಹೋಲ್ ಬಾಡಿ ಅಲ್ಲಿ ಯೂಶಲಿ ವಾಮಿಟಿಂಗ್ ಆಗುತ್ತೆ ಇಲ್ಲ ಮೋಷನ್ ಅಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಸಣ್ಣ ಸಣ್ಣ ಚುಕ್ಕೆ ಚುಕ್ಕೆ ಬ್ಲೀಡಿಂಗ್ ಸ್ಪಾಟ್ ಅಂತ ಹೇಳ್ತೀವಿ ಆ ತರ ಕಾಣುತ್ತೆ. ಸೊ ಆ ತರ ಸಿಂಪ್ಟಮ್ಸ್ ಕಾಣುತ್ತೆ ಹೆಮಟಾಕ್ಸಿಕ್ ಅಂತ ಹೇಳುತ್ತೆ. ಇನ್ನೊಂದು ನ್ಯೂರೋಟಾಕ್ಸಿಕ್ ಸ್ನೇಕ್ಸ್ ಇರ್ತವೆ, ಸೊ ಅದರಿಂದ ಏನಾಗುತ್ತೆ ಮಕ್ಕಳಿಗೆ ಒಂದೊಂದ್ಸರ್ತಿ ಕಣ್ಣು

0: ಕೆಳಗಡೆ ಆಗೋದು, ತುಂಬಾ ಸುಸ್ತ್ ಅನ್ಸೋದು, ನಿದ್ದೆ ಬರೋ ತರ ಕಣ್ ಕೆಳಗಡೆ ಆಗಿರುತ್ತೆ, ಇಲ್ಲಾಂತಂದ್ರೆ ಬ್ರೀದಿಂಗ್ ಡಿಫಿಕಲ್ಟಿ ಇರುತ್ತೆ. ಆ ಲಕ್ಷಣಗಳಿದ್ದಾಗ ಹಾವಿನ ವಿಷ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಸೊ ಯೂಶಲಿ ಅದಕ್ಕೆ ಟ್ರೀಟ್ಮೆಂಟ್ ಇರೋದು ಆಂಟಿ ಸ್ನೇಕ್ ವೆನಮ್ ಅಂತ ಇದೆ. ಸೊ ಅದು ಟ್ರೀಟ್ಮೆಂಟ್ ಕೊಡ್ಬೇಕು. ಸೊ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡ್ಬಂದು ಅದಕ್ಕೆ ಟ್ರೀಟ್ಮೆಂಟ್ ಬೇಕು.
1: ನಾಯಿ ಕಡಿತದ ಬಗ್ಗೆ ಮಾತಾಡೋದಾದ್ರೆ,
0: ನಾಯಿ ಕಡಿತ ಅಂದ್ರೆ ಮನೆಯಲ್ಲಿ ನಾಯಿಗಳಿದ್ರೆ ವ್ಯಾಕ್ಸಿನೇಷನ್ ಕೊಟ್ಟಿರ್ತಾರೆ ಮನೆಯಲ್ಲಿ ಸಾಕಿರೋ ನಾಯಿ. ಆಮೇಲೆ ಹೊರಗಡೆ ಇರೋ ನಾಯಿ ಯೂಶಲಿ ಡೇಂಜರಸ್, ಅದಕ್ಕೆ ರೇಬೀಸ್ ಇರುತ್ತೋ ಇಲ್ಲೋ ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಕಚ್ಚಿರೋದು ಇಲ್ಲ ಅಂತಂದ್ರೆ ಚೂರಿರೋದು ಇಲ್ಲ ಅಂತಂದ್ರೆ ಮಕ್ಕಳಲ್ಲಿ ಎಲ್ಲಾದ್ರೂ ಕಟ್ಟಿದ್ರೆ ಆ ಜಾಗಕ್ಕೆ ಯೂಶಲಿ ನಾಯಿ ನೆಕ್ಕಿದ್ರೆ ಇಮಿಡಿಯೇಟ್ ಹೋಗಿ ಆಂಟಿ ರೇಬೀಸ್ ವ್ಯಾಕ್ಸಿನ್ ತಗೋಬೇಕು. ಆಮೇಲೆ ಎಷ್ಟೋ ಸಲ ನೋಡಿದ್ವಿ ಮನೆಯಲ್ಲಿ ವ್ಯಾಕ್ಸಿನೇಟೆಡ್ ನಾಯಿ ಇದ್ರೇನು ಕಚ್ಚಿರೋದ್ರಿಂದ ಎಷ್ಟೋ ಸಲ ರೇಬೀಸ್ ಆಗಿರೋದು ಕೇಸಸ್ ನೋಡಿದ್ವಿ. ಸೊ ನಾಯಿ ಕಚ್ಚಿರೋ ಕೇಸ್ ಇದ್ರೆ ರೇಬೀಸ್ ವ್ಯಾಕ್ಸಿನ್ ತಗೋದು ಉತ್ತಮ.
1: ಲಕ್ಷಣಗಳು ಕಂಡು ಬರುತ್ತಾ ಈ ತರ ಆದ್ರೆ ಪೇರೆಂಟ್ಸ್ ಏನಾದ್ರು ಕಂಡುಹಿಡಿಯಲಿಕ್ಕೆ ಅನುಕೂಲ ಆಗುವಂತದ್ದು
0: ಎಲ್ಲಾದ್ರೂ ಬೈಟ್ ಮಾರ್ಕ್ಸ್ ಇರುತ್ತೆ, ಇಲ್ಲ ಅಂತಂದ್ರೆ ಚೂರಿ ಇರೋದು ಎಲ್ಲಾದ್ರೂ ಮಾರ್ಕ್ಸ್ ಇರುತ್ತೆ. ಬೆಟರ್ ಅವ್ರಿಗೆ ಮನೆಯಲ್ಲಿ ಸಾಕಿರೋ ನಾಯಿ ಇದ್ರೆ ಅವ್ರಿಗೆ ಕೈಯಿಂದ ಊಟ ಮಾಡಿಸೋದಾಗ್ಲಿ, ಇಲ್ಲಾಂತಂದ್ರೆ ಅವ್ರದ್ದು ಅವ್ರ ಹತ್ರ ಹೋಗಿ ಬಾಲ ಜಗ್ಗದ್ದು, ಇಲ್ಲಾಂತಂದ್ರೆ ಕಿವಿಯಲ್ಲಿ ಏನೇನೋ ಆಟ ಆಡೋದು. ಸೊ ಅದರಿಂದ ದೂರ ಇಡಬೇಕು. ಆಮೇಲೆ ರೇಬೀಸ್ ಆಗಿರೋದು ಲಕ್ಷಣಗಳು ತುಂಬಾ ಲೇಟ್ ಕಾಣುತ್ತೆ, 6 ಮಂತ್ಸ್ ಆಗ್ಲಿ 1 ಇಯರ್ ಆದ್ಮೇಲೆ ಕಂಡು ಬರಬಹುದು, ಡಿಲೇ ಆಗುತ್ತೆ. ಸೊ ಏನಾದ್ರೂ ಕಚ್ಚಿರೋದು ಗೊತ್ತಿದ್ರೆ ಇಮಿಡಿಯೇಟ್ ಕರ್ಕೊಂಡ್ಬಂದು ವ್ಯಾಕ್ಸಿನ್ ಕೊಡಿಸ್ಬೇಕು.
1: ಈ ಮಕ್ಕಳು ತಮ್ಮ ಹೈಜಿನ್ ಅನ್ನು ಮೇಂಟೈನ್ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ?
0: ಸೊ ಎರಡ್ ತರ ಹೈಜಿನ್ ಇರುತ್ತೆ, ರೆಸ್ಪಿರೇಟರಿ ಹೈಜಿನ್ ಅಂತಾನು ಇವಾಗ ಕೋವಿಡ್ ಆದ್ಮೇಗಿಂದ ತುಂಬಾ ಮಹತ್ವ ಬಂದಿದೆ. ಆಮೇಲೆ ಇನ್ನೊಂದು ಹ್ಯಾಂಡ್ ಹೈಜಿನ್ ಅಂತ ಹೇಳ್ತೀವಿ. ಸೊ ಎರಡು ಇಂಪಾರ್ಟೆಂಟ್. ಯಾರಾದ್ರೂ ಸ್ಕೂಲ್ ಅಲ್ಲಿ ಸಹಪಾಠಿಗಳು ಅವ್ರಿಗೆ ಯಾರಿಗಾದ್ರೂ ಶೀತ ಇಲ್ಲ ಕೆಮ್ಮಿದ್ರೆ ಯೂಶಲಿ ಕರ್ಚಿಫ್ ಅಲ್ಲಿ ಕೆಮ್ಮಬೇಕು, ಇಲ್ಲಾಂದ್ರೆ ಕರ್ಚಿಫ್ ಅಲ್ಲಿ ಸೀನ್ಬೇಕು. ಇಲ್ಲ ಓಪನ್ ಆಗಿ ಸೀನಿದ್ರೆ ಬೇರೆಯವರಿಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಹ್ಯಾಂಡ್ ಹೈಜಿನ್ ಅಂತಂದ್ರೆ ಯಾವಾಗಾದ್ರೂ ಆಟ ಆಡ್ ಬಂದ್ರು ಇಲ್ಲ ಅಂತಂದ್ರೆ ಊಟದಕ್ಕಿಂತ ಮುಂಚೆ 30 ಸೆಕೆಂಡ್ಸ್ ತನಕ ಹ್ಯಾಂಡ್ ಕ್ಲೀನ್ ಮಾಡ್ಬೇಕು, ಸೋಪಿಂದ ಕ್ಲೀನ್ ಮಾಡಿ ವಾಶ್ ಮಾಡ್ಬೇಕು. ಯಾವುದೇ ತರ ಡಿಸೀಸಸ್ ಸ್ಪ್ರೆಡ್ ಆಗಲ್ಲ, ಟೈಫಾಯ್ಡ್ ಆಗ್ಲಿ, ಹೊಟ್ಟೆ ಇನ್ಫೆಕ್ಷನ್ ಆಗುತ್ತೆ, ಡಯೇರಿಯಾ ಆ ತರ ಎಲ್ಲ ಭೇದೆ ಆಗೋದು ಕಡಿಮೆ ಇರುತ್ತೆ.
1: ಓಕೆ, ಈಗ ರಸ್ತೆ ನಿಯಮಗಳನ್ನ ಸಂಚಾರ ನಿಯಮಗಳನ್ನು ಪಾಲಿಸೋದು ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಈಗ ಈ ಬಿಸಿ ಲೈಫ್ ಅಲ್ಲಿ ಎಲ್ರಿಗೂ ಬೇಗ ಹೋಗ್ಬೇಕು ಅನ್ನೋದು ಒಂಥರ ತವಕ ಇದ್ದೇ ಇರುತ್ತೆ. ಈ ಸಂದರ್ಭದಲ್ಲೂ ಅನೇಕ ಅವಘಡಗಳಾಗುತ್ತೆ, ಅವಾಗ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು?
0: ಯಾವುದೇ ತರ ಎಚ್ಚರಿಕೆ ವಹಿಸ್ಬೇಕಂದ್ರೆ ಮಕ್ಕಳಲ್ಲಿ ಹಿರಿಯರು ಜೊತೆಗೆ ಹೊರಗಡೆ ಬಿಡ್ಬೇಕು, ಅವ್ರ ಸೂಪರ್ವಿಷನ್ ಅಲ್ಲೇ ಅವ್ರು ಹೊರಗಡೆ ಹೋಗಿರ್ಬೇಕು. ಅಂಡ್ ಯಾವಾಗ್ಲೂ ರೋಡ್ ಕ್ರಾಸ್ ಮಾಡ್ಬೇಕಾದಲ್ಲಿ ಎರಡು ಕಡೆ ಬಲ ಮತ್ತು ಎಡ ಎರಡು ಕಡೆ ನೋಡಿ ಕ್ರಾಸ್ ಮಾಡ್ಬೇಕು. ಅಂಡ್ ಇನ್ ಕೇಸ್ ಎಲ್ಲಾದ್ರೂ ಜಿಬ್ರಾ ಕ್ರಾಸಿಂಗ್ ಇದ್ರೆ ಜಿಬ್ರಾ ಕ್ರಾಸಿಂಗ್ ಯೂಸ್ ಮಾಡ್ಬೇಕು. ಆಮೇಲೆ ಹೆಲ್ಮೆಟ್ ಧರಿಸಬೇಕು. ಯೂಶಲಿ ಇವಾಗ ಗುಲ್ಬರ್ಗಾ ಅಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ, ಟೂ ವೀಲರ್ಸ್ ಅವರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ, ಮಕ್ಕಳಿಗೂ ಹೆಲ್ಮೆಟ್ಸ್ ಬರುತ್ತೆ. ಸೊ ಮಕ್ಕಳಲ್ಲಿ ಹೆಲ್ಮೆಟ್ಸ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು. ಆಮೇಲೆ ಟ್ರಿಪಲ್ ರೈಡಿಂಗ್ ಅವಾಯ್ಡ್ ಮಾಡ್ಬೇಕು. ಯೂಶಲಿ ಪೇರೆಂಟ್ಸ್ ಎಷ್ಟೋ ಸಲ ನೋಡಿರ್ತೀವಿ ಟೂ ವೀಲರ್ಸ್ ಮೇಲೆ 4 ಜನ ಹೋಗೋದು, 3 ಜನ ಹೋಗೋದು, ಅದು ಅವಾಯ್ಡ್ ಮಾಡ್ಬೇಕು. ಮಕ್ಕಳು ಸೈಕಲ್ ಓಡಿಸ್ಬೇಕಾದ್ರೂ ಅದರದೇ ಹೆಲ್ಮೆಟ್ ಬರುತ್ತೆ, ಅದು ಯೂಸ್ ಮಾಡ್ಬೇಕು. ಆಮೇಲೆ ಪ್ರೊಟೆಕ್ಟಿವ್ ಗೇರ್ಸ್ ಯೂಸ್ ಮಾಡ್ಬೇಕು. ಕೈಯಲ್ಲಿ ಎಲ್ಲಾದ್ರೂ ಬಿದ್ರೆ ಚರ್ಚದ ಆದಲ್ಲಿ ಅದಕ್ಕೆ ಪ್ರೊಟೆಕ್ಟಿವ್ ಗೇರ್ಸ್ ಅಂತ ಬರುತ್ತೆ, ಕೈಗೆ ಹಾಕೊಳ್ಳೋ ಗೇರ್ಸ್ ಅದೆಲ್ಲ ಯೂಸ್ ಮಾಡ್ತಾರೆ.
1: ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇದೀವಿ. ಕೊನೆಯದಾಗಿ ಮಕ್ಕಳ ಸುರಕ್ಷಿತ ಬೆಳವಣಿಗೆಗೆ ಮನೆಯಲ್ಲಾಗ್ಲಿ, ಮನೆ ಹೊರಗಡೆ ಆಗ್ಲಿ, ಶಾಲೆಯಲ್ಲಾಗ್ಲಿ ಯಾವ ರೀತಿ ಕಾಳಜಿ ವಹಿಸಬೇಕಂತ ಈಗಾಗ್ಲೇ ಡಿಟೇಲ್ ಆಗಿ ಹೇಳಿದ್ರಿ, ಕೊನೆಯ ಸಂದೇಶ ಏನ್ ಹೇಳ್ತೀರಾ?
0: ಕೊನೆ ಸಂದೇಶ ಏನಂದ್ರೆ 5 ವರ್ಷದ ಕೆಳಗಡೆ ಮಕ್ಕಳಿಗೆ ಯಾವಾಗ್ಲೂ ತುಂಬಾ ನಿಗಾದಲ್ಲಿ ಇಟ್ಕೋಬೇಕು. ಅವ್ರ ಏನೇ ಯಾವುದೇ ವಸ್ತು ತಗೊಳ್ಳೋದಾಗ್ಲಿ ಇಲ್ಲ ಅಂತಂದ್ರೆ ಕೆಳಗಡೆ ಬೀಳೋದಾಗ್ಲಿ ಈ ತರ ಆಗೋ ಚಾನ್ಸಸ್ ಇರುತ್ತೆ, ಮನೆಯ ಒಳಗಡೆ ಅಪಘಾತ ಆಗೋ ಚಾನ್ಸಸ್ ಜಾಸ್ತಿ. ಸೊ 5 ವರ್ಷ ಮಕ್ಕಳಿಗೆ ತೀವ್ರವಾಗಿ ಸೂಪರ್ವಿಷನ್ ಬೇಕು. ಆಮೇಲೆ ಸ್ಕೂಲ್ ಅಲ್ಲಿ ಮತ್ತೆ ಎಲ್ಲಾದ್ರೂ ಹೊರಗಡೆ ಎಮರ್ಜೆನ್ಸಿ ಡ್ರಿಲ್ಸ್ ಕಲ್ಸ್ಕೊಡ್ಬೇಕು, ಫೈರ್ ಸೇಫ್ಟಿ ಡ್ರಿಲ್ಸ್. ಇವಾಗ ಬೆಂಕಿ ಹತ್ತಲ್ಲಿ ಯಾವ ತರ ಹೊರಗಡೆ ಹೋಗ್ಬೇಕು, ಪ್ಯಾನಿಕ್ ಆಗ್ಬಾರ್ದು, ಆ ತರ ಎಲ್ಲ ನಾವು ಕಲ್ಸ್ಕೊಡ್ಬೇಕು. ಆಮೇಲೆ ಫಸ್ಟ್ ಏಡ್ ಕಿಟ್, ಪ್ರಾಥಮಿಕ ಚಿಕಿತ್ಸೆ ವಸ್ತುಗಳು ಮನೆಯಲ್ಲಿ ಮತ್ತೆ ಸ್ಕೂಲಲ್ಲಿ ಇಡೋದು ಮುಖ್ಯ.
1: ತುಂಬಾ ಧನ್ಯವಾದಗಳು ಡಾಕ್ಟರ್. ಇದುವರೆಗೂ ಮಕ್ಕಳ ಆರೋಗ್ಯ ಅಂದ್ರೆ ಸಣ್ಣ ಪುಟ್ಟ ವಿಷಯಗಳನ್ನು ನಾವು ತುಂಬಾ ಗಂಭೀರವಾಗಿ ಸ್ವೀಕರಿಸಿ ಅವುಗಳ ಮೇಲೆ ನಿಗಾ ಇಟ್ಟರೆ ಮಕ್ಕಳನ್ನ ಉತ್ತಮ ಆರೋಗ್ಯದಿಂದ ಬೆಳೆಸಬಹುದು ಅಂತ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಟ್ರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.
0: ಧನ್ಯವಾದ. ಥ್ಯಾಂಕ್ ಯು.

ಇಲ್ಲಿಯವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಆರೋಗ್ಯ ಎಚ್ಚರಿಕೆ ಮತ್ತು ಆರೈಕೆ ಈ ಕುರಿತು ಕಲಬುರಗಿಯ ಮಕ್ಕಳ ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಆದರ್ಶ್ ಅವಂತಿ ಅವರೊಂದಿಗೆ ಸಂದರ್ಶನ.

0: ಒಳ್ಳೆಯ ಆಲೋಚನೆಗಳು ನಮ್ಮನ್ನು ಒಳ್ಳೆಯ ಕೆಲಸಗಳತ್ತ ಒಯ್ಯುತ್ತವೆ. ನಮ್ಮಲ್ಲಿ ಮಾನವೀಯತೆ ಬೆಳೆಯಬೇಕೆ? ಸದಾ ಒಳ್ಳೆಯ ಆಲೋಚನೆಗಳನ್ನೇ ಮಾಡೋಣ. ನಾವು ಸದ್ಯ ಏನಾಗಿರುವವೋ ಅದು ನಮ್ಮ ಯೋಚನೆಗಳ ಫಲ. ಇದು ಗೌತಮ ಬುದ್ಧ ಹೇಳಿರುವ ಮಾತು.
1: ಮಾನವೀಯತೆ ಮೂಡಬೇಕಾಗಿರುವುದು ಅಂತರಂಗದಿಂದ. ಪ್ರೀತಿ, ಕಾರುಣ್ಯ, ಏಕತೆ, ಸೋದರತೆ ಹಾಗೂ ನೋವಿಗೆ ಮಿಡಿಯುವ ಗುಣ, ಇವುಗಳನ್ನು ವೃದ್ಧಿಸಿಕೊಂಡರೆ ನಮಗೂ ಸುಖ, ಸುತ್ತಮುತ್ತಲಿನವರ ಬಾಳು ಸುಖಮಯ.
2: ಪ್ಲಾಸ್ಟಿಕ್ ಎಷ್ಟು ಪ್ರಯೋಜನಕಾರಿಯೋ ಮನುಕುಲಕ್ಕೆ ಅಷ್ಟೇ ಮಾರಕವೂ ಹೌದು. ವಿಶ್ವದೆಲ್ಲೆಡೆ ಪ್ಲಾಸ್ಟಿಕ್ ಬಹುದೊಡ್ಡ ಸವಾಲು. ಇವು ಮಣ್ಣು, ನೀರು, ಗಾಳಿ ಯಾವುದರಲ್ಲೂ ಕರಗಲಾರದು.
3: ಪ್ಲಾಸ್ಟಿಕ್ನಲ್ಲಿರುವ ವಿಷಕಾರಿ ರಾಸಾಯನಿಕಗಳು ಮನುಷ್ಯನ ನರಮಂಡಲ, ಚರ್ಮ ಮತ್ತು ಕಣ್ಣುಗಳಿಗೆ ಹಾನಿಕಾರಕ. ಶ್ವಾಸಕೋಶದ ಸಮಸ್ಯೆ ಮತ್ತು ಕ್ಯಾನ್ಸರ್ನಂತಹ ಭೀಕರ ರೋಗಕ್ಕೂ ಇದು ಕಾರಣವಾಗಬಹುದು.
2: ಪರಿಸರ ಪ್ರೇಮಿ ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ, ಪ್ಲಾಸ್ಟಿಕ್ ಅನ್ನು ದೂರುವ ಬದಲು ಅವುಗಳಿಂದ ತಯಾರಾಗುವ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಬಳಸೋಣ. ಪ್ಲಾಸ್ಟಿಕ್ ಅನ್ನು ಕಂಡ ಕಂಡಲ್ಲಿ ಬಿಸಾಡದೆ ಸಂಗ್ರಹಿಸಿ ವ್ಯವಸ್ಥಿತವಾಗಿ ಮರುಬಳಕೆ ಮಾಡೋಣ.
4: ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ.
5: ಹನಿ ಹನಿ ನೀರಿಗೂ ಬೆಲೆ ಇದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ.
2: ಓ ಪಂಕಜಣ್ಣ,
3: ಜಗಣ, ಏನ್ ವಿಷಯಪ್ಪ?
2: ಈ ಮಳೆಗಾಲ ಶುರು ಆಗ್ತಿದ್ದಂಗೆನೆ ಈ ನಮ್ಮ ವಿದ್ಯುಚ್ಛಕ್ತಿ ಕೈ ಕೊಡುತ್ತೆ ನೋಡು.
3: ಅದೊಂದು ಇದ್ದೇ ಇದೆ
2: ಅಲ್ವಾ?
3: ಪ್ರತಿ ವರ್ಷ ಇದ್ದೇ ಇದೆ.
2: ಯಾಕೆಂದ್ರೆ ಈ ಮಲೆನಾಡು ಕಡೆ ಅಂತೂ ಜಾಸ್ತಿ ಈ ಮಿಂಚು, ಗುಡುಗು, ಸಿಡ್ಲು ಇದೆಲ್ಲ ಇದ್ದೇ ಇರುತ್ತೆ ಅಲ್ವಾ? ಇಂಥ ಸಂದರ್ಭದಲ್ಲಿ ವಿದ್ಯುತ್ತು ಸ್ವಲ್ಪ ಕೈ ಕೊಡೋದು ಜಾಸ್ತಿ.
3: ಹೌದು.
2: ಈಗ ನಮ್ಮ ಕೇಂದ್ರ ಸರ್ಕಾರದವರು

0: ಒಂದು ಯೋಜನೆ ತಂದಿದ್ದಾರೆ.
1: ಏನೋ ಯೋಜನೆ ತಂದಿದೆಯಾ, ನೀನು ಹೇಳ್ತಿದೆ ಈಗ.
0: ಅದ್ರ ಬಗ್ಗೆ ಹೇಳ್ತೀನಿ ನೋಡು. ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ
1: ಯೋಜನೆ,
0: ಇದು ಹೇಗೆ ಸಾಧ್ಯ ಅಂತ ನಮಗೆ ಅನಿಸುತ್ತೆ. ನಾವು ಹೇಗೆ ವಿದ್ಯುತ್ ಉತ್ಪಾದನೆ ಮಾಡ್ಕೋಬಹುದು ಅಂತ. ಈಗ ಪ್ರತಿ ಮನೆ ಮೇಲೂ ಮೇಲ್ಛಾವಣಿ ಮೇಲೆ ಜಾಗ ಇರುತ್ತೆ,
1: ಖಾಲಿ ಇರುತ್ತೆ,
0: ಖಾಲಿ ಇರುತ್ತಲ್ಲ. ಅಲ್ಲಿ ಈಗ ನೋಡಿರ್ಬೋದು ಬಹಳಷ್ಟು ಕಡೆ ನೀರನ್ನ ಕಾಯಿಸೋದಕ್ಕೆ ಈ ಸೋಲಾರ್ ಬಿಸಿ ನೀರಿನ ಘಟಕಗಳನ್ನ ನಾವು ಹಾಕೊಂಡಿರ್ತೀವಿ. ಅದರಲ್ಲಿ ಸೋಲಾರ್ ಪ್ಯಾನಲ್ ಅಂತಾನು ಕೂಡ ಇರ್ತವೆ. ಅದೇ ರೀತಿ ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಪ್ಯಾನಲ್ಗಳನ್ನ ಹಾಕೊಂಡು ಅಲ್ಲಿ ಉತ್ಪಾದನೆ ಆಗುವಂತಹ ವಿದ್ಯುತ್ತನ್ನ ನಾವು ಸಂಗ್ರಹಣೆ ಮಾಡಿಕೊಂಡು
1: ಬಳಸ್ಕೋಬಹುದು.
0: ಆ ಒಂದು ಅಂಶವನ್ನೇ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಒಳಗೊಂಡಿರುವಂತಹದ್ದು. ಇದಕ್ಕೆ ಬೇರೆ ಬೇರೆ ಒಂದು ಮಾನದಂಡಗಳು ಇದಾವೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಹಾಯಧನ ಕೂಡ ನೀಡುತ್ತೆ ಕೇಂದ್ರ ಸರ್ಕಾರ. ಒಂದು ಸಹಾಯಧನ, ಈಗ ಉದಾಹರಣೆಗೆ ಒಂದು ಮನೆ ಅಂದ್ರೆ ಒಂದು 150 ಯೂನಿಟ್ ವರ್ಗೂ ಬಳಸ್ಕೋಬಹುದು. ಅಂತ ಒಂದು ಮನೆಗಳ ಮೇಲೆ ನಾವು 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನ ಅಳವಡಿಸ್ಕೋಬಹುದು. ಇದಕ್ಕೆ 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನ ಅಳವಡಿಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ 30,000-60,000 ರೂಪಾಯಿವರೆಗೂ ಸಹಾಯಧನ ಸಿಗುತ್ತೆ. ಇನ್ನೊಂದೇನು ಅಂದ್ರೆ, ಎರಡನೇದಾಗಿ 150-300 ಯೂನಿಟ್ಗಳ ಒಂದು ವಿದ್ಯುತ್ ಉತ್ಪಾದನೆಗೆ 2-3 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನ ನಾವು ಅಳವಡಿಸ್ಕೋಬೇಕಾಗುತ್ತೆ. ಇದಕ್ಕೆ ಸಹಾಯಧನ ಎಷ್ಟು ಸಿಗುತ್ತೆ ಅಂದ್ರೆ 60,000-78,000 ರೂಪಾಯಿ. ಇನ್ನು ಕೆಲವು ದೊಡ್ಡ ಮನೆಗಳಿರ್ತವೆ, ಬೇರೆ ಬೇರೆ ಒಂದು ಉಪಯೋಗಗಳಿಗೆ ಅವರು ವಿದ್ಯುತ್ ಅನ್ನು ಬಳಸ್ತಾ ಇರ್ತಾರೆ, ಅವ್ರಿಗೆ 300 ಯೂನಿಟ್ಗಿಂತ ಜಾಸ್ತಿ ವಿದ್ಯುತ್ ಬೇಕಾಗುತ್ತೆ ಒಂದು ತಿಂಗಳಿಗೆ, ಇದು ಲೆಕ್ಕಾಚಾರ. ಅಂತವರು 3 ಕಿಲೋವ್ಯಾಟ್ಗಿಂತ ಹೆಚ್ಚು ಸಾಮರ್ಥ್ಯದ ಸೌರ ಫಲಕಗಳನ್ನ ಮನೆ ಮೇಲೆ ಅಳವಡಿಸ್ಕೋಬೇಕಾಗುತ್ತೆ. ಅವ್ರಿಗೆ ಸುಮಾರು 78,000 ರೂಪಾಯಿ ಸಿಗುತ್ತೆ ಗರಿಷ್ಠ ಇದು. ಹಾಗಾಗಿ ಸಹಾಯಧನವನ್ನು ಬಳಸ್ಕೊಂಡು ನಾವು ಇದನ್ನು ಅಳವಡಿಸ್ಕೊಂಡ್ರೆ ನಮಗೆ ತಗಲುವಂತ ಖರ್ಚು ಕೂಡ ಕಡಿಮೆ ಆಗುತ್ತೆ, ನಾವು ನಮ್ಮ ವಿದ್ಯುತ್ ಉತ್ಪಾದನೆಯಲ್ಲಿ ಒಂದು ಸ್ವಾವಲಂಬನೆ ಸಾಧಿಸಬಹುದು, ಅಂತಿಮವಾಗಿ ನಮ್ಮ ದೇಶಕ್ಕೆ ಇದು ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರೂ ಕೂಡ ಇಷ್ಟಿಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾ ಹೋದ್ರೆ ಸರ್ಕಾರದ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ. ನಮ್ಮ ವಿದ್ಯುತ್ ಸರಬರಾಜು ಕಂಪನಿಗಳಾಗ್ಬಹುದು, ವಿದ್ಯುತ್ ಉತ್ಪಾದನಾ ನಿಗಮಗಳಾಗಬಹುದು, ಮತ್ತೆ ಅವುಗಳನ್ನ ಸಾಗಾಣಿಕೆ ಮಾಡುವಂತಹ ನಿಗಮಗಳಾಗಬಹುದು, ಒಂದ್ ಕಡೆ ಇನ್ನೊಂದ್ ಕಡೆಗೆ ಅದನ್ನ ಹರಿಸಬೇಕಾಗತ್ತಲ್ಲಪ್ಪ, ಅದಕ್ಕೆ ಬೇಕಾಗುವಂತ ಖರ್ಚುಗಳು ಇವೆಲ್ಲ ಬಹಳಷ್ಟು ಕಡಿಮೆ ಆಗುತ್ತೆ. ಮತ್ತೆ ವಿದ್ಯುತ್ ಉತ್ಪಾದನೆ ಮಾಡಿ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅದನ್ನ ಹರಿಸ್ತೀವಲ್ಲ, ಅದರಲ್ಲೇ ಸಾಕಷ್ಟು ನಷ್ಟ ಉಂಟಾಗುತ್ತೆ, ಅದು ಕೂಡ ತಪ್ಪುತ್ತೆ ನೋಡು. ಅಂದ್ರೆ ಇಷ್ಟೆಲ್ಲ ಇದರಲ್ಲಿ ಅನುಕೂಲಗಳಿದಾವೆ. ಮತ್ತೆ ಈ 3 ಕಿಲೋವ್ಯಾಟ್ ವರ್ಗೂ ಏನು ಈ ಸೌರ ಫಲಕಗಳನ್ನ ನಾವು ಅಳವಡಿಸ್ಕೊಳ್ತೀವಿ, ಯಾವುದೇ ಆಧಾರ ಇಲ್ಲದಲ್ಲೇ ಅದಕ್ಕೆ ಸಾಲ ಕೊಡ್ತಾರೆ ಬ್ಯಾಂಕ್ನವರು, ಅದಕ್ಕೆ ಕಡಿಮೆ ಬಡ್ಡಿ ದರ ಕೂಡ ಇರುತ್ತೆ. ಮುಖ್ಯವಾಗಿ ಅವರು ಭಾರತದ ನಾಗರಿಕರಾಗಿರ್ಬೇಕು, ಮತ್ತೆ ಸ್ವಂತ ಮನೆಯನ್ನು ಹೊಂದಿರಬೇಕಾಗತ್ತೆ, ಮತ್ತೆ ಮೇಲ್ಗಡೆ ಈ ಸೌರ ಫಲಕಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ಸ್ಥಳ ಇರಬೇಕಾಗತ್ತೆ, ಮತ್ತೆ ಅವರು ಈಗಾಗಲೇ ವಿದ್ಯುತ್ ಸಂಪರ್ಕವನ್ನು ಹೊಂದಿರಬೇಕಾಗತ್ತೆ, ಮತ್ತೆ ಈಗಾಗಲೇ ಯಾವುದಾದ್ರೂ ಈ ಸೌರ ಒಂದು ಶಕ್ತಿ ಯೋಜನೆಗಳಲ್ಲಿ ಅವರು ಸಹಾಯಧನ ಪಡೆದಿರಬಾರದು. ಇದನ್ನ ಅಳವಡಿಸ್ಕೊಳ್ಳೋದು ಹೇಗೆ ಅಂದ್ರೆ, ಒಂದು ಇದಕ್ಕೋಸ್ಕರನೇ ಒಂದು ವೆಬ್ಸೈಟ್ ಇದೆ, ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ವೈಯಕ್ತಿಕ ವಿವರಗಳನ್ನು ಕೊಟ್ಟು ನಾವು ನೋಂದಣಿ ಮಾಡ್ಕೋಬೇಕು. ನೋಂದಣಿ ಮಾಡ್ಕೊಂಡ್ಮೇಲೆ ನಮಗೆ ಒಂದು ಕನ್ಸ್ಯೂಮರ್ ನಂಬರ್ ಅಂತ ಸಿಗುತ್ತೆ, ಗ್ರಾಹಕರ ಸಂಖ್ಯೆ, ಮತ್ತೆ ನಮ್ಮ ಮೊಬೈಲ್ ನಂಬರ್ ಅನ್ನ ಬಳಸ್ಕೊಂಡು ನಾವು ಲಾಗಿನ್ ಆಗಬೇಕು. ಲಾಗಿನ್ ಆದ್ಮೇಲೆ ನಮ್ಮ ಮೇಲ್ಛಾವಣಿ ಸೌರ ಫಲಕ ಯೋಜನೆಗೆ ನಾವು ಅರ್ಜಿಯನ್ನ ಹಾಕ್ಬೇಕಾಗತ್ತೆ, ಮತ್ತೆ ಆ ಒಂದು ಅರ್ಜಿಯನ್ನ ತುಂಬಬೇಕಾಗತ್ತೆ. ತುಂಬಿದಾದ್ಮೇಲೆ ಆ ಒಂದು ಜಿಲ್ಲೆಯಲ್ಲಿ ಯಾವುದು ಕಂಪನಿ ಇರುತ್ತಲ್ಲ ಅವರು ಅದಕ್ಕೆ ಒಂದು ಅನುಮೋದನೆ ಕೊಡಬೇಕಾಗತ್ತೆ. ಅನುಮೋದನೆ ಕೊಟ್ಟಾದ್ಮೇಲೆ ನಾವು ಒಬ್ರು ನೋಂದಣಿ ಆಗಿರುವಂತಹ ಈ ಸೌರಶಕ್ತಿ ಫಲಕಗಳನ್ನ ಅವರು ಸರಬರಾಜು ಮಾಡುವಂತಹ ಅದನ್ನ ಅಳವಡಿಸುವಂತಹ ಕೆಲವು ವೆಂಡರ್ಸ್ ಅಂತೀವಿ, ಮಾರಾಟಗಾರರು ತಂತ್ರಜ್ಞರು, ಅವರನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಒಂದ್ಸರಿ ಎಲ್ಲ ನಾವು ಅಳವಡಿಸ್ಕೊಂಡ್ಮೇಲೆ ನಾವು ಮತ್ತೆ ಈ ಒಂದು ಎಲ್ಲ ವಿವರಗಳನ್ನ ವಿದ್ಯುತ್ ಸರಬರಾಜು ಕಂಪನಿಗೆ ಒದಗಿಸ್ಬಿಟ್ಟು ಒಂದು ನೆಟ್ ಮೀಟರ್ ಅಂತ ಅಂದು ಇರುತ್ತೆ, ಅದಕ್ಕೆ ನಾವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ.
1: ಜಗಣ್ಣ, ನೆಟ್ ಮೀಟರ್ ಅಂದ್ರೇನು?
0: ನೆಟ್ ಮೀಟರ್ ಅಂದ್ರೆ ಈಗ ನಾವು ನಮ್ಮಲ್ಲಿ

0: ವಿದ್ಯುತ್ ಅನ್ನು ಬಳಸ್ಕೊಳ್ತಾ ಇರ್ತೀವಿ. ವಿದ್ಯುತ್ ಬಳಸ್ಕೊಂಡ್ರೆ ಎಷ್ಟು ಅದು ನಾವು ಬಳಸ್ಕೊಂಡ್ವಿ ಅಂತ ಅದು ಕೂಡ ಅದರಲ್ಲಿ ದಾಖಲೆ ಆಗುತ್ತೆ. ಮತ್ತೆ ನಮ್ಮಲ್ಲಿ ಉತ್ಪಾದನೆ ಆದಂತಹ ವಿದ್ಯುತ್ ಏನಾದರೂ ಈ ವಿದ್ಯುತ್ ಸರಬರಾಜು ಕಂಪನಿಯ ಒಂದು ಗ್ರಿಡ್ ಅಂತೀವಿ ಜಾಲಕ್ಕೆ ಅದು ಹರಿದ್ರೆ, ನಮ್ಮಲ್ಲಿ ಉತ್ಪಾದನೆ ಆಗಿರುವಂತಹ ವಿದ್ಯುತ್ ಹರಿದ್ರೆ ಅವ್ರಿಗೆ ಲಾಭ ಆಗತ್ತಲ್ಲ, ಅದನ್ನು ಕೂಡ ಅದು ದಾಖಲಿಸುತ್ತೆ. ಅದಕ್ಕೆ ಆ ನೆಟ್ ಮೀಟರ್ ಅಂತಾರೆ, ಟೂ ವೇ ಮೀಟರ್, ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ, ಅದನ್ನು ಕೂಡ ನಾವು ಅದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ಈಗ ಆ ಒಂದು ನೆಟ್ ಮೀಟರ್ ಅಂತೀವಲ್ಲ, ಅದನ್ನ ಸ್ಥಾಪಿಸಿದ್ದಾದ್ಮೇಲೆ ಆ ವಿದ್ಯುತ್ ವಿತರಣಾ ಕಂಪನಿ ಅವರು ಅದನ್ನ ಪರಿವೀಕ್ಷಣೆ ಮಾಡಿ ಆ ಒಂದು ಘಟಕಕ್ಕೆ ಅವರೊಂದು ಪ್ರಮಾಣ ಪತ್ರ ನೀಡ್ತಾರೆ. ಪ್ರಮಾಣ ಪತ್ರವನ್ನ ನಾವು ಎಲ್ಲಿ ತಗೋಬಹುದು ಅಂತ ಅಂದ್ರೆ, ಅದನ್ನ ನಾವು ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀವಲ್ಲ ನೋಂದಣಿ, ಅಲ್ಲೇನೆ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಮ್ಮ ಬ್ಯಾಂಕ್ ವಿವರಗಳು ಮತ್ತೆ ಒಂದು ಕ್ಯಾನ್ಸಲ್ಡ್ ಚೆಕ್, ವಜಾ ಮಾಡಿದಂತ ಚೆಕ್, ಇದನ್ನೆಲ್ಲ ನೀಡಿ 30 ದಿನದ ಒಳಗಡೆ ಸಹಾಯಧನವನ್ನು ಕೂಡ ನಾವು ಪಡಿಬಹುದು. ಜೊತೆಗೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ನಾವು ಮೊದಲೇ ಹೇಳಿದ್ವಿ ವಿದ್ಯುತ್ ಅನ್ನು ಕೂಡ ನಾವು ಮಾರಾಟ ಮಾಡಬಹುದು ಅಂತ. ಅಂದ್ರೆ ನಮ್ಮಲ್ಲಿ ಈಗ ಅಳವಡಿಸ್ಕೊಂಡಿರ್ತೀವಿ ವಿದ್ಯುತ್ ಮಾರಾಟ ಅಂತ ಅಂದ್ರೆ, ಪಂಕಜಣ್ಣ, ನಮ್ಮಲ್ಲಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗಿರುತ್ತೆ. ನಾವು ಬಳಸ್ಕೊಂಡು ಉಳಿದಿರುವಂತಹ ವಿದ್ಯುತ್ ಮತ್ತೆ ಈ ವಿದ್ಯುತ್ ಸರಬರಾಜು ಮಾಡುವಂತಹ ಕಂಪನಿಯ ಜಾಲಕ್ಕೆ ಹೋಗುತ್ತೆ, ಅದು ಕೂಡ ನಮ್ಮ ನೆಟ್ ಮೀಟರ್ ಅಲ್ಲಿ ದಾಖಲೀಕರಣ ಆಗುತ್ತೆ. ಆ ಈ ಮೀಟರ್ ಅನ್ನ ಓದಕ್ಕೆ ಬರ್ತಾರಲ್ಲ ಪ್ರತಿ ತಿಂಗಳು, ಅವರು ಅದನ್ನ ದಾಖಲಿಸಿ ಎಷ್ಟು ಹಣವನ್ನ ಇವರಿಗೆ ನಾವು ಕೊಡಬಹುದು ಅಂತ, ಅದಕ್ಕೊಂದು ಒಂದು ಯೂನಿಟ್ಗೆ ಇಷ್ಟು ಅಂತ ಇರುತ್ತೆ, ಅದು ಅಕೌಂಟ್ಗೆ ನಮ್ಮ ಏನು ಖಾತೆಗೆ ಅದು ಸೇರ್ಕೊಳ್ಳುತ್ತೆ. ಅಂದ್ರೆ ಅದರಿಂದನೂ ಕೂಡ ನಮಗೆ ಒಂದು
1: ಪ್ರಯೋಜನ
0: ಆಗುತ್ತೆ, ಲಾಭನೂ ಕೂಡ ಆಗುತ್ತೆ. ಈ ಯೋಜನೆಯಿಂದ ಒಂದು ಮುಖ್ಯವಾದ ಅನುಕೂಲ ಅಂದ್ರೆ, ನಾವು ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಬಹುದು, ಜೊತೆಗೆ ಸ್ವಲ್ಪ ಮಟ್ಟಿನ ಆದಾಯವನ್ನು ಕೂಡ ಪಡ್ಕೋಬಹುದು. ತುಂಬಾ ಚೆನ್ನಾಗಿದೆ ಅಲ್ವೇ?
1: ಚೆನ್ನಾಗಿದೆ ಜಗಣ್ಣ. ಮೊದಲು ಸೌರಶಕ್ತಿಯಿಂದ ಬಿಸಿ ಬಿಸಿ ನೀರು, ಈಗ ಬಿಸಿ ಬಿಸಿ ವಿದ್ಯುತ್ ಶಕ್ತಿ.
0: ವಿದ್ಯುತ್ ಶಕ್ತಿ, ಹಾಗಾಗಿ ಇದು ಒಂದ್ ರೀತಿ ಖರ್ಚಾಗದೇ ಇರುವಂತಹ ಒಂದು ಶಕ್ತಿಯ ಮೂಲ ನೋಡು.
1: ಹೌದೌದು,
0: ಅಂದ್ರೆ ಇದು ನವೀಕರಿಸಬಹುದಾದಂತ ಇಂಧನ ಮೂಲ, ಹಾಗಾಗಿ ಇದ್ರ ಕಡೆಗೆ ನಾವು ಹೆಚ್ಚು ಗಮನವನ್ನ ಕೊಡಬೇಕು. ಸರ್ಕಾರನು ಕೂಡ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಸಹಾಯಧನವನ್ನು ಕೂಡ ಕೊಡ್ತಾ ಇದ್ದಾರೆ. ಇದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು ನೋಡು ಪಂಕಜಣ್ಣ. ಈ ವಿಚಾರನ ಈ ಸೌರಶಕ್ತಿ ಘಟಕಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ಯಾರು ಆಸಕ್ತಿ ವಹಿಸಬಹುದು ಅವರೆಲ್ಲರಿಗೂ ತಿಳಿಸೋಣ ನೋಡು.
1: ಒಳ್ಳೆ ಮಾಹಿತಿ ಕೊಟ್ಟಪ್ಪ.
0: ಸರಿ ಪಂಕಜಣ್ಣ, ನಾನು ಎಲ್ಲರಿಗೂ ತಿಳಿಸೋಣ.
1: ಆಯ್ತು ಆಯ್ತು ಆಯ್ತು.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುಡ್ತರ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನೀಟ್ ಸೇರಿದಂತೆ ಹಲವು ವಿಚಾರಗಳ ಕುರಿತು ವಿರೋಧ ಪಕ್ಷಗಳ ಗದ್ದಲ ಹಿನ್ನೆಲೆ ಸಂಸತ್ತಿನ ಉಭಯ ಕಲಾಪ ಮುಂದೂಡಿಕೆ. ಅಸ್ಸಾಂ ಪ್ರವಾಹ ಪರಿಸ್ಥಿತಿ ಪರಿಶೀಲಿಸಿದ ಕೇಂದ್ರ ಸಚಿವ ಜೆಪಿ ನಡ್ಡಾ, ಕೇಂದ್ರ ಸರ್ಕಾರದಿಂದ ನೆರವಿನ ಭರವಸೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಸಮ್ಮೇಳನ. 20 ವರ್ಷದೊಳಗಿನ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಭಾರತದ ಆಶೀಶ್ ಧರಣಿಧರನ್ ಹಾಗೂ ಅಮಾನತ್ ಕಾಂಬೋಜ್ ಫೈನಲ್ಗೆ ಲಗ್ಗೆ.

0: ನೀಟ್ ಪರೀಕ್ಷೆ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲಿನ ಶಂಕಿತ ಪೊಲೀಸ್ ಕ್ರಮ ಸೇರಿದಂತೆ ಹಲವು ವಿಚಾರಗಳ ಕುರಿತು ವಿರೋಧ ಪಕ್ಷಗಳ ಗದ್ದಲದ ನಂತರ ಲೋಕಸಭೆಯನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ಬೆಳಗ್ಗೆ 11 ಗಂಟೆಗೆ ಕಲಾಪ ಪ್ರಾರಂಭವಾದಾಗ ಲೋಕಸಭೆಯು ಹಿರೋಶಿಮಾ ಮತ್ತು ನಾಗಸಾಕಿ ಅಣುಬಾಂಬ್ ದಾಳಿಯ ಸಂತ್ರಸ್ತರಿಗೆ ಶ್ರದ್ದಾಂಜಲಿ ಸಲ್ಲಿಸಿತು. ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲಿನ ಭೀಕರ ಅಣುಬಾಂಬ್ ದಾಳಿಗೆ ಇಂದು 81 ವರ್ಷಗಳು ತುಂಬಿವೆ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೇಳಿದರು. ಆಗಸ್ಟ್ 6 ಮತ್ತು 9 ರಂದು ಈ 2 ನಗರಗಳ ಮೇಲೆ ಅಣುಬಾಂಬ್ಗಳನ್ನು ಹಾಕಲಾಯಿತು. ಇದರ ಪರಿಣಾಮವಾಗಿ ಲಕ್ಷಾಂತರ ನಾಗರಿಕರು ಸಾವನ್ನಪ್ಪಿದ್ದರು ಮತ್ತು ಅಪಾರ ಸಂಖ್ಯೆಯ ಜನರು ಗಾಯಗೊಂಡರು ಎಂದು ಅವರು ತಿಳಿಸಿದರು. ಈ ಘಟನೆಯ ನಂತರವೇ ಜಗತ್ತು ಮೊದಲ ಬಾರಿಗೆ ಪರಮಾಣು ಶಸ್ತ್ರಾಸ್ತ್ರಗಳ ವಿನಾಶಕಾರಿ ಪ್ರಭಾವದ ಬಗ್ಗೆ ತಿಳಿದುಕೊಂಡಿತು ಎಂದು ಅವರು ಹೇಳಿದರು.
1: ಆಜ್ ಸೆ 81 ವರ್ಷ ಪೂರ್ವ ಜಪಾನ್ ಕೆ ಹಿರೋಶಿಮಾ ಔರ್ ನಾಗಾಸಾಕಿ ಶಹರ್ ಪರ್ ಕ್ರಮಶ 6 ಔರ್ 9 ಅಗಸ್ಟ್ 1945 ಕೋ ಪರಮಾಣು ಬಾಂಬ್ ಗಿರಾಯ ಗಯೆ ಥೆ. ಇಸ್ ಅಭೂತಪೂರ್ವ ತ್ರಾಸದಿ ಮೇ ಲಾಸದಿ ಮೇ ಲಾಖೋಂ ನಿರ್ದೋಷ್ ಲೋಗೋ ನೆ ಅಪ್ನೆ ಪ್ರಾಣ ಗವಾಯೆ ತಥಾ ಅಸಂಖ್ಯ ಲೋಗ್ ಗಂಭೀರ ರೂಪ ಸೆ ಪ್ರಭಾವಿತ ಹುಯೆ. ಯೆ ಸಭಾ ವಿಶ್ವ ಕೋ ಸಾಮೂಹಿಕ ವಿನಾಶ ಕೆ ಹಥಿಯಾರೋ ಸೆ ಮುಕ್ತ ಕರ್ನೆ ಕೆ ಲಿಯೆ ಅಪ್ನಿ ಪ್ರತಿಬದ್ಧತಾ ಪುನಃ ದೊಹರಾತಿ ಹೈ.
0: ಸಾಮೂಹಿಕ ಶಸ್ತ್ರಾಸ್ತ್ರಗಳಿಲ್ಲದ ಜಗತ್ತನ್ನು ನಿರ್ಮಿಸುವ ತನ್ನ ಬದ್ಧತೆಯನ್ನು ಸದನವು ಪುನರುಚ್ಚರಿಸುತ್ತದೆ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಿರ್ಮೂಲನೆ ಮಾಡಲು ಹಾಗೂ ಜಾಗತಿಕ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳಲು ಒಟ್ಟಾಗಿ ಶ್ರಮಿಸಲು ಸರ್ಕಾರ ಸಂಕಲ್ಪ ಮಾಡುತ್ತದೆ ಎಂದು ಓಂ ಬಿರ್ಲಾ ಹೇಳಿದ್ದಾರೆ. ಹಿರೋಶಿಮಾ ಮತ್ತು ನಾಗಸಾಕಿ ಅಣುಬಾಂಬ್ ದಾಳಿಯ ಸಂತ್ರಸ್ತರ ನೆನಪಿಗಾಗಿ ಸದನವು ಮೌನ ಆಚರಿಸಿತು. ನಂತರ ಓಂ ಬಿರ್ಲಾ ಅವರು ಪ್ರಶ್ನೋತ್ತರ ಕಲಾಪವನ್ನು ತೆಗೆದುಕೊಳ್ಳಲು ಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲಿನ ಪೊಲೀಸ್ ಕ್ರಮದ ವಿಷಯವನ್ನು ಪ್ರಸ್ತಾಪಿಸಿದರು. ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲಿನ ಶಂಕಿತ ಪೊಲೀಸ್ ಕ್ರಮದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ಹೇಳಿಕೆಯನ್ನು ವಿರೋಧ ಪಕ್ಷದ ಸದಸ್ಯರು ಆಗ್ರಹಿಸುತ್ತಿದ್ದರು. ಪ್ರಶ್ನೋತ್ತರ ಕಲಾಪವು ಕಲಾಪದ ಪ್ರಮುಖ ಭಾಗವಾಗಿದ್ದು ಇದು ಪ್ರತಿಯೊಬ್ಬ ಸದಸ್ಯರಿಗೂ ಪ್ರಶ್ನೆಗಳನ್ನು ಎತ್ತಲು ಅವಕಾಶ ನೀಡುತ್ತದೆ ಎಂದು ಸ್ಪೀಕರ್ ಹೇಳಿದರು. ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಪರಿಶೀಲಿಸಿದ್ದು ಕೇಂದ್ರ ಸರ್ಕಾರದಿಂದ ಸಾಧ್ಯವಿರುವ ಎಲ್ಲಾ ನೆರವು ಒದಗಿಸುವ ಭರವಸೆ ನೀಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿರ್ದೇಶನದ ಮೇರೆಗೆ ಸಚಿವರು ಅಸ್ಸಾಂ ನಾಗಾಲ್ಯಾಂಡ್ ಗಡಿಯಲ್ಲಿರುವ ಶಿವಸಾಗರ್ ಜಿಲ್ಲೆಯ ನೇಪಾಲಿ ಖುಟಿ ಪ್ರದೇಶಕ್ಕೆ ಭೇಟಿ ನೀಡಿದರು. ಜುಲೈ 19 ರಂದು ಆರಂಭವಾದ ಪ್ರವಾಹದ ಇತ್ತೀಚಿನ ಅಲೆಯಿಂದ ತೀವ್ರವಾಗಿ ಹಾನಿಗೊಳಗಾದ ಪ್ರದೇಶಗಳ ಪೈಕಿ ಈ ಪ್ರದೇಶವೂ ಒಂದಾಗಿದೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯವು ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘ ಸಹಯೋಗದಲ್ಲಿ ನಾಳೆ ನವದೆಹಲಿಯಲ್ಲಿ 2 ದಿನಗಳ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಸಮ್ಮೇಳನವನ್ನು ಆಯೋಜಿಸಿದೆ. ವಿಕಸಿತ ಭಾರತದತ್ತ ಗುಣಮಟ್ಟದ ವೈದ್ಯಕೀಯ ಸಾಧನಗಳ ಜಾಗತಿಕ ಕೇಂದ್ರವಾಗಿ ಭಾರತ ಎಂಬ ವಿಷಯಾಧಾರಿತ ಸಮ್ಮೇಳನವನ್ನು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ಉದ್ಘಾಟಿಸಲಿದ್ದಾರೆ. ಎರಡನೇ ದಿನ ಕೇಂದ್ರ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ಆತ್ಮನಿರ್ಭರ ಮೆಡ್ಟೆಕ್ ವಿಕಸಿತ ಭಾರತದತ್ತ ಭಾರತದ ಪಯಣ ವಿಷಯದ ಕುರಿತು ಮುಖ್ಯ ಭಾಷಣ ಮಾಡಲಿದ್ದಾರೆ. ಸಮ್ಮೇಳನದಲ್ಲಿ ನೀತಿ ನಿರೂಪಕರು ಉದ್ಯಮದ ಪ್ರತಿನಿಧಿಗಳು ಆರೋಗ್ಯ ಕ್ಷೇತ್ರದ ತಜ್ಞರು ಸಂಶೋಧಕರು ಹೂಡಿಕೆದಾರರು ಹಾಗೂ ಇತರ ಪಾಲುದಾರರು ಭಾಗವಹಿಸಿ ಭಾರತದ ವೈದ್ಯಕೀಯ ಸಾಧನಗಳ ಕ್ಷೇತ್ರದ ಭವಿಷ್ಯ ಮತ್ತು ಬೆಳವಣಿಗೆ ಕುರಿತು ಚರ್ಚಿಸಲಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯು ಭಾರತದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಫಲಾನುಭವಿ ಕುಟುಂಬಗಳನ್ನು ತಲುಪಿದೆ ಎಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಿಐಐ ಅಂತಾರಾಷ್ಟೀಯ ಇಂಧನ ಸಮಾವೇಶ ಮತ್ತು ಪ್ರದರ್ಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಸ್ತುತ 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಈ ಯೋಜನೆಯ ಮೂಲಕ 12 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಹೆಚ್ಚುವರಿ ವಿದ್ಯುತ್ ಮಾರಾಟ ಮಾಡಿ 421 ಕೋಟಿ ರೂಪಾಯಿ ಗಳಿಸಿವೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ

0: ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ದಿವಂಗತ ಮಾಜಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರ ಪುಣ್ಯತಿಥಿ ಅಂಗವಾಗಿ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಸುಷ್ಮಾ ಸ್ವರಾಜ್ ಅವರು ತಮ್ಮ ಪ್ರಖರ ವಾಗ್ಮಿತೆ, ಸೂಕ್ಷ್ಮ ಸಂವೇದನೆಯ ನಾಯಕತ್ವ ಹಾಗೂ

ಈಗಿನ ಬದ್ಧತೆ ಸದಾ ಸ್ಫೂರ್ತಿದಾಯಕವಾಗಿರಲಿದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸುಷ್ಮಾ ಸ್ವರಾಜ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ. ಉತ್ತರ ಪ್ರದೇಶದ ಬಹುಜನ ಸಮಾಜ ಪಕ್ಷದ ಶಾಸಕ ಉಮಾಶಂಕರ್ ಸಿಂಗ್ ಅವರು ದೀರ್ಘಕಾಲದ ಅನಾರೋಗ್ಯದ ಬಳಿಕ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ಮೆದುಳಿನಲ್ಲಿ ಗಡ್ಡೆಯ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರು ದೆಹಲಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಉಮಾಶಂಕರ್ ಸಿಂಗ್ 403 ಸದಸ್ಯ ಬಲದ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಬಲಿಯಾ ಜಿಲ್ಲೆಯ ರಸಡಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದ ಏಕೈಕ ಬಿಎಸ್ಪಿ ಶಾಸಕರಾಗಿದ್ದರು. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಶಾಸಕ ಉಮಾಶಂಕರ್ ಸಿಂಗ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಉತ್ತರಾಖಂಡ್ ಆದ್ಯಂತ ಮಳೆ ಮುಂದುವರೆದಿದ್ದು ಡೆಹ್ರಾಡೂನ್, ಚಮೋಲಿ ಮತ್ತು ಬಾಗೇಶ್ವರ್ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಡೆಹ್ರಾಡೂನ್ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಇಂದು 1-12 ತರಗತಿಯವರೆಗಿನ ಎಲ್ಲಾ ಶಾಲೆಗಳು ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ರಜೆ ಘೋಷಿಸಲಾಗಿದೆ. ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಸಂಭವನೀಯ ವಿಪತ್ತು ಪರಿಸ್ಥಿತಿಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ರಾಜ್ಯದ ಎಲ್ಲಾ ವಿಪತ್ತು ನಿರ್ವಹಣೆ ಮತ್ತು ಪರಿಹಾರ ಸಂಸ್ಥೆಗಳು ಕಟ್ಟೆಚ್ಚರದಿಂದ ಕಾರ್ಯನಿರ್ವಹಿಸುವಂತೆ ಸೂಚಿಸಿದ್ದಾರೆ. ಯಮನ್ನ ಹೌತಿ ಗುಂಪು ಏಡನ್ ಕೊಲ್ಲಿಯಲ್ಲಿ ಸೌದಿ ಅರೇಬಿಯಾದ ತೈಲ ಟ್ಯಾಂಕರ್ ಒಂದನ್ನು ಬ್ಯಾಲಿಸ್ಟಿಕ್ ಕ್ಷಿಪಣಿಯಿಂದ ಗುರಿಯಾಗಿಸಿಕೊಂಡಿರುವುದಕ್ಕಾಗಿ ತಿಳಿಸಿದೆ. ಉತ್ತರ ಕೆಂಪು ಸಮುದ್ರದಲ್ಲಿ ಮತ್ತೊಂದು ಸೌದಿ ಟ್ಯಾಂಕರ್ ಮೇಲೆ ಪ್ರತ್ಯೇಕ ಕ್ಷಿಪಣಿ ದಾಳಿ ನಡೆಸಿರುವುದಾಗಿ ಹೇಳಿಕೊಂಡ ಕೆಲವೇ ಗಂಟೆಗಳ ಬಳಿಕ ಈ ದಾಳಿ ನಡೆದಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಕಟಿಸಿದ ಹೇಳಿಕೆಯಲ್ಲಿ ಹೌತಿ ಸೇನಾ ವಕ್ತಾರ ಯಾಹ್ಯಾ ಸರಿಯಾ ಡೈಸಿ ಎಂಬ ಹೆಸರಿನ ಟ್ಯಾಂಕರ್ಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಪ್ಪಳಿಸಿದ್ದು ಅದು ತನ್ನ ಮಾರ್ಗ ಬದಲಿಸಿ ಹಿಂತಿರುಗುವಂತೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಸೌದಿ ಅರೇಬಿಯಾ ಹೌತಿ ನಿಯಂತ್ರಿತ ಯೆಮೆನ್ ಪ್ರದೇಶಗಳಿಗೆ ವಿಧಿಸಿರುವ ದಿಗ್ಬಂಧನವನ್ನು ತೆರವುಗೊಳಿಸುವವರೆಗೆ ದಿಗ್ಬಂಧನಕ್ಕೆ ಪ್ರತಿಯಾಗಿ ದಿಗ್ಬಂಧನ ಎಂಬ ನೀತಿಯಡಿ ಈ ಕಡಲ ದಿಗ್ಬಂಧನ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕದ ಯೂಜಿನ್ನಲ್ಲಿ ನಡೆಯುತ್ತಿರುವ ವಿಶ್ವ ಅಥ್ಲೆಟಿಕ್ಸ್ 20 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಇಟಿ ಎಸೆತಗಾರರಾದ ಆಶೀಶ್ ಯಾದವ್ ಮತ್ತು ಟಿ ಧರಣಿಧರನ್ ಹಾಗೆಯೇ ಡಿಸ್ಕಸ್ ಎಸೆತಗಾರ್ತಿ ಅಮಾನತ್ ಕಾಂಬೋಜ್ ತಮ್ಮ ಸಾಧನೆಗಳ ಫೈನಲ್ ಹಂತಕ್ಕೆ ಅರ್ಹತೆ ಪಡೆದಿದ್ದಾರೆ. ಆಶೀಶ್ ಅವರು 69.87 ಮೀಟರ್ ಎಸೆತದೊಂದಿಗೆ ಪುರುಷರ ಇಟಿ ಎಸೆತದ ಎ ಗುಂಪಿನ ಅರ್ಹತಾ ಸುತ್ತಿನಲ್ಲಿ ಅಗ್ರಸ್ಥಾನ ಪಡೆಯುವ ಮೂಲಕ ಅದ್ಭುತ ಪ್ರದರ್ಶನ ನೀಡಿದರು. ಬಿ ಗುಂಪಿನಲ್ಲಿ 76.02 ಮೀಟರ್ ಎಸೆದು ಅಗ್ರಸ್ಥಾನದಲ್ಲಿದ್ದ ದಕ್ಷಿಣ ಆಫ್ರಿಕಾದ ಸ್ಪರ್ಧಿ ಜಾನ್ ಹೆನ್ರಿಕ್ ಹೇಮಸ್ ಅವರ ನಂತರ ಆಶೀಶ್ ಎರಡನೇ ಸ್ಥಾನ ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಸೇರಿದಂತೆ ಹಲವು ವಿಚಾರಗಳ ಕುರಿತು ವಿರೋಧ ಪಕ್ಷಗಳ ಗದ್ದಲ ಹಿನ್ನೆಲೆ ಸಂಸತ್ತಿನ ಉಭಯ ಕಲಾಪ ಮುಂದೂಡಿಕೆ. ಅಸ್ಸಾಂ ಪ್ರವಾಹ ಪರಿಸ್ಥಿತಿ ಪರಿಶೀಲಿಸಿದ ಕೇಂದ್ರ ಸಚಿವ ಜೆಪಿ ನಡ್ಡಾ, ಕೇಂದ್ರ ಸರ್ಕಾರದಿಂದ ನೆರವಿನ ಭರವಸೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಸಮ್ಮೇಳನ. 20 ವರ್ಷದೊಳಗಿನ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಭಾರತದ ಆಶೀಶ್ ಧರಣಿಧರನ್ ಹಾಗೂ ಅಮಾನತ್ ಕಾಂಬೋಜ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 1:20:30 ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ತಾಯಿಗೆ ತಕ್ಕ ಮಗ ಚಿತ್ರಕ್ಕಾಗಿ ದೀಪಕ್ ದೊಡ್ಡೇರ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಸಿ ವಿ ರಾಘವೇಂದ್ರ ಅವರ ಗೀತರಚನೆ, ಜೂದಾ ಸ್ಯಾಂಡಿ ಅವರ ಸಂಗೀತ ನಿರ್ದೇಶನ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ರಂದು ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತ.

0: ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಇನಿಯ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ನಂದಿತಾ ಅವರು ಹಾಡಿರುವ ಗೀತೆ, ಸಾಹಿತ್ಯ ಮತ್ತು ಸಂಗೀತ ವಿ ಶ್ರೀಧರ್ ಅವರದ್ದು.

0: ಆಕಾಶವಾಣಿ ಬೆಂಗಳೂರು, ಸಮಯ 1:30 ಸೆಕೆಂಡ್ಗಳಾಗಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳಿದರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿ ರಾವ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್.
3: ಪಶುಘಾತಕರು 6ನೇ ಬೆರಳನ್ನ ಕತ್ತರಿಸಿದ್ರಿಂದ ರಕ್ತ ಸುರಿತನೇ ಇರುತ್ತೆ. ಅರಣ್ಯ ಮಧ್ಯದಲ್ಲಿ ಏಕಾಂಗಿ ಆಗಿರ್ತಾನೆ ಚಂದ್ರಹಾಸ. ಅವನನ್ನ ಆರೈಕೆ ಮಾಡುವಂತವ್ರು ಯಾರೂ ಮನುಷ್ಯರು ಅಲ್ಲಿರೋದಿಲ್ಲ. ನೋವಿನಿಂದ ಬಳಲ್ತಾ ಇದ್ದಂತಹ ಈ ಮಗು ಹರಿ ಹರಿ ಅಂತ ಹೇಳಿ ಅಳ್ತಾ ಇರುತ್ತೆ. ಅದನ್ನ ಕಂಡಂತಹ ಆ ಅರಣ್ಯ ಪ್ರದೇಶದಲ್ಲಿದ್ದಂತಹ ಪ್ರಾಣಿ ಪಕ್ಷಿಗಳು ತೀವ್ರ ದುಃಖಕ್ಕೆ ಒಳಗಾಗ್ತವೆ. ಆ ಬಾಲಕನ ಮುಂದೆ ನಿಂತ್ಕೊಂಡು ಉಪಚರಿಸುವುದಕ್ಕೆ ಮುಂದಾಗ್ತವೆ, ಆ ಮಗುವನ್ನ ಸಂತೈಸ್ತವೆ. ಇಂತಹ ಸಂದರ್ಭದಲ್ಲಿ ಜೀವಿಗಳ ಬೇಟೆಗಾಗಿ ಹಂತಕರ ಸಮೂಹವೇ ಕಾಡನ್ನ ಪ್ರವೇಶಿಸ್ತು.
4: ನಳಿತೋಳ ಬಲ್ಮೊಲೆಯ ಸೊಕ್ಕು ಜೌವನದ

ಈ ಸಂದರ್ಭದಲ್ಲಿ ಮತ್ತೆ ಕವಿ ಶೃಂಗಾರವನ್ನ ತರ್ತಾನೆ. ಸಿಂಹಕ್ಕೆ ಮಹಿಳೆಯರ ನಡುವನ್ನ ಹೋಲಿಸುವಂತದ್ದು ಕಾವ್ಯದಲ್ಲಿ ಸಹಜ. ಇಲ್ಲಿ ಕವಿ ಇಡೀ ಪದ್ಯದಲ್ಲಿ ಒಬ್ಬ ಬೇಡತಿ ಹೇಗಿರ್ತಾಳೆ ಅಂತಂದ್ರೆ ಸಿಂಹದ ರೀತಿಯಲ್ಲೇ ಇದ್ದಾಳೆ ಅನ್ನುವಂಥ ರೀತಿಯಲ್ಲಿ, ಸಿಂಹನಿಗೆ ಅನುಮಾನ ಬಂತು ಅನ್ನುವಂಥ ರೀತಿಯಲ್ಲಿ ವರ್ಣಿಸಿದ್ದಾನೆ. ಅವಳ ಸೌಂದರ್ಯ ಹೇಗಿತ್ತು ಅಂತಂದ್ರೆ, ಕೋಮಲವಾದ ಉದ್ದ ತೋಳಿನ ಕೈ, ಬಲಿತ ಕುಚಗಳು, ಸೊಕ್ಕು ಯೌವನದ ದೇಹ, ಸುಗಂಧದ ದುಂಬಿಯ ಮುಂಗುರುಳಿನ ನಿಧಾನಗತಿಯಲ್ಲಿ ನಡೆಯುತ್ತಿದ್ದ ಒಬ್ಬ ಶಬರಿಯು. ಇಷ್ಟು ಸುಂದರವಾಗಿರ್ತಕ್ಕಂತಹ ಬೇಡತಿಯನ್ನ ನೋಡುತ್ತಂತೆ ಒಂದು ಸಿಂಹ. ಅಲ್ಲಿಗೆ ಬಂದು ಅವಳ ನಡುವನ್ನ ನೋಡುತ್ತೆ. ನೋಡ್ಬಿಟ್ಟು ಅನ್ಕೊಳ್ಳುತ್ತಂತೆ, ಇದೇನು ನನ್ನ ನಡು ಇದ್ದಾಗೆ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅವಳ ಚಂಚಲ ಓರೆ ನೋಟವನ್ನ ನೋಡಿ ಸಿಟ್ಟಿನಿಂದ ಅವಳ ಮೇಲೆ ಆಕ್ರಮಣವನ್ನ ಮಾಡುವುದರಲ್ಲಿತ್ತಂತೆ. ಹಾಗೆ ಆಕ್ರಮಣ ಮಾಡುವಂಥದ್ದನ್ನ ಕಂಡಂತಹ ವ್ಯಾದ ಅಥವಾ ತನ್ನ ಜೊತೆಯಲ್ಲಿದ್ದಂತಹ ಬೇಟೆಗಾರ ಅತಿ ಕೋಪದಿಂದ ಬಾಣದಲ್ಲಿ ಹೊಡಿತಾನಂತೆ, ಸಿಂಹ ಕೆಳಗಡೆ ಬೀಳುತ್ತೆ.

0: ಕೆಲಸಕ್ಕೆ ಗುರಿಯಾಗಿ ತೊರೆದವು ಅಸುವಂ ಕೆಲವು ಪುಲ್ಲಗಳ್ ಬೇಡರ ಈಸುವೆ ಯೇಸುಗೆಯಿಂದ ಅಸುವಂ ತೊರೆದುವು.
1: ಅರಣ್ಯದಲ್ಲಿ ಈ ಬೇಟೆಗಾರರು ಬಿಡ್ತಾ ಇದ್ದಂತಹ ಬಾಣಗಳಲ್ಲಿ ಕೆಲವು ಜಿಂಕೆಯನ್ನ ಇವರು ಹೊಡಿತಾ ಇದ್ರಂತೆ. ಇನ್ನು ಕೆಲವು ತಾಯಿ ಜಿಂಕೆಗಳು ಏನ್ ಮಾಡ್ತಾ ಇದ್ದಾವೆ ಅಂತಂದ್ರೆ, ಬಾಣ ಎಲ್ಲಿ ತಮ್ಮ ಮರಿಗಳಿಗೆ ಬೀಳ್ತವೋ ಅವುಗಳನ್ನ ರಕ್ಷಿಸೋಣ ಅಂತ ಹೇಳಿ ಅವುಗಳಿಗೆ ಮರೆಯಾಗಿ ಬಂದು ನಿಂತ್ಕೊಳ್ತಿದ್ವಂತೆ. ಆ ಬಾಣ ಅವಕ್ಕೆ ಬೀಳ್ತಿತ್ತು, ಸತ್ತು ಹೋಗ್ತಿದ್ವು. ಇನ್ನು ಕೆಲವು ತಮ್ಮ ಇನಿಯರಿಗೆ ಬಾಣ ತಾಕಿದರೆ, ತಮ್ಮ ಗಂಡು ಜಿಂಕೆಗೆ ಬಾಣ ತಾಕಿದರೆ ಏನಾಗುತ್ತೆ ಅಂತ ಹೇಳಿ ಕೆಲವು ಅದನ್ನ ತಡೆಯೋದಕ್ಕೋಗಿ ಹೊರಳಿ ಬೀಳ್ತಾ ಇದ್ವಂತೆ. ಕೆಲವು ತಮ್ಮ ಜೊತೆಯಲ್ಲಿದ್ದಂತಹ ಇನಿಯ ಬೇರೆ ಎಲ್ಲೋ ಹೋದ ಅಥವಾ ಗಂಡು ಜಿಂಕೆ ಎಲ್ಲೋ ಹೋಯ್ತು ಅಂತೇಳಿ ದಿಗ್ಭ್ರಮೆಗೆ ಒಳಗಾಗಿ ವಿರಹದಿಂದ ಹುಡುಕ್ತಾ ಆ ಬಾಣಕ್ಕೆ ಒಳಗಾಗಿ ಪ್ರಾಣವನ್ನ ಬಿಡ್ತಾ ಇದ್ವಂತೆ. ಕೆಲವು ಬೇಡರ ಬಾಣಗಳು ತಮ್ಮ ಜೊತೆಗಾರನ ಮೇಲೆ ಬರಲು ಅವುಗಳನ್ನ ರಕ್ಷಿಸಬೇಕು ಅಂತ ಹೇಳಿ ಅಡ್ಡವಾಗಿ ನಿಂತ್ಕೊಂಡು ಬಲಿಯಾಗ್ತಾ ಇದ್ವಂತೆ. ಹೀಗೆ ಜಿಂಕೆಗಳು ತಮ್ಮ ಅಸಹಾಯಕತೆ ಮತ್ತು ಮೋಹ ಪರವಶತೆ ಇವೆರಡೂ ಕಾರಣದಿಂದ ಒಂದೊಂದಾಗಿ ಬಿದ್ದು ಬೇಟೆಗಾರರಿಗೆ ಬಹಳಷ್ಟು ಜಿಂಕೆಗಳು ಆಹುತಿಯಾದವು.
0: ಕರಿಯ ಕುಂಭ

ಬೇಡತಿಯರು ಹೇಗೆ ಕಾಣಿಸ್ಕೊಂಡ್ರಪ್ಪ ಅಂತಂದ್ರೆ, ಮೊದಲು ಪ್ರಾಣಿಗಳ ವಿಶೇಷವಾಗಿರ್ತಕ್ಕಂಥ ಭಾಗಗಳನ್ನ ಕವಿ ಕೊಡ್ತಾನೆ, ಆನಂತರದಲ್ಲಿ ಅವ್ರು ಹೇಗೆ ಕಾಣಿಸ್ಕೊಂಡ್ರು ಅನ್ನುವಂಥದ್ದು ಹೇಳ್ತಾನೆ. ಈ ಕಪ್ಪು

0: ದೇಹದಲ್ಲಿ ನವಿಲು ಗರಿಗಳಂತೆ, ಆನೆಯ ಕುಂಭಸ್ಥಳದ ಮುತ್ತುಗಳಂತೆ, ಚಮರಿಯ ಬಾಲಗಳಂತೆ, ಆನೆಯ ದಂತಗಳಂತೆ ಕಾಣ್ತಾ ಇದ್ರು.
1: ಪುಲಿ ಕರಡಿ ಕರಿ ಸಿಂಗ ಸಾರಂಗ ಮರಿ ಪಂದೆ ಮೊಲ ಹುಲ್ಲೆ ಕಾಡೆಮ್ಮೆ ಚಮ

0: ಒಂದು ಬೇಟೆಗಾರರ ಸಮೂಹ, ಹುಲಿ, ಕರಡಿ, ಆನೆ, ಸಿಂಹ, ಜಿಂಕೆ, ಹಂದಿ, ಅವುಗಳ ಮರಿಗಳು, ಮೊಲ, ಹುಲ್ಲೆ, ಕಾಡೆಮ್ಮೆ, ಚಮರಿ, ಹಲವು ಮೃಗಗಳನ್ನು, ಅಷ್ಟೇ ಅಲ್ಲದಲ್ಲೇ ಕ್ರೌಂಚ ಪಕ್ಷಿ, ನವಿಲು, ಪಾರಿವಾಳ ಮೊದಲಾದಂತಹ ಪಕ್ಷಿಗಳನ್ನು ಕೊಲ್ಲುತ್ತಾ ಹೋಗ್ತಾ ಇದ್ರಂತೆ. ಆದರೆ ಒಂದು ಜಿಂಕೆ ಮಾತ್ರ ಇವರ ಕೈಗೆ ತಪ್ಪಿಸ್ಕೊಂಡು ವೇಗವಾಗಿ ಓಡ್ಬಿಡ್ತಂತೆ. ಆಗ ಹೋದಾಗ ಆ ಬೇಟೆಗಾರರ ನಾಯಕನಾಗಿರ್ತಕ್ಕಂಥ ಕುಳಿಯಿಂದ ಬರ್ತಾನಂತೆ, ಅದನ್ನು ನೋಡ್ತಾನಂತೆ. ಅದು ಅಷ್ಟು ವೇಗವಾಗಿ ಹೋಗ್ತಾ ಇರೋದನ್ನು ನೋಡಿ ತನ್ನ ವೇಗವಾಗಿ ಓಡ್ತಕ್ಕಂತಹ ಕುದುರೆಯನ್ನು ಏರಿ ಅದರ ಹಿಂದೆ ಬಿಲ್ಲನ್ನು ಹಿಡಿದು ಅಷ್ಟೇ ವೇಗವಾಗಿ ಇವನೂ ಕೂಡ ಹೊರಟನಂತೆ ಆ ಜಿಂಕೆಯನ್ನು ಕೊಲ್ಲಬೇಕು.
1: ಆ ಕುಳಿಂದಂ ದುಷ್ಟ ಬುದ್ಧಿಯ ನಿಯೋಗದಿಂದ ಆ ಕಾನನದ ನಾಡವಳಿತಮಂ ಕೈಕೊಂಡು ಭೂಕಾಂತನಾಗಿಗಂ ಚಂದನಾವತಿ ಎಂಬ ಪುರದೊಳ್

ಆ ಬೇಟೆಗಾರರ ಗುಂಪಿನ ನಾಯಕ ಕುಳಿಂದ. ಅವನು ಕೇವಲ ಬೇಟೆಗಾರನಲ್ಲ, ದುಷ್ಟಬುದ್ಧಿ ಎನ್ನುವಂತಹ ಮಹಾಮಂತ್ರಿಯ ಆಜ್ಞೆಯಂತೆ ಆ ಚಂದನಾವತಿ ಎನ್ನುವಂತಹ ವನ ಪ್ರದೇಶವನ್ನ ಆಳ್ತಾ ಇದ್ದಂತಹ ಒಬ್ಬ ಸಾಮಂತ ರಾಜ. ಹಾಗೆ ಆ ರಾಜನಾಗಿದ್ದಂಥವನು ಈ ಬೇಟೆಗಾರರ ಗುಂಪಿನ ಜೊತೆಯಲ್ಲಿ ತಾನು ಬೇಟೆಯಾಡೋದಕ್ಕೆ ಬಂದಿರ್ತಾನೆ. ಆ ಜಿಂಕೆಯನ್ನು ಹಿಡಿದು ತಾನು ಬೇಟೆ ಆಡಲೇಬೇಕು ಅಂತ ಹೇಳಿ ಅದರ ಬೆನ್ನತ್ತಿ ಹೋಗ್ತಾನಂತೆ. ಎಷ್ಟು ವೇಗವಾಗಿ ಹೋಗ್ತಾನೆ ಅಂತಂದರೆ ಅವನ ಕುದುರೆಯ ವೇಗ ಗಾಳಿಯ ವೇಗವನ್ನೂ ಕೂಡ ಮೀರಿಸಿತ್ತು. ಆ ರೀತಿಯಲ್ಲಿ ಆ ಜಿಂಕೆಯನ್ನು ಹಿಂಬಾಲಿಸಿದ.

ಆ ವೇಗವಾಗಿ ಹೋಗುವಂತ ಜಿಂಕೆಯನ್ನ ಬೆನ್ನತ್ತಿ ಹೋದಂತಹ ಕುಳಿಂದ ಅಲ್ಲಿ ಕಾಣತಕ್ಕಂಥದ್ದು ಜಿಂಕೆಯಲ್ಲ, ಅಲ್ಲಿ ಹರಿನಾಮವನ್ನೇ ಜಪಿಸ್ತಾ ಇದ್ದಂತಹ ಒಬ್ಬ ಬಾಲಕನನ್ನ ಕಾಣ್ತಾನೆ. ಅವನು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ, ನಾನು

0: ಲಂಕೆಯನ್ನು ಕೊಲ್ಲುವಂತಹ ಪಾಪದ ಕೆಲಸಕ್ಕೆ ಇಲ್ಲಿಗೆ ಬಂದೆ. ವೇಗವಾಗಿ ಬಂದಿದ್ದು ಅದು ಅಷ್ಟೇ ಅತಿಶಯವಾಗಿರ್ತಕ್ಕಂತಹ ಪುಣ್ಯವನ್ನ ನನಗೆ ಒದಗಿಸಿದೆ. ಯಾಕೆ ಅಂತಂದ್ರೆ ಕುಳಿಂದನಿಗೆ ಮಕ್ಕಳು ಇರೋದಿಲ್ಲ. ಬಂದಂತಹ ಕುಳಿಂದ ಆ ಬಾಲಕನನ್ನ ನೋಡಿದ್ದು ಹೇಗಾಯ್ತು ಅಂತಂದ್ರೆ, ಏನೂ ಗತಿ ಇಲ್ಲ ದಿಕ್ಕಿಲ್ಲ ಅನ್ನುವಂಥ ಒಬ್ಬ ಬಡವನಿಗೆ ಒಂದು ನಿಧಿ ಸಿಕ್ಕಿದ್ರೆ ಎಷ್ಟು ಸಂಭ್ರಮ ಆಗ್ಬೋದು. ಹಾಗೆ ಆ ಮಕ್ಕಳಿಲ್ಲದಂತಹ ಕುಳಿಂದನಿಗೆ ಆ ಹರಿನಾಮ ಸ್ಮರಣೆ ಮಾಡ್ತಾ ಇದ್ದಂತಹ ಬಾಲಕ ಕಂಡದ್ದು ಅಷ್ಟು ಸಂತೋಷವಾಯಿತು.
1: ಇಳಿದು ನಿಜವಾಜಿಯಂ ಸಾರ್ದು ಮೈದಡವಿ ಬಾರ ಸೆಳೆದು ಬಿಗಿಯೊಪ್ಪಿ ಕಂಬನಿ ದೊಡೆದು ಕೂಡೆ ಸಕ್ಕಳೆಯ ನೀರಿಂದ ಕಾಲ್ದುದಿಯೊಳ್ ಬಸಿವ ನೆತ್ತ.

0: ಈ ಬಾಲಕ ತನ್ನ ತಂದೆ ತಾಯಿಯನ್ನು ಒಡ ಹುಟ್ಟಿದವರನ್ನು ನೆನೆಯದೆ ಶ್ರೀಹರಿಯನ್ನ ನೆನೆಯುತ್ತಿದ್ದಾನೆ. ಆದ್ರಿಂದ ಇವನ ಯಜಮಾನ ಒಡೆಯ ಯಾರಪ್ಪ ಅಂತಂದ್ರೆ ಆ ಶ್ರೀಹರಿಯೇ, ಮಹಾವಿಷ್ಣುವೇ. ಇಷ್ಟು ದಟ್ಟವಾದ ಕಾಡು, ಇಷ್ಟು ಭಯಂಕರವಾಗಿರ್ತಕ್ಕಂಥ ಪ್ರಾಣಿಗಳು, ಇಷ್ಟು ಭಯಂಕರವಾಗಿರ್ತಕ್ಕಂತಹ ಬೇಟೆಗಾರರು ಇರುವಂತಹ ಈ ಸಂದರ್ಭದಲ್ಲಿ ಈ ಬಾಲಕ ಬದುಕಿ ಉಳಿದಿದ್ದಾನೆ ಅಂತಂದ್ರೆ ಅದು ಶ್ರೀಹರಿಯ ಕೃಪೆಯೇ ಆಗಿರಬೇಕು. ಅದಕ್ಕೆ ಶ್ರೀಹರಿ ಗೊತ್ತಾಗಿರಬೇಕು, ಗೊತ್ತಿದೆ ನನಗೆ ಮಕ್ಕಳಿಲ್ಲ ಅಂತ, ಅದಕ್ಕೋಸ್ಕರನೇ ಈ ಮಗುವನ್ನು ಕರುಣಿಸಿದ್ದಾನೆ ಅಂತ ಹೇಳಿ ತನ್ನ ಪರಿಜನರಿಗೆ ಹೇಳಿ ಇವನೇ ನನ್ನ ಮಗ ಅಂತ ಹೇಳಿ ಆ ತಕ್ಷಣದಲ್ಲಿ ಅವನು ಘೋಷಿಸ್ತಾನೆ.
1: ಪತ್ತು ವಿಧಮುಂಟು ಸೂತರುಳ್ ಅದರುಳ್ ಔರಸ ಪುತ್ರನುತ್ತಮಂ ಮೇನ್ ಆತನಿಲ್ಲದೊಡೆ ಬಳಿಕ ಒಂಬತ್ತು ಬಗೆಯೊಳಗೆ ಒಂದು ತೆರದ ಮಗನ

0: ಕವಿ ಲಕ್ಷ್ಮೀಶ ಹೇಳ್ತಾನೆ, ಹತ್ತು ಬಗೆಯಾಗಿರ್ತಕ್ಕಂಥ ಮಕ್ಕಳು ಉಂಟಂತೆ. ದತ್ತು ಮಕ್ಕಳು, ಅಳಿಯನನ್ನೇ ಮಕ್ಕಳಾಗಿ ಸ್ವೀಕರಿಸುವಂಥ ರೀತಿ, ಕದ್ದುಕೊಂಡು ಬರುವಂಥ ಮಕ್ಕಳು, ಬಂಧುಗಳ ಮಕ್ಕಳು, ಹೀಗೆ ಹತ್ತು ರೀತಿಯ ಮಕ್ಕಳುಗಳ ಪ್ರಕಾರವನ್ನು ಅವನು ಹೇಳ್ತಾನೆ. ಆದರೆ ಸ್ವಂತ ಪತ್ನಿಯಿಂದ ಹುಟ್ಟಿದಂತಹ ಮಕ್ಕಳಿಗೆ ಔರಸ ಪುತ್ರರು ಅಂತ ಹೇಳ್ತಾರೆ. ಅವರು ಹತ್ತು ರೀತಿಯ ಮಕ್ಕಳಲ್ಲೇ ಶ್ರೇಷ್ಠರಂತೆ. ಅವನಿಲ್ಲದಿದ್ದರೆ ಉಳಿದ ಒಂಬತ್ತು ರೀತಿಯ ಮಕ್ಕಳಲ್ಲಿ ಒಬ್ಬರನ್ನ ಪಡಿಬಹುದಂತೆ. ಅದರಲ್ಲಿ ಇವನು ತಾನಾಗಿಯೇ ದೊರೆತ ಮಗ, ಶ್ರೀಹರಿಯ ಪ್ರೇರಣೆಯಿಂದ ಮಾತ್ರ ತನಗೆ ದೊರೆತಂಥ ಮಗು ಎಂದು ಸಂತೋಷದಿಂದ ಆ ಮಗುವನ್ನು ಎತ್ತಿಕೊಂಡು ತನ್ನ ಕುದುರೆಯನ್ನು ಏರಿ ತನ್ನ ಪರಿವಾರದ ಕೂಡಿ ಚಂದನಾವತಿಯಾಗಿರ್ತಕ್ಕಂಥ ತನ್ನ ರಾಜಧಾನಿಗೆ ಬಂದನು.
1: ಮೃಗಯ ವ್ಯಸನದಿಂದ ಕಾನನಗೆ ತಾಂ ಕೃಷ್ಣ ಮೃಗದ ಕೂಡ ಒಯ್ದಿದೊಡೆ.

0: ಕುಳಿಂದ ಬೇಟೆಗಾರರ ಸಮೂಹದಲ್ಲಿ ಅರಣ್ಯಕ್ಕೆ ಹೋಗಿದ್ದ. ಅದಕ್ಕೆ ಅವನು ಹೇಳ್ತಾನೆ, ನಾನು ಹೊರಟಿದ್ದು ಪಾಪ ಕಾರ್ಯಕ್ಕೆ, ಲಭಿಸಿದ್ದು ಪುಣ್ಯ ಫಲ ಅಂತ ಹೇಳಿ ಚಿಂತಿಸಿ ಆ ಕುಳಿಂದ ಬೇಟೆಯಾಡಿದಂತಹ ಎಲ್ಲ ಪ್ರಾಣಿಗಳನ್ನ ಅವರವರಿಗೆ ಕೊಟ್ಟು ಬಿಡ್ತಾನೆ. ಬೇಟೆಗಾರರನ್ನ ಮನೆ ಕಳಿಸ್ತಾನೆ, ಸಾಕು ಬೇಟೆ ಅಂತ ಹೇಳಿ. ತಾನು ಆ ಮಗುವನ್ನ ಎತ್ತಿಕೊಂಡು ತನ್ನ ರಾಜಧಾನಿಯಾಗಿರ್ತಕ್ಕಂತಹ ಚಂದನಾವತಿಗೆ ಅತ್ಯಂತ ಸಡಗರ ಸಂಭ್ರಮದಿಂದ ಬರ್ತಾನೆ.
1: ಮುಂದೆ ಪರಿತಂದು ಚರರು ಅರಿಪೇ ಸಿಂಗರಿಸಿ

0: శత్రుమం ఫలిసితు ఎందు సానందదు పరగేరిదల్.
1: చందనావతికి ಚಂದ್ರಹಾಸನನ್ನ ಕರ್ಕೊಂಡು ಕುಳಿಂದ ಬರ್ತಾನೆ. ಇಡೀ ಚಂದನಾವತಿಯನ್ನ ಶೃಂಗಾರ ಮಾಡಿರ್ತಾರೆ. ಕುಳಿಂದ ಅಷ್ಟೇ ಸಂಭ್ರಮದಿಂದ ತನ್ನ ಅರಮನೆಯ ಭವನಕ್ಕೆ ಹೋಗ್ತಾನೆ. ಹೊಕ್ಕಂತಹ ಸಂದರ್ಭದಲ್ಲಿ ಅವನ ಪತ್ನಿ ಮೇಧಾವಿನಿ ಆ ಮಗುವನ್ನ ಎತ್ಕೊಳ್ತಾಳೆ. ಬಿಗಿದಪ್ಪಿ ಆನಂದೋತ್ಸಾಹದಲ್ಲಿ ಹಿಗ್ಗುತ್ತಾಳೆ. ಹಿಗ್ಗಿ ಅವಳೊಂದು ಮಾತನ್ನ ಹೇಳ್ತಾಳೆ, ಈ ದಿನ ನನ್ನ ಬಂಜತನ ಹೋಯಿತು, ನನಗೆ ಪುತ್ರವತಿ ಅನ್ನುವಂತಹ ಭಾವನೆ ಬಂದಿದೆ, ನನಗೆ ಈ ಮಗು ನಿಜವಾಗ್ಲೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ ಅಂತೇಳಿ ವಿಶೇಷವಾಗಿ ಸಂಭ್ರಮಕ್ಕೆ ಒಳಗಾಗ್ತಾಳೆ.
0: ಬಳಿಕ ನಗರದೊಳಾದು ದುತ್ಸವಂ ಪಾರ್ವರ್ಗೆ ನೀಳಗೆದ ಸಮ

0: ಮಗು ಸಿಕ್ಕಿದ ಸಂಭ್ರಮದಲ್ಲಿ ಚಂದನಾವತಿಯಲ್ಲಿ ಮಹೋ ಉತ್ಸವವೇ ಆರಂಭವಾಯಿತು. ಕುಳಿಂದ ಬ್ರಾಹ್ಮಣರನ್ನ ಮನೆಗೆ ಆಹ್ವಾನಿಸ್ತಾನೆ, ತನ್ನ ಸಮಸ್ತ ವಸ್ತುಗಳನ್ನು ಕೂಡ ದಾನ ಮಾಡ್ತಾನೆ. ಕುಳಿಂದ ದಂಪತಿಗಳಿಗೆ ಸಂತೋಷ ಈಗ ಹೆಚ್ಚಾಯಿತು, ಸಡಗರ ಹೆಚ್ಚಾಯಿತು. ಅವರು ಉದಾರವಾಗಿ ತಮ್ಮ ಮನೆಯಲ್ಲಿರ್ತಕ್ಕಂಥ ಸಮಸ್ತ ವಸ್ತುಗಳನ್ನು ದಾನದ ರೂಪದಲ್ಲಿ ಕೊಡ್ತಾರೆ. ಆಗ ಆ ಮಗುವಿಗೆ ಹೆಸರಿಡಬೇಕು ಅಂತೇಳಿ ಆಗುತ್ತೆ. ಆ ಬ್ರಾಹ್ಮಣೋತ್ತಮರನ್ನ ಕೇಳ್ತಾರೆ ಏನು ಹೆಸರಿಡಬೇಕು ಅಂತೇಳಿ. ಅವ್ರು ಹೇಳ್ತಾರೆ ಚಂದ್ರನನ್ನೇ ನಾಚಿಸುವಷ್ಟು ಸುಂದರವಾಗಿದ್ದಾನೆ ಈ ಮಗು. ಇವರೆಲ್ಲ ಪ್ರೀತಿಯಿಂದ ಸಂತೋಷಗೊಂಡಂತ ಮಗು ನಗ್ತಾ ಇರುತ್ತೆ. ಅವೆರಡನ್ನೂ ಕೂಡ ಸೇರಿಸಿ ಚಂದ್ರಹಾಸ ಅನ್ನುವಂಥ ರೀತಿಯಲ್ಲಿ ನಾಮಕರಣವನ್ನು ಅತ್ಯಂತ ಅನ್ವರ್ಥವಾಗಿ ಆ ಮಗುವಿಗೆ ಮಾಡ್ತಾರೆ.
1: ಪಸುಳೆತನದಂದಿಂದೆ ವೃದ್ಧಾಪ್ಯದನ್ನಿಗಂ

0: ఆసమను అక్షీణను అకళంకను అతిశాంతనెందు ఎసవ సద్గుణద ఏయం చంద్రహాసని వనగుదు ఎందు బుధరు వరదరు.
1: ಇವನು ಹುಟ್ಟಿನಿಂದ ಸಾವಿನವರೆಗೆ ಯಾರು ಹರಿಯ ಭಕ್ತಿಯು ಬಾರದಂತಹ ಮನುಷ್ಯರು ಇರ್ತಾರೋ ಅವರನ್ನ ನೋಡಿ ನಗ್ತಾನಂತೆ. ನಿರ್ಮಲ ಹಾಸದಿಂದ ಇರ್ತಕ್ಕಂಥವನು ಈ ಚಂದ್ರಹಾಸನಂತೆ. ಇವನ ಕೀರ್ತಿ ಚಂದ್ರನಷ್ಟೇ ವಿಶೇಷವಾಗಿ ಭೂಮಂಡಲದಲ್ಲಿ ಹರಡ್ತದಂತೆ. ಇವನಿಗೆ ಕಳಂಕ ಇಲ್ಲವಂತೆ, ಇವನು ಕ್ಷೀಣಿಸುವುದಿಲ್ಲವಂತೆ, ಅತಿ ಶಾಂತ ಸ್ವಭಾವದವನಂತೆ, ಚಂದ್ರನಂತೆ ಬೆಳದಿಂಗಳನ್ನ ಕೊಡುವಂತಹ ನಗುಮಗದವನಂತೆ, ಅವನಷ್ಟೇ ತಾಳ್ಮೆ ಮತ್ತು ಶಾಂತಿ ಉಳ್ಳವನಂತೆ. ಹಾಗಾಗಿ ಇವನಿಗೆ ಚಂದ್ರಹಾಸ ಅನ್ನುವಂಥ ನಾಮ ಅನ್ವರ್ಥವಾಗ್ತದೆ. ಕೇವಲ ಸೌಂದರ್ಯದಿಂದ ಮಾತ್ರವಲ್ಲ ಅಂಥೇಳಿ ಆ ಸೇರಿರ್ತಕ್ಕಂತಹ ವಿಭುದರು ರಾಜನಿಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ.

0: ಪೂರ್ಣಚಂದ್ರ ವೃತ್ತಾಕಾರವಾಗಿರುವಂತೆ ಇವನ ಮುಖವದನವೂ ಕೂಡ ವೃತ್ತಾಕಾರವಾಗಿದೆ. ಒಳ್ಳೆಯ ನಡತೆಯಿಂದ ಇವನು ಕೂಡಿದಾನೆ. ಚಂದ್ರನ ಸದಾ ಆಕಾಶದಲ್ಲಿ ಚಲಿಸುವಂತೆ ಇವನು ಭೂಮಂಡಲದಲ್ಲಿ ಚಲಿಸ್ತಾನೆ. ದಾನ ಭೋಗಗಳೆರಡರಲ್ಲೂ ಕೂಡ ನಿಷ್ಣಾತನಾಗಿದ್ದಾನೆ. ಚಂದ್ರನಾದರೂ ಕೂಡ ಸೂರ್ಯನಿಗೆ ಅಂಜಿ ಹಗಲ ವೇಳೆಯಲ್ಲಿ ಅವನು ಕಾಣಿಸ್ಕೊಳ್ಳೋದಿಲ್ಲ. ಇವನಿಗೆ ಸೂರ್ಯನ ಹೆದರಿಕೆಯೂ ಕೂಡ ಇಲ್ಲ. ಚಂದ್ರ ಶಾಪಗ್ರಸ್ತನಾಗಿ ತನ್ನ ಕಳೆಯನ್ನ ಕಳ್ಕೊಳ್ತಾನೆ. ಆದರೆ ಈ ಚಂದ್ರಹಾಸನಿಗೆ ಅಂತಹ ಯಾವ ಅಪಕೀರ್ತಿಯೂ ಇಲ್ಲ. ಆದುದರಿಂದ ಇವನು ಚಂದ್ರನನ್ನು ನೋಡಿ ನಗುತ್ತಿರುವಂತೆ ಚಂದ್ರಹಾಸನೆಂಬ ನಾಮ ಇವನಿಗೆ ಅತ್ಯಂತ ಅನ್ವರ್ಥವಾಗಿದೆ ಎನ್ನುವಂಥದ್ದನ್ನ ಮತ್ತೆ ಒತ್ತಿ ಹೇಳ್ತಾ ಇದ್ದಾರೆ ವಿಭುದರು.
1: ತಲೆಯ ಮನೆಗೆ ಮಣಿದೀಪ ಮಾದಂತೆ

0: ಶಾಸನ ವೈಶಿಷ್ಟ್ಯವನ್ನ ಕವಿ ಎಷ್ಟು ಚೆನ್ನಾಗಿ ಹೇಳಿದಾನೆ ಅಂತಂದ್ರೆ, ಕತ್ತಲು ಕವಿದಿದ್ದ ಮನೆಗೆ ಮಣಿದೀಪವಾದಂತೆ, ಮಕ್ಕಳಿಲ್ಲದೆ ಬಂಜತನದಿಂದ ನೆರಳುತ್ತಿದ್ದ ಮೇಧನಾವತಿಗೆ, ಮಕ್ಕಳಿಲ್ಲದೆ ಕೊರಗುತ್ತಿದ್ದ ತನ್ನ ಉತ್ತರಾಧಿಕಾರಿ ಯಾರು ಅಂತೇಳಿ ಚಿಂತಿಸುತ್ತಿದ್ದಂತ ಕುಳಿಂದನ ಮನೆಗೆ ಮಣಿದೀಪವಾದಂತೆ ಈ ಬಾಲಕ ಸಿಕ್ಕದ. ಅದನ್ನ ಕವಿ ಉಪಮೆಯಿಂದ ಹೇಳ್ತಾನೆ, ಒಣಗಿದ ಸರೋವರಕ್ಕೆ ಹೊಸ ನೀರು ಬಂದು ಸೇರುವಂತೆ. ಸರೋವರ ಒಣಗಿ ಬತ್ತಿ ಹೋಯ್ತು ಅಂತಂದಾಗ ಹೊಸ ನೀರು ಇದ್ದಕ್ಕಿದ್ದ ಹಾಗೆ ಬಂದಂತೆ. ಮತ್ತೆ ಹೇಳ್ತಾನೆ, ಒಂದು ಕಾವ್ಯ ಅನ್ಬೇಕಾದ್ರೆ ದೇವಸ್ತುತಿ ಇದ್ರೆ ಮಾತ್ರ ಅದು ಶೋಭಿಸುತ್ತಂತೆ. ಕುಳಿಂದನಿಗೆ ಬಾಲಕ ಚಂದ್ರಹಾಸ ಸಿಕ್ಕಿದ್ದು ಅವನ ಜೀವನ ಅನ್ನುವಂಥ ಕಾವ್ಯಕ್ಕೆ ದೇವಸ್ತುತಿಯನ್ನ ಬರೆದಂತಾಯ್ತಂತೆ. ಮಕ್ಕಳಿಲ್ಲದ ಕುಳಿಂದನ ಬಾಳಿಗೆ ಉತ್ತಮನಾದ ಚಂದ್ರಹಾಸನು ಮಗನಾದನು. ಆಗ ಹೇಳ್ತಾನೆ ಕವಿ, ದೇವಪುರದ ಲಕ್ಷ್ಮೀಕಾಂತ ಸ್ವಾಮಿಯು ಭಕ್ತರಿಗೆ ಉತ್ತರೋತ್ತರವಾಗಿ ಸಮಸ್ತ ಸನ್ಮಂಗಲವನ್ನು ಉಂಟು ಮಾಡುವುದು ಆಶ್ಚರ್ಯವೇ. ಹಾಗಾಗಿ ವಿಷ್ಣುವಿನ ಭಕ್ತನಾಗಿರ್ತಕ್ಕಂತಹ ಕುಳಿಂದನಿಗೆ ಅಂಥದ್ದೇ ಭಕ್ತನಾಗಿರ್ತಕ್ಕಂಥ ಚಂದ್ರಹಾಸ ಸಿಕ್ಕಿ ಭಕ್ತಿಯ ಸಾತತ್ಯವನ್ನು ಮುಂದುವರಿಸುವಂತಹ ಈ ಕುಟುಂಬಕ್ಕೆ ಲಕ್ಷ್ಮೀಪುರದ ಈ ಲಕ್ಷ್ಮೀಶ ಒಂದು ಸನ್ಮಂಗಲವನ್ನ ಉಂಟು ಮಾಡಿದಾನೆ ಅಂತ ಹೇಳಿ ಇಲ್ಲಿಗೆ 28ನೇ ಆಶ್ವಾಸ ಮುಕ್ತಾಯವಾಗುತ್ತೆ.
1: ಇದುವರೆಗೆ ಲಕ್ಷ್ಮೀಶಿನ ಜೈಮಿನಿ ಭಾರತದ 28ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಿದವರು ಶ್ರೀ ಬೆಳವಾಡಿ ಮಂಜುನಾಥ್.
2: ಕೇಳಿದ್ರಿ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳೋಣ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಆಡಳಿತ ಆರೋಗ್ಯ ರಕ್ಷಣೆಯಲ್ಲಿ ಕೃತಕ ಬುದ್ದಿಮತ್ತೆ ಬಳಕೆ ಕುರಿತಂತೆ ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಆಂತರಿಕ ಬಂಡಾಯದಿಂದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ, ಪ್ರಮುಖ ಆರೋಪಿಯನ್ನು ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದ ಎನ್ಐಎ. ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ ಎರಡು ದಿನಗಳ ಕಾಲ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಡಳಿತ, ಉನ್ನತ ಶಿಕ್ಷಣ, ಆರೋಗ್ಯ ರಕ್ಷಣೆ, ಸಂಶೋಧನೆ ಹಾಗೂ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಯಲ್ಲಿ ಕೃತಕ ಬುದ್ದಿಮತ್ತೆಯ ಬಳಕೆ ಹೆಚ್ಚಿಸಲು ಸುದೀರ್ಘ ಸಹಭಾಗಿತ್ವ ಸಾಧಿಸುವ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಚರ್ಚೆ ನಡೆಸಿದರು. ಡೇಟಾ ಗೌಪ್ಯತೆ ಮತ್ತು ಡೇಟಾ ಸಾರ್ವಭೌಮತ್ವವನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಸರ್ಕಾರ ಹಾಗೂ ಉದ್ಯಮಗಳಿಗಾಗಿ ಅನ್ವಯಿಕ ಕೃತಕ ಬುದ್ದಿಮತ್ತೆ ಪರಿಹಾರಗಳ ಪ್ರಯೋಜನಕಾರಿ ಅಳವಡಿಕೆಯ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಯಿತು. ದೇಶದಲ್ಲೇ ಅತಿದೊಡ್ಡ ಎಐ ಪ್ರಮಾಣೀಕೃತ ಪ್ರತಿಭಾವಂತರನ್ನು ರೂಪಿಸಲು ರಾಜ್ಯದ ನಿಪುಣ ಕಾರ್ಯಕ್ರಮದಡಿ ಕ್ಲಾಡ್ ಸರ್ಟಿಫಿಕೇಷನ್ ಸೇರಿದಂತೆ ಎಐ ಸಂಬಂಧಿತ ಸರ್ಟಿಫಿಕೇಷನ್ ಕೋರ್ಸ್ಗಳನ್ನು ಪರಿಚಯಿಸುವ ಬಗ್ಗೆ ಸಮಾಲೋಚನೆಗಳನ್ನು ನಡೆಸಲಾಯಿತು. ಇದೇ ವೇಳೆ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಗೆ ಬೆಂಬಲ ನೀಡಲು ವಿಶೇಷವಾಗಿ ಡೀಪ್ಟೆಕ್ ಕ್ಷೇತ್ರದಲ್ಲಿರುವ ರಾಜ್ಯದ 20,000ಕ್ಕೂ ಹೆಚ್ಚು ನವೋದ್ಯಮಗಳಿಗೆ ಆಂಥ್ರೋಪಿಕ್ನಿಂದ ಬೆಂಬಲ ವಿಸ್ತರಿಸುವ ಬಗ್ಗೆ ಪರಿಶೀಲನೆ ನಡೆಸಲಾಯಿತು. ಈ ವೇಳೆ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಉಪಸ್ಥಿತರಿದ್ದರು. ರಾಜ್ಯದ ಹಲವೆಡೆ ಬರ ಪರಿಸ್ಥಿತಿ ಎದುರಾಗಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯ ಮೇರೆಗೆ ಸಚಿವರು ತಾವು ನಿಯೋಜಿಸಿದ ಜಿಲ್ಲೆಗಳಿಗೆ ತೆರಳಿ ಬರ ಅಧ್ಯಯನ ನಡೆಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕಸಬಾ ಹೋಬಳಿಯ ಕಂಟನಕುಂಟೆ ಕೋಳೂರು ಗ್ರಾಮಗಳ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ರಾಗಿ, ಜೋಳ ಬೆಳೆ ಸೇರಿದಂತೆ ವಿವಿಧ ಬೆಳೆಗಳನ್ನು ವೀಕ್ಷಿಸಿ ರೈತರಿಂದ ಅಧಿಕಾರಿಗಳಿಗೆ ಮಾಹಿತಿ ಪಡೆದರು.

0: ಬಳಿಕ ಮಾತನಾಡಿದ ಅವರು, ಇದೇ 31ರೊಳಗೆ ಪರಿಸ್ಥಿತಿ ಅವಲೋಕಿಸಿ ಬರ ಪರಿಹಾರದ ಕುರಿತಂತೆ ಕೇಂದ್ರಕ್ಕೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರೈತರಿಗೆ ರಾಗಿ ಖರೀದಿ ಹಣವನ್ನು ಶೀಘ್ರದಲ್ಲಿಯೇ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಸಚಿವ ಸಿ ಪುಟ್ಟರಂಗಶೆಟ್ಟಿ ಬರ ಅಧ್ಯಯನ ಪ್ರವಾಸ ಕೈಗೊಂಡಿದ್ದಾರೆ. ಹರವೆ, ಮಲೆಯೂರು ಹಾಗೂ ಗುಂಡ್ಲುಪೇಟೆ ತಾಲೂಕಿನ ಸಿಗೇವಾಡಿ, ಬಲಚವಾಡಿ, ರಂಗನಾಥಪುರ ಗ್ರಾಮಗಳಲ್ಲಿ ಶಾಸಕ ಗಣೇಶ್ ಪ್ರಸಾದ್, ಕಾಡಾ ಅಧ್ಯಕ್ಷ ಮರಿಸ್ವಾಮಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಬೆಳೆ ವೀಕ್ಷಣೆ ನಡೆಸಿದರು. ನೀರಿನ ಕೊರತೆ ಪರಿಣಾಮ ಒಣಗಿರುವ ಹತ್ತಿ, ಜೋಳ, ಬಾಳೆ ಫಸಲನ್ನು ವೀಕ್ಷಿಸಿದರು. ಮಳೆ ಕೊರತೆ ಹಿನ್ನೆಲೆ ಫಸಲು ಒಣಗಿದ್ದು ಕೊಳವೆ ಬಾವಿಗಳು ಬತ್ತಿ ಹೋಗಿವೆ. ಸೂಕ್ತ ಪರಿಹಾರ ಕೊಡಿಸಿ ಎಂದು ರೈತರು ಸಚಿವರಲ್ಲಿ ಮನವಿ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಸಚಿವರು, ಚಾಮರಾಜನಗರ ಜಿಲ್ಲೆಯಲ್ಲಿ ಬರಪೀಡಿತ ಎಂದು ಘೋಷಿಸಲು ಮುಖ್ಯಮಂತ್ರಿಗೆ ಮನವಿ ಮಾಡುವುದಾಗಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆಯಂತೆ ಧಾರವಾಡ ಜಿಲ್ಲೆಯಲ್ಲಿಂದು ಸಚಿವ ಸಂತೋಷ್ ಲಾಡ್ ಬರ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಜಿಲ್ಲೆಯ ರೈತರು ಈ ಬಾರಿ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು ಸುಮಾರು 2.90 ಲಕ್ಷ ಹೆಕ್ಟೇರ್ ಕೃಷಿ ಯೋಗ್ಯ ಭೂಮಿಯಲ್ಲಿ ಶೇಕಡಾ 96ರಷ್ಟು ಹೆಚ್ಚು ಪ್ರದೇಶದಲ್ಲಿ ಬಿತ್ತನೆ ನಡೆದಿದೆ. ಆದರೆ ಸೋಯಾಬೀನ್, ಹತ್ತಿ, ಕಡಲೆಕಾಯಿ, ಕಬ್ಬು, ಈರುಳ್ಳಿ ಸೇರಿದಂತೆ ವಿವಿಧ ತೋಟಗಾರಿಕಾ ಬೆಳೆಗಳು ಬರದಿಂದ ಸಂಕಷ್ಟಕ್ಕೆ ಸಿಲುಕಿವೆ ಎಂದು ತಿಳಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟನಲ್ಲಿ ಬೆಳೆ ವಿಮೆ ಸೇರಿದಂತೆ ಸರ್ಕಾರದಿಂದ ಹಾಗೂ ವಿಮಾ ಸಂಸ್ಥೆಗಳ ಮೂಲಕ ದೊರೆಯಬಹುದಾದ ಎಲ್ಲಾ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸುವ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮಳೆ ಪ್ರಮಾಣ ಮಾತ್ರವಲ್ಲದೆ ಬೆಳೆ ಬೆಳವಣಿಗೆಗೆ ಅಗತ್ಯವಾದ ಸಮಯದಲ್ಲಿ ಮಳೆ ಸುರಿದಿದೆಯೇ ಎಂಬ ಅಂಶವೂ ಪ್ರಮುಖವಾಗಿದೆ. ಈ ವಿಚಾರವನ್ನು ರಾಜ್ಯ ಸರ್ಕಾರದ ಮೂಲಕ ಕೇಂದ್ರ ಸರ್ಕಾರದ ಗಮನಕ್ಕೂ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೂತನ ಸಚಿವರಿಗೆ ಖಾತೆ ಹಂಚಿಕೆಯಲ್ಲಿ ವಿಳಂಬ ಮಾಡಿರುವುದನ್ನು ಬಿಜೆಪಿ ಖಂಡಿಸಿದೆ. ನೂತನ ಸಚಿವರ ಪ್ರಮಾಣವಚನ ಸ್ವೀಕಾರ ಸಮಾರಂಭ ನಡೆದು 3 ದಿನಗಳು ಕಳೆದಿವೆ. ಆದರೆ ಸರ್ಕಾರ ಇನ್ನೂ ಅವರಿಗೆ ಖಾತೆಗಳನ್ನು ನಿಯೋಜಿಸಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಆಡಳಿತವು ನವದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ರಬ್ಬರ್ ಸ್ಟಾಂಪ್ ಮುಖ್ಯಮಂತ್ರಿ ಎಂದು ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿ ಪರಿಣಾಮಕಾರಿ ಆಡಳಿತವನ್ನು ಒದಗಿಸಲು ಕಾಂಗ್ರೆಸ್ ವಿಫಲವಾಗಿದೆ. ಸಂಪುಟ ವಿಸ್ತರಣೆಯ ಬಳಿಕ ಪಕ್ಷವು ಆಂತರಿಕ ಬಂಡಾಯ ಎದುರಿಸುತ್ತಿದೆ ಎಂದು ದೂರಿದ್ದಾರೆ. ಕೂಡಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಮಹಿಳಾ ಸಚಿವರನ್ನು ನೇಮಿಸುವಂತೆ ಆಗ್ರಹಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿ ಉಮರ್ ಫಾರೂಕ್ ಎಂಆರ್ ನನ್ನು ಎನ್ಐಎ ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದೆ. ಈ ಮೂಲಕ ಬಂಧಿತರ ಸಂಖ್ಯೆ 25ಕ್ಕೆ ಏರಿದೆ. ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಉಮರ್ ಫಾರೂಕ್ ವಿರುದ್ದ ರೆಡ್ ಕಾರ್ನರ್ ನೋಟಿಸ್ ಜಾಮೀನುರಹಿತ ವಾರೆಂಟ್ ಜಾರಿಯಾಗಿತ್ತು. ಆತನ ಸುಳಿವು ಕೊಟ್ಟವರಿಗೆ 4 ಲಕ್ಷ ಬಹುಮಾನವನ್ನು ಘೋಷಿಸಲಾಗಿತ್ತು. ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಪತ್ತೆ ಹಚ್ಚಲು ಎನ್ಐಎ ತನಿಖೆ ಮುಂದುವರೆಸಿದೆ. ಅಭಿಮಾನಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಆರೋಪಿಯಾಗಿದ್ದ ಪ್ರದೋಷ್ ಸತ್ಯ ಬಹಿರಂಗಪಡಿಸಲು ಮುಂದಾಗಿದ್ದು ಮಾಫಿ ಸಾಕ್ಷಿಯಾಗುವುದಾಗಿ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ತಮ್ಮ ವಕೀಲರ ಮೂಲಕ ಇದು 59ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ಸಂಗತಿಗಳನ್ನು ಬಹಿರಂಗಪಡಿಸಲು ತಾನು ಸಿದ್ದವಿರುವುದಾಗಿ ತಿಳಿಸಿದ್ದಾರೆ. ಮಾಫಿ ಸಾಕ್ಷಿಯಾಗಿ ಬದಲಾಗುವುದಕ್ಕೆ ನ್ಯಾಯಾಲಯದಲ್ಲಿ ಪ್ರದೋಷ್ ಕ್ಷಮೆ ಕೋರಿದ್ದಾರೆ. ಅರ್ಜಿಯನ್ನು ಗಮನಿಸಿದ 59ನೇ ಸಿಸಿಎಚ್ ನ್ಯಾಯಾಲಯವು ತನ್ನ ನಿಲುವನ್ನು ಸ್ಪಷ್ಟಪಡಿಸುವಂತೆ ಪ್ರಾಸಿಕ್ಯೂಷನ್ಗೆ ಸೂಚಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆ ನೀರಿನ ಮಟ್ಟ 105.87 ಅಡಿಗೆ ತಲುಪಿದೆ. ಅಣೆಕಟ್ಟೆ

0: ಬರದಿಂದ ಮಂಡ್ಯ ಜಿಲ್ಲೆಯ ನಾಲೆಗಳಿಗೆ ನೀರು ಮಾಡುವಂತೆ ರೈತರು ಒತ್ತಾಯಿಸುತ್ತಿದ್ದಾರೆ. ನೀರಿನ ಮಟ್ಟ 85 ಅಡಿ ಇದ್ದಾಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮೇರೆಗೆ ಬೆಳೆ ಬೆಳೆದಿರಲಿಲ್ಲ. ಇದೀಗ ನೀರು ಸಮೃದ್ಧವಾಗಿದ್ದು ನೀರು ಬಿಡುಗಡೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಶಾಸಕ ಕೆಎಂ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಬಂಗಾರಪೇಟೆಯಲ್ಲಿ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ತಪ್ಪಿದ್ದನ್ನು ಖಂಡಿಸಿ ಬಂಗಾರಪೇಟೆ ಬಂದ್ಗೆ ಕರೆ ನೀಡಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆ ಮಧ್ಯೆ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ರಸ್ತೆ ತಡೆ ಹಾಗೂ ಪ್ರತಿಭಟನೆಯಿಂದಾಗಿ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದ್ದು ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ 9 ಸೆಂಟಿಮೀಟರ್ ಮಳೆಯಾಗಿದೆ. ಆಗುಂಬೆ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ 4, ಬೆಳಗಾವಿ ಜಿಲ್ಲೆ ಲೋಂಡಾದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 8ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ.
1: ಇಂದು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದರೆ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9 ಸೆಂಟಿಮೀಟರ್, ಕೋಲೂರು ಉಡುಪಿ ಜಿಲ್ಲೆಯಲ್ಲಿ 6 ಸೆಂಟಿಮೀಟರ್, ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿ 4 ಸೆಂಟಿಮೀಟರ್, ಲೋಂಡಾ ಬೆಳಗಾವಿ ಜಿಲ್ಲೆಯಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಆಗಸ್ಟ್ 6 ರಿಂದ ಆಗಸ್ಟ್ 8ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಆಗಸ್ಟ್ 6, 7 ಹಾಗೂ 8ರಂದು ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಡಳಿತ ಆರೋಗ್ಯ ರಕ್ಷಣೆಯಲ್ಲಿ ಕೃತಕ ಬುದ್ದಿಮತ್ತೆಯ ಬಳಕೆ ಕುರಿತಂತೆ ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಆಂತರಿಕ ಬಂಡಾಯದಿಂದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ, ಪ್ರಮುಖ ಆರೋಪಿಯನ್ನು ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದ ಎನ್ಐಎ. ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ 2 ದಿನಗಳ ಕಾಲ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ಆಕಾಶವಾಣಿ ಬೆಂಗಳೂರು, ಸಮಯ 2:40:30. ಮುಂದಿನ ಕಾರ್ಯಕ್ರಮ ಸ್ನೇಹ ಭಾರತಿ. ಮೊದಲಿಗೆ ಒಂದು ಜಾಹೀರಾತು.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: हम आकाशवाणी बेंगलोर से बोल रहे हैं. उर्दू प्रोग्राम कहकशां.
5: कहकशां प्रोग्राम सुनने वाले सभी सामीन को हमारा खलूस भरा आदाब.
6: السلام علیکم دوستوں, میں آپ کی ہوسٹ زینت النساء ہوں. آج کا ہمارا موضوع ہے معذوری سے آگے مختلف صلاحیتوں, یعنی ڈس ایبلٹی سے آگے الگ الگ قابلیتوں کو ڈھونڈنا, انگریزی میں بیونڈ ڈس ایبلٹی ڈسکورنگ ڈائیورس ایبلٹیز. آج ہم بات کریں گے نیورو ڈائیورسٹی کے بارے میں. یہ سمجھیں گے کہ جو بچے یا بڑے انٹلیکچوئل ڈیولپمنٹ ڈس ایبلٹیز کے ساتھ ہیں ان کے اندر کیا شاندار قابلیتیں چھپے ہوتے ہیں. آٹیزم, انٹلیکچوئل ڈیزیبلٹی اور اسپیسیفک لرننگ ڈیزیبلٹی, یہ صرف نشانیاں نہیں ہیں بلکہ سوچنے اور دنیا کو دیکھنے کے الگ طریقے ہیں. میرے ساتھ ہیں نکھت نازنین جو 12 سال سے اسپیشل نیڈز بچوں کے ساتھ جڑے

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಾಕ್ಷಿ ಜೋಶಿ ಹೇಳುವ ಸ್ನೇಹಮಯ ನಮಸ್ಕಾರ. ಸಮಯ 5:43. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
5: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಕಾರವಾರ ಕೊಂಕಣಿ ಕಾರ್ಯಕ್ರಮ.

0: ಖೇಡಾದ್ ಹರಿದಾಸ್ ಸೌನ್ ಸೇವಾದಿತ್ಯ ರೈಲ್ಲಿ ಕಾರವಾರ ತಾಲೂಕ್ ಸದಾಶಿವಗಡ್ ಕಣಸಗಿರಿಚಿ ಗಣಪತಿ ಕೆ ನಾಯಕ್ ಹೆಂಗಲ್ಬರ್ ಸಂದರ್ಶನ್. ಮಿತ್ರಾನ ತುಮಸಗ್ಲಾಕ್ ಐಚೆ ಕೊಂಕಣಿ ಕಾರ್ಯಕ್ರಮಕ್ಕ ಆತ್ಮೀಯ ಸ್ವಾಗತ್. ಆಮ್ಗೆಲೆ ಆಜ್ ಸ್ಟುಡಿಯೋ ತೈಲಾತ್ ಶ್ರೀ ಗಣಪತಿ ಕೆ ನಾಯಕ್ ಹೆಮಿ ಕಾರವಾರ ತಾಲೂಕ್ ಸದಾಶಿವಗಡ್ ಕಣಸಗಿರಿ ಗ್ರಾಮಾಚೆ ಹೆಮಿ ಏಕ್ ಹರಿದಾಸ್ ಖೇಳಾತ್ ಹರಿದಾಸ್ ಜಾವನ್ ಸೇವಾದಿತ್ಯ ರೈಲಾತ್ ಕಾರ್ಯಕ್ರಮಕ್ಕ ಸ್ವಾಗತ ಸರ್ ತುಮಕ.
1: ನಮಸ್ಕಾರ.
0: ಕೊಂಕಣಿತ್ ಅಮಿ ಖೇಳ್ ಮಂಟಾತ್, ದಕ್ಷಿಣ ಕನ್ನಡಾತ್ ಯಕ್ಷಗಾನ್ ಮಂಟಾತ್, ತಶಿ ಉತ್ತರ ಕರ್ನಾಟಕತ್ ಬಯಲಾಟ ಮಣ್ಣು ಸಾಂಗ್ತಾ ನೀ ಸರ್.
1: ಆಮೇಲೆ ಕಾರವಾರ ಗಡ ಯಾ ಸೈಡನ್ ದಶಾವತಾರಿ ಖೇಳ್ ಮಂಟಾತ್.
0: ದಶಾವತಾರಿ
1: ಖೇಳ್ ಮಾಡ್ಲಾರ ಲೋಕ್ ಗಲ್ಲಿಟ್ಲನೆ ಇಲ್ಲ ಭಾಗ ಹೋ.
0: ಅತ್ತ ಖೇಳ್ ಮಾಡ್ಲಾರ ಕೀತೆ ಮಣಚೆ ಖೂಬ್ ಲೋಕಕ್ಕೆ ಖಬರ್ ಆಸಾ, ಫಿರ್ವಿ ಹಾ ತುಮಕ ಏಕ್ ಪ್ರಶ್ನ ಕರ್ತಾ, ಹೇ ಖೇಳ್ ಮಾಡ್ಲಾರ ಕೀತೆ ಅನಿ ತಿತ್ತೂರ್ ಹರಿದಾಸಾಲೆ ಕಿತ್ ರೋಲ್?
1: ಖೇಳ್ ಮಾಡ್ಲಾರ ಕೀತೆ ಸಾ ಕಿ ಜಸ ಕೀರ್ತನಕಾರ ಖಂಚ ಏಕ ಕಥಾಭಾಗ ಘೇವನ್ ಕೀರ್ತನತ್ಲ್ಯಾನ ಏಕ್ ಪಾತ್ರಿ ಅಭಿನಯನ್ ಕನ್ ದಾಖಯ್ತಾ, ತಸೆ ಹರಿದಾಸ್ ಮಾಡ್ಲಾರ ತೋಚ ಭಾಗ ನಾಟಕ ರೂಪಾನ ಬರೋನ್ ಘೇವನ್, ತೇತು ಸಂಗೀತ ಬಿ ಸಗಳ ಗಾನ ನಾಟಕ ರೂಪಾನ ಬರೋನ್ ದಾಖಯ್ತಾ, ಆನಿ ಪಾತ್ರಾ ಕರಿ ತೋ ಅಭಿನಯ ತೊಜ್ಮಿಯನ್ ಕನ್ ದಾಖಯ್ತಾ, ಇಟ್ಲಾ ಫರಕ್. ತೆನ್ನಾ ತಕಾ ಆಮೀ ಲೋಕ ಕಲೆ ಇಸ್ಪಾನ್ ತಕಾ ಖೇಳ್ ಮಂಟತ್ ಕನ್ ದಾಖಯ್ತಾ. ಆನಿ ತೆನ್ನಾ ತೋ ಹರಿದಾಸ ದೇವಾಲಯಚ ಕಿತೆ ತರಿ ಕನ್ ದಾಖಯ್ತೋ ಕಥಾ ಭಾಗ ಘೇವನ್, ತೆನ್ನ ಮ್ಹಣನ್ ತಕಾ ಹರಿದಾಸ್ ಮಂಟತ್. ಆನಿ ತೋ ತ್ಯಾ ಕಥೆಚೆ ನಾಟ್ಯ ರೂಪಾತ ರೂಪಾಂತರ ಕರ್ತಾ ತೆ ಮ್ಹಣ ತೆಕ ಭಾಗವತ್ ಮಂಟತ್.
0: ಭಾಗವತ್ ಹಾಯ್.
1: ಆನಿ ತ್ಯಾ ಪ್ರಸಂಗಾತ್ಲ ಸಗಳಿ ಸುತ್ರ ತೆಗೆಲ್ ಹಾತಾತ್ ಉರ್ತಾತ್ ಮ್ಹಣ ತೆಕ ಸುತ್ರಧಾರ ಮಂಟತ್.
0: ತುಮಿ ಖೇಳಾತ್ ಏಕ್ ಹರಿದಾಸ್ ಜಾವನ್ಕ

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 5:35:35. ಚಿತ್ರಗೀತೆಗಳು. ಎಸ್ ಜಾನಕಿ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಳಧ್ವನಿಗಳಲ್ಲಿ ರಥಸಪ್ತಮಿ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಕೃಷ್ಣನ್ ಲವ್ ಸ್ಟೋರಿ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್ ಮತ್ತು ವಿದ್ಯಾಶ್ರೀ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ಒದಗಿಸಿದವರು ವಿ ಶ್ರೀಧರ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಯುಗಳ ಧ್ವನಿಗಳಲ್ಲಿ ಗಲಾಟೆ ಅಳಿಯಂದಿರು ಚಿತ್ರದ ಗೀತೆಯನ್ನು ಕೇಳಿ. ಗೀತೆಗೆ ದೇವಾ ಅವರ ಸಂಗೀತವಿದೆ.

ಮಾಂಗಲ್ಯಂ ತಂತು ನಾನಿನ ಚಿತ್ರದ ಗೀತೆ. ಯುಗಳ ಧ್ವನಿಗಳಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಸಂಗೀತ ವಿ ಮನೋಹರ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಹಾಡಿಗೊಂದು ಗೀತೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
2: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
3: ಬೆಳಿಗ್ಗೆ 4 ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
5: 16-70 ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಕೇಳುಗರೆ, ನಾಳೆ ಮಧ್ಯಾಹ್ನ 1 ಗಂಟೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಕಾರ್ಯಕ್ರಮದಲ್ಲಿ ಪಿಎಂ ಖೇತ್ ಬಚಾವೋ ಅಭಿಯಾನ ಈ ಕುರಿತು ಸಂವಾದ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಟಿ ಶ್ಯಾಮ್ ಪ್ರಸಾದ್, ಸವಿತಾಗೌಡ ಹಾಗೂ ರೂಪಾಗೌಡ. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ ಕಾರವಾರ, ಸಮಯ 6:05 ವಾಗಲಿದೆ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು ನಿಲಯದಿಂದ ಇನ್ನು ಮುಂದಿನ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ.

ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ, 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ವಿಷಯ ಮಳೆ ನೀರಿನ ಕೊರತೆಯ ಸಂರಕ್ಷಣಾ ಕ್ರಮಗಳು. ಈ ವಿಷಯವಾಗಿ ಡಾಕ್ಟರ್ ಆನಂದ್ ಎಂಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. 7:20 ಜನಪದ ಸಂಗೀತದಲ್ಲಿ ಚನ್ನಪ್ಪ ವೀರಪ್ಪ ಅಂಗಡಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. 7:45 ಭಜನ್ಸ್. 8:00 ಸಿರಿಗಂಧ. 8:15 ಪಾರ್ಲಿಮೆಂಟರಿ ವ್ಯೂ. 8:30 ಭಾವಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. 9:30 ಕನ್ನಡ ಭಾರತಿ ಕನ್ನಡ ಸಾಹಿತ್ಯ ಹಾಗೂ ಸಂವಿಧಾನ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪದ್ಮಾ ಟಿ ಚಿನ್ಮಯಿ. ನಂತರ ಚಿಂತಾಮಣಿ ಕುಡ್ಲಿಕೆರೆ ಅವರಿಂದ ಸ್ವರಚಿತ ಕವನ ವಾಚನ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿಯೇ.

ಇನ್ನು ನಾಳಿನ ಪ್ರಸಾರದಲ್ಲಿ ಗಮನಿಸಿ 11:10 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಗೌರವಾನ್ವಿತ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನುಳಿದಂತೆ 6:10 ಕರುನಾಳು ಬಾಬೆಳಕ್ಕೆ ಭಾಗವಹಿಸುತ್ತಾರೆ ಡಾ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಜಿಎಸ್ ಉಬರಡ್ಕ ಅವರಿಂದ ಚಿಂತನ. 6:35 ರೈತರಿಗೆ ಸಲಹೆ. 6:40 ಗಾನಸುಧೆ.

ನಾಳೆ ಬೆಳಿಗ್ಗೆ 7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ ಬಾನುಲಿ ಸರಣಿ ವನ್ಯಜೀವಿ ಸಂರಕ್ಷಣೆ ಮತ್ತು ಮಾನವ ಸಮಾಜ ಈ ಕುರಿತು ಸಂಹತ ಭಾಗವಹಿಸುತ್ತಾರೆ ವೈಲ್ಡ್ ಲೈಫ್ ಟ್ರಸ್ಟ್ ಸಂಘಟನೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಹಾಗೂ ಸಾಹಿತಿ ಮತ್ತು ಸಂರಕ್ಷಣಾವಾದಿ ಟಿಎಸ್ ಗೋಪಾಲ್ ಪ್ರಸ್ತುತಿ ಎನ್ ಕೇಶವಮೂರ್ತಿ ಪ್ರಾಯೋಜಕರು ವೈಲ್ಡ್ ಲೈಫ್ ಫಸ್ಟ್ ಸ್ವಯಂ ಸೇವಾ ಸಂಸ್ಥೆ ಬೆಂಗಳೂರು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ

7:45 ಚಿತ್ರಗೀತೆಗಳು, 8:31 ಮಂಜುಳಗಾನ, 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಒಂಬತ್ತು ಭಾವಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು, 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ, 11:10 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಗೌರವಾನ್ವಿತ ರಾಷ್ಟಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಪ್ರಸಾರದಲ್ಲಿ. 12:35 ಆರೋಗ್ಯ ಸಂಚಿಕೆ, ಅಸ್ತಮಾ ಕಾಯಿಲೆಗೆ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಶ್ವಾಸಕೋಶ ತಜ್ಞರಾದ ಡಾ ಸುಪ್ರೀತ್ ಟಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಒಂದು ಗಂಟೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳಲ್ಲಿ ಒಂದಾದ ಪಿಎಂ ಖೇತ್ ಬಚಾವೋ ಅಭಿಯಾನ ಈ ಕುರಿತು ಸಂವಾದ ಭಾಗವಹಿಸುತ್ತಾರೆ ಟಿ ಶ್ಯಾಮ್ ಪ್ರಸಾದ್, ಸವಿತಾಗೌಡ ಹಾಗೂ ರೂಪಾಗೌಡ. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ನಾಳೆ ಮಧ್ಯಾಹ್ನ 2:40 ಗಾಂಧಿ ಸ್ಮೃತಿ, 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಪ್ರಸಾರದಲ್ಲಿ ಸಖಿ ಸಹೇಲಿ, 4:00 ಗೀತೋಬಹಾರಿ ಕಹಾನಿ, 5:00 ಗೀತೆಗೊಂದು ಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ, 6:30 ಅವಲೋಕನ, 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು, ಭಾಗವಹಿಸುತ್ತಾರೆ ಬಾಳೆಹೊನ್ನೂರಿನ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಮುಖ್ಯಸ್ಥರಾಗಿರುವ ಡಾಕ್ಟರ್ ರುದ್ರಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಲಘಟಗಿಯ ಮಲಯಸ್ವಾಮಿ ತಾತಾಗುಣಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. 7:45 ಶಿರಸಿಯ ಜಗದೀಶ್ ನಾರಾಯಣ ದೇಶಪಾಂಡೆ ಅವರಿಂದ ಸ್ವರಚಿತ ಕವನ ವಾಚನ. 8:00 ಹಿಂದಿ ಚಿತ್ರಗೀತೆಗಳು. 8:15 ಪಾರ್ಲಿಮೆಂಟ್ ರಿವ್ಯೂ. 8:30 ಭಾವಗೀತೆಗಳು. ನಾಳೆ ರಾತ್ರಿ 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪಗಳ ಪ್ರಶ್ನೋತ್ತರಾವಳಿಯ ಧ್ವನಿ ಮುದ್ರಣ ಮೂಡಿಬರಲಿದೆ. ಕೇಳುಗರೆ, ಇದುವರೆಗೆ ನಿಲಯದಿಂದ ಇನ್ನು ಮುಂದಿನ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಂಡಿರಿ.

ಆಕಾಶವಾಣಿ ಕಾರವಾರ, ಸಮಯ 6:20 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಸಾಮಾನ್ಯವಾಗಿ ಪ್ರತಿ ವರ್ಷ 1 ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬಿತ್ತನೆ ಆಗುತ್ತಿತ್ತು. ಈ ಬಾರಿ ಮೆಕ್ಕೆಜೋಳದ ಬಿತ್ತನೆ ಕ್ಷೇತ್ರ ಕೇವಲ 33,000 ಹೆಕ್ಟೇರ್ ಗಡಿ ದಾಟದ ಪರಿಣಾಮ ಮೆಕ್ಕೆಜೋಳದ ಕಣಜ ಬರಿದಾಗುವ ಆತಂಕ ಎದುರಾಗಿದೆ. ಕೇಂದ್ರ ಸರ್ಕಾರದ ಮಾರ್ಗದರ್ಶಿ ಸೂತ್ರಗಳಂತೆ ಬರ ಪ್ರದೇಶ ಘೋಷಣೆ ಸಂಬಂಧ ಈಗಾಗಲೇ ತಹಶೀಲ್ದಾರರಿಗೆ ಗ್ರೌಂಡ್ ಟ್ರೂತಿಂಗ್ ಕುರಿತು ತರಬೇತಿ ನೀಡಿದ್ದು, ಅಧಿಕಾರಿಗಳು ಹಂತ ಹಂತವಾಗಿ ರೈತರ ಜಮೀನುಗಳಿಗೆ ತೆರಳಿ ಬೆಳೆ ಸಮೀಕ್ಷಾ ಕಾರ್ಯ ಕೈಗೊಂಡಿದ್ದಾರೆ. ಜಿಲ್ಲೆಯ 6 ತಾಲೂಕುಗಳ ಪೈಕಿ ಹರಿಹರ ಮತ್ತು ಹೊನ್ನಾಳಿ ತಾಲೂಕುಗಳಲ್ಲಿ ತುಂಗಭದ್ರಾ ನದಿಯ ಹರಿವು ಸಮಾಧಾನಕರವಾಗಿದ್ದರೂ, ಒಣಭೂಮಿ ಪ್ರದೇಶಗಳಾದ ಜಗಳೂರು ಮತ್ತು ದಾವಣಗೆರೆ, ಚನ್ನಗಿರಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಮಳೆಯ ಅಭಾವ ಎದ್ದು ಕಾಣುತ್ತಿದೆ. ಜಿಲ್ಲೆಯ ಜೀವನಾಡಿ ಭದ್ರಾ ಜಲಾಶಯದಲ್ಲಿ ಗರಿಷ್ಠ 186 ಅಡಿ ನೀರು ಸಂಗ್ರಹ ಸಾಮರ್ಥ್ಯವಿದ್ದು, ಪ್ರಸಕ್ತ ಸಾಲಿನಲ್ಲಿ ಜಲಾಶಯದ ನೀರು 166 ಅಡಿಗಳ ಮಟ್ಟದಲ್ಲಿದೆ. ಇದರಿಂದ ಭದ್ರಾ ಅಚ್ಚುಕಟ್ಟು ಪ್ರದೇಶದ ಹೊನ್ನಾಳಿ, ಚನ್ನಗಿರಿ, ಹರಿಹರ, ದಾವಣಗೆರೆ ಭಾಗದ ಸುಮಾರು 68,000 ಹೆಕ್ಟೇರ್ ಜಮೀನಿಗೆ ನೀರಾವರಿ ಒದಗಿಸಲು ಸಾಧ್ಯವಾಗದಿದ್ದರೂ, ಮಳೆಯನ್ನೇ ನೆಚ್ಚಿಕೊಂಡಿರುವ ಪ್ರದೇಶಗಳ ಪರಿಸ್ಥಿತಿ ಗಂಭೀರವಾಗಿದೆ. ಈ ಬಾರಿ ರಾಗಿ ಬಿತ್ತನೆಗೆ ಇನ್ನೂ ಹೆಚ್ಚು ಸಮಯಾವಕಾಶ ಇರುವುದರಿಂದ ರಾಗಿ ಬಿತ್ತನೆ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ. ತೊಗರಿ ಮತ್ತು ಸೋಯಾಬೀನ್ ನಿರೀಕ್ಷೆ ಮೀರಿ ಬಿತ್ತನೆಯಾಗಿದ್ದು, ಮೆಕ್ಕೆಜೋಳ ಶೇಕಡ 33.17, ರಾಗಿ ಶೇಕಡ 30, ಶೇಂಗಾ ಶೇಕಡ 26.61, ಹತ್ತಿ ಶೇಕಡ 75.18 ಬಿತ್ತನೆಯಾಗಿದೆ. ಸದರಿ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲಾದ್ಯಂತ 2,500 ಹೆಕ್ಟೇರ್ನಲ್ಲಿ ತೊಗರಿ ಬಿತ್ತನೆ ಗುರಿ ಹೊಂದಲಾಗಿತ್ತು. ಆದರೆ ಗುರಿ ಮೀರಿ 3,153 ಹೆಕ್ಟೇರ್ನಲ್ಲಿ ತೊಗರಿ ಬಿತ್ತನೆಯಾಗಿದೆ. ಕೇವಲ 175 ಹೆಕ್ಟೇರ್ ಗುರಿ ಹೊಂದಿದ್ದ ಸೋಯಾಬೀನ್ 802 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಜಿಲ್ಲೆಯ ಪ್ರಮುಖ ಬೆಳೆಯಾಗಿರುವ ಮೆಕ್ಕೆಜೋಳ ಬಿತ್ತನೆ ಅವಧಿ ಮುಗಿದಿರುವುದರಿಂದ ರೈತರು ಪರ್ಯಾಯ ಬೆಳೆಯಾಗಿ ರಾಗಿ ಬೆಳೆಯುವ ಅನಿವಾರ್ಯತೆ ಇದೆ. ಈ ವರ್ಷ ಮೆಕ್ಕೆಜೋಳದ ಕೊರತೆಯನ್ನು ರಾಗಿ ಬೆಳೆ ನೀಗಿಸುವ ಸಾಧ್ಯತೆ ಇದೆ. ಮುಂಗಾರು ವೈಫಲ್ಯದ ಪರಿಣಾಮ ಜನರು ಗುಳೆ ತಪ್ಪಿಸಲು ದುಡಿಯುವ ಕೈಗಳಿಗೆ ಉದ್ಯೋಗ ನೀಡುವ ಸಲುವಾಗಿ ವಿವಿಜಿ ರಾಮ್ಜಿ ಯೋಜನೆಯಡಿ ಅರ್ಹ ಕುಟುಂಬಗಳ ನೋಂದಣಿ ಕಾರ್ಯ ಚುರುಕು ಪಡೆದಿದೆ. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಶೀಲನಾ ಕಾರ್ಯ ಅಂತಿಮ ಘಟ್ಟ ತಲುಪಿದೆ. ನಿನ್ನೆಯವರೆಗೂ ಶೇಕಡ 99% ಮತದಾರ ಪಟ್ಟಿಯ ಡಿಜಿಟಲೀಕರಣ ಪ್ರಕ್ರಿಯೆ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಒಟ್ಟು 12,69,244 ಮತದಾರರ ಮಾಹಿತಿಯನ್ನು ಡಿಜಿಟಲೈಸ್ ಮಾಡಲಾಗಿದೆ. ಡಿಜಿಟಲೀಕರಣ ಪ್ರಕ್ರಿಯೆಯಲ್ಲಿ ಯಾವುದೇ ಸೂಕ್ತ ದಾಖಲೆಗಳಿಲ್ಲದ 30,000 ಹೆಚ್ಚು ಮತದಾರರ ಹೆಸರುಗಳು ಕಂಡುಬಂದಿವೆ. ಈ ಕುರಿತು ಜಿಲ್ಲಾ ಚುನಾವಣಾಧಿಕಾರಿಗಳ ಹಂತದಲ್ಲಿ ಪರಿಶೀಲನೆ ನಡೆಸಿ ಅಗತ್ಯ ತಿದ್ದುಪಡಿ ಮತ್ತು ಸರಿಪಡಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಇಲ್ಲಿಯವರೆಗೆ ಯಾವುದೇ ಅರ್ಹ ಮತದಾರರ ಹೆಸರು ಅನಗತ್ಯವಾಗಿ ಬಿಟ್ಟು ಹೋಗಿರುವ ಬಗ್ಗೆ ದೂರುಗಳು ಬಂದಿಲ್ಲ. ರಾಜಕೀಯ ಪಕ್ಷಗಳು ಹಾಗೂ ಬಿಎಲ್ಒಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರತಿ ವಾರವೂ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗುತ್ತಿದೆ. ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು 60 ದಿನಗಳ ಕಾಲಾವಕಾಶ ನೀಡಲಾಗುವುದು. ತದನಂತರ ಚುನಾವಣಾ ಆಯೋಗದ ಮಾರ್ಗದರ್ಶನದಂತೆ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ.ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸಾರ್ವಜನಿಕರು ಅಥವಾ ಮತದಾರರು ಪಟ್ಟಿಯಲ್ಲಿ ತಮ್ಮ ಹೆಸರು ಇಲ್ಲದಿರುವ ಅಥವಾ ಬಿಟ್ಟು ಹೋಗಿರುವ ಕುರಿತು ಯಾವುದೇ ಆತಂಕ ಪಡದೆ ಸಮಸ್ಯೆಗಳಿದ್ದರೆ ನೇರವಾಗಿ ಇಆರ್ಒ ಕಚೇರಿ, ಬಿಎಲ್ಒ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸಿ ನೆರವು ಪಡೆಯಬಹುದಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಇದುವರೆಗೆ ದಾವಣಗೆರೆ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಸಮಯ 6:35.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ವಾಣಿ. ಈಗ ಕೆಲವು ಕಾಣೆಯಾದವರ ಕುರಿತು ಪ್ರಕಟಣೆಗಳು. 65 ವರ್ಷದ ಚಿನ್ನಪ್ಪ ಎಂಬ ವ್ಯಕ್ತಿಯು ವೈಟ್ಫೀಲ್ಡ್ನ ಸಿದ್ದಾಪುರದಿಂದ ಕಳೆದ ತಿಂಗಳ 8ನೇ ತಾರೀಖಿನಿಂದ ಕಾಣೆಯಾಗಿರುತ್ತಾರೆ. ಇವರು ಮಾನಸಿಕ ಅಸ್ವಸ್ಥರಾಗಿದ್ದು ಮಾತನಾಡಲು ತಿಳಿದಿರುವುದಿಲ್ಲ. ಈಗ ಹೇಳಿದ 65 ವರ್ಷದ ಚಿನ್ನಪ್ಪ ಎಂಬ ವ್ಯಕ್ತಿಯ ಸುಳಿವು ಯಾರಿಗಾದರೂ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ವೈಟ್ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಮಾಹಿತಿ ನೀಡಬೇಕೆಂದು ಕೋರಲಾಗಿದೆ. ವರ್ಷದ ಮಿತಲಾಲ್ ಎಂಬ ವ್ಯಕ್ತಿಯು ಕಳೆದ ತಿಂಗಳ 28ನೇ ತಾರೀಖಿನಿಂದ ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚಹರೆ ಹೇಗಿದೆ? ಸುಮಾರು 5.8 ಅಡಿ ಎತ್ತರ, ಕೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು, ಕೋಲು ಮುಖ, ಕಪ್ಪು ತಲೆಕೂದಲು, ನೇರಳೆ ಬಣ್ಣದ ಟೀಶರ್ಟ್ ಹಾಗೂ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾರೆ. ಕೈಯಲ್ಲಿ ಚೈನ್ ಹಾಗೂ ವಾಚ್ ಕೂಡ ಇರುತ್ತದೆ. ಕಪ್ಪು ಬಣ್ಣದ ಕಾಲೇಜ್ ಬ್ಯಾಗ್ ಧರಿಸಿರುತ್ತಾರೆ. ಇವರಿಗೆ ಹಿಂದಿ ಹಾಗೂ ಕನ್ನಡ ಭಾಷೆ ತಿಳಿದಿರುತ್ತದೆ. ಈಗ ಹೇಳಿದ 37 ವರ್ಷದ ಮಿತಲಾಲ್ ಎಂಬ ವ್ಯಕ್ತಿಯ ಸುಳಿವು ಯಾರಿಗಾದರೂ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಮಾಹಿತಿ ನೀಡಬೇಕೆಂದು ಪೊಲೀಸ್ ಪ್ರಕಟಣೆ ತಿಳಿಸಿದೆ. ಇದುವರೆಗೂ ಕಾಣೆಯಾದವರ ಕುರಿತು ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 6:37. ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.

0: पीएम फसल बीमा योजना से करीब 2 लाख करोड़ रुपए क्लेम के रूप में किसानों को मिले हैं।
1: मुंगारु हंगामिना बेले विमेगागी ईग नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೇ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
5: ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048 2237049 99, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ವಿಬಿಜಿ ರಾಮ್ಜಿ ಯೋಜನೆಯಡಿ ಮಾನವ ದಿನ ಸೃಜನೆ ಮಾಡದ ಅಧಿಕಾರಿಗಳ ಅಮಾನತ್ತಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಮಾದರಿಯ 3 ಉದ್ಯಾನ ನಿರ್ಮಾಣ ಮಾಡಲು ಚಿಂತನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಉಪಗ್ರಹ ಚಿತ್ರೀಕರಣ, ಕೃತಕ ಬುದ್ದಿಮತ್ತೆ

ಡ್ರೋನ್ ಬಳಸಿ ನಿಖರ ಬೆಳೆ ದತ್ತಾಂಶ ಸಂಗ್ರಹಕ್ಕೆ ಸರ್ಕಾರ ನಿರ್ಧಾರ, 5 ಹೋಬಳಿಗಳಲ್ಲಿ ಜಾರಿ. ಮೈಸೂರು, ಚಿತ್ರದುರ್ಗ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಶೀಲನೆ, ಬೆಳೆ ವಿಮೆ ನೋಂದಾಯಿಸುವಂತೆ ಮನವಿ. ಬೆಂಗಳೂರಿನಲ್ಲಿ ಮುಷ್ಕರನಿರತ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಬೇಡಿಕೆ ಆಲಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಜುಲೈ 1ರಿಂದ ಮನ್ರೇಗಾ ಬದಲಿಗೆ ಜಾರಿಯಾಗಿರುವ ವಿಬಿಜಿ ರಾಮ್ಜಿಯಲ್ಲಿ ಉದ್ಯೋಗ ನೀಡದೆ ಮಾನವ ದಿನ ಸೃಜನೆ ಮಾಡದೆ ನಿರ್ಲಕ್ಷ್ಯ ತೋರಿದ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ವಿಕಾಸಸೌಧದಲ್ಲಿ ಇಂದು ಅಧಿಕಾರಿಗಳ ಸಭೆ ನಡೆಸಿದ ಅವರು 2025ರ ಜುಲೈ ತಿಂಗಳಲ್ಲಿ ಮನ್ರೇಗಾ ಅಡಿ ಉದ್ಯೋಗ ನೀಡಿ ಮಾನವ ದಿನ ಸೃಜಿಸಿದ್ದ ಪಂಚಾಯಿತಿಗಳಲ್ಲಿ ಈ ವರ್ಷ ಜುಲೈನಲ್ಲಿ ಒಬ್ಬರಿಗೂ ಉದ್ಯೋಗ ನೀಡದಿದ್ದರೆ ಅಂಥವರಿಗೆ ನೋಟಿಸ್ ಜಾರಿ ಮಾಡಲು ಸೂಚಿಸಲಾಗಿದೆ. ಈ ಯೋಜನೆಯಡಿ ಪ್ರತಿದಿನ 5 ಲಕ್ಷ ಮಾನವ ದಿನ ಸೃಜನೆಯಾಗುವವರೆಗೆ ಕಾರ್ಯದರ್ಶಿಗಳು, ಆಯುಕ್ತರು, ಜಿಲ್ಲಾ ಪಂಚಾಯಿತಿಗಳ ಸಿಇಒಗಳೊಂದಿಗೆ ಪ್ರತಿದಿನ ವರ್ಚುವಲ್ ಮೂಲಕ ಸಭೆ ನಡೆಸಿ ಪ್ರಗತಿ ಪರಿಶೀಲನೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಮಾದರಿಯ 3 ಉದ್ಯಾನ ನಿರ್ಮಾಣ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಲಾಲ್ಬಾಗ್ನಲ್ಲಿ ಗಂಗ ಸಾಮ್ರಾಜ್ಯ ವೈಭವ ಪರಿಕಲ್ಪನೆಯಲ್ಲಿ ಆಯೋಜಿಸಲಾಗಿರುವ 220ನೇ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿರುವ ರಕ್ಷಣಾ ಇಲಾಖೆ ಜಾಗದಲ್ಲಿ ಲಾಲ್ಬಾಗ್ನಂತಹ ಉದ್ಯಾನ ನಿರ್ಮಾಣ ಮಾಡುವ ಉದ್ದೇಶವಿದೆ ಎಂದು ಹೇಳಿದ್ದಾರೆ. ಈ ಬಗ್ಗೆ ರಕ್ಷಣಾ ಸಚಿವರನ್ನು ಭೇಟಿ ಮಾಡಿ ಚರ್ಚಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಗರಿಕರು ಈ ಬಾರಿ ಫಲಪುಷ್ಪ ಪ್ರದರ್ಶನಕ್ಕೆ ಆಗಮಿಸಿ ಕಣ್ತುಂಬಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕೃಷಿ ಕ್ಷೇತ್ರದಲ್ಲಿ ಅತ್ಯಾಧುನಿಕ ಡಿಜಿಟಲ್ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ಹೊಸ ಮೈಲುಗಲ್ಲು ಸ್ಥಾಪಿಸಲು ಹೆಜ್ಜೆ ಇಟ್ಟಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಕಂದಾಯ, ಕೃಷಿ, ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ ಹಾಗೂ ಐಟಿಬಿಟಿ ಇಲಾಖೆಗಳ ಸಹಯೋಗದೊಂದಿಗೆ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆಗೆ ಮುಂದಾಗಿದೆ. ರಾಜ್ಯದ ಎಲ್ಲಾ ಭೌಗೋಳಿಕ ವಿಭಾಗಗಳನ್ನು ಪ್ರತಿನಿಧಿಸುವಂತೆ ಆಯ್ದ 5 ಹೋಬಳಿಗಳಲ್ಲಿ ಪ್ರಾಯೋಗಿಕವಾಗಿ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆ ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ. ಉನ್ನತ ರೆಸಲ್ಯೂಷನ್ ಉಪಗ್ರಹ ಚಿತ್ರಣ, ಡ್ರೋನ್ ಸಮೀಕ್ಷೆ, ಜಿಐಎಸ್ ದತ್ತಾಂಶ, ಕೃತಕ ಬುದ್ದಿಮತ್ತೆ, ಮಷಿನ್ ಲರ್ನಿಂಗ್ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಪ್ರಸ್ತುತ ಲಭ್ಯವಿರುವ ಬೆಳೆ ಸಮೀಕ್ಷೆಯ ದತ್ತಾಂಶದೊಂದಿಗೆ ಸಂಯೋಜಿಸಿ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆ ಮಾದರಿಯನ್ನು ಅಭಿವೃದ್ದಿಪಡಿಸಲಾಗಿದೆ. ರಾಜ್ಯದಲ್ಲಿ 1 ಕೋಟಿಗೂ ಹೆಚ್ಚು ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಮೂಲಕ ಅಳಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು, ಭವಿಷ್ಯದಲ್ಲಿ ನಡೆಯುವ ಚುನಾವಣೆಗಳಿಗೆ ಮುಂಚಿತವಾಗಿ ಬಿಜೆಪಿ ಕಾಂಗ್ರೆಸ್ ಬೆಂಬಲಿಗರನ್ನು ಮತದಾನದಿಂದ ವಂಚಿಸಲು ಪ್ರಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಮತದಾರರ ಪಟ್ಟಿಯಿಂದ ಯಾವುದೇ ಅರ್ಹ ಮತದಾರರು ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಚುನಾವಣಾ ಆಯೋಗವನ್ನು ಆಗ್ರಹಿಸಿದ್ದಾರೆ. ಶೇಕಡ 20ರಷ್ಟು ಮತದಾರರನ್ನು ಮತದಾರರ ಪಟ್ಟಿಯಿಂದ ಹೊರಗಿಟ್ಟಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಹಲವೆಡೆ ಬರ ಪರಿಸ್ಥಿತಿ ಎದುರಾಗಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯ ಮೇರೆಗೆ ಸಚಿವರು ತಾವು ನಿಯೋಜಿಸಿದ ಜಿಲ್ಲೆಗಳಿಗೆ ತೆರಳಿ ಬರ ಅಧ್ಯಯನ ನಡೆಸುತ್ತಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಯನ್ನು ಸಮಗ್ರವಾಗಿ ಪರಿಶೀಲಿಸುವ ಉದ್ದೇಶದಿಂದ ಮುಂದಿನ 2 ದಿನಗಳ ಕಾಲ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿ ಸ್ಥಳೀಯ ಪರಿಸ್ಥಿತಿಯ ಅವಲೋಕನ ನಡೆಸಲಾಗುವುದು ಎಂದು ನಗರಾಭಿವೃದ್ದಿ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪರ್ಯಾಯ ಬೆಳೆಗಳಾದ ರಾಗಿ, ಜೋಳ, ಸಿರಿಧಾನ್ಯ ಇನ್ನಿತರ ಬೆಳೆಗಳನ್ನು ಬೆಳೆಯಲು ನಿರಂತರವಾಗಿ ಜಾಗೃತಿ ಮೂಡಿಸಲಾಗುತ್ತಿದ್ದು ರೈತರು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಬಳಿಕ ಅವರು ನಂಜನಗೂಡು ತಾಲೂಕಿನ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಬರ ವೀಕ್ಷಣೆ ನಡೆಸಿದರು. ನಾಳೆ ಹುಣಸೂರು ತಾಲೂಕಿನಲ್ಲಿ ಬರ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನಲ್ಲಿಯೂ ಮುಂಗಾರು ಮಳೆ ಅಭಾವದಿಂದ ತೀವ್ರ ಬರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲಾ ಪ್ರಕೃತಿ ವಿಕೋಪ ಪರಿಹಾರ ಕಾರ್ಯಗಳ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಇಂದು ವಿವಿಧ ಗ್ರಾಮಗಳ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಪರಹಳ್ಳಿ ಗ್ರಾಮದಲ್ಲಿ ನೀರಿಲ್ಲದೆ ಒಣಗುತ್ತಿರುವ ಅಡಿಕೆ ಹಾಗೂ ತೆಂಗಿನ ತೋಟಗಳನ್ನು ವೀಕ್ಷಿಸಿದ ಸಚಿವರು ನಿಯಮಾನುಸಾರ ಸೂಕ್ತ ಪರಿಹಾರ ಒದಗಿಸಲು ಹಾಗೂ ಅಡಿಕೆ ಬೆಳೆ ಬದಲಿಗೆ ತೆಂಗು ವಿಸ್ತರಣೆಗೆ ನೆರವು ನೀಡುವಂತೆ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಸೂಚನೆ ನೀಡಿದರು. ಹೊಟ್ಟೆಪ್ಪನಹಳ್ಳಿಯಲ್ಲಿ ಒಣಗುತ್ತಿರುವ ಶೇಂಗಾ, ತೊಗರಿ ಮತ್ತು ಮೆಕ್ಕೆಜೋಳ ಬೆಳೆಗಳನ್ನು ಪರಿಶೀಲಿಸಿದ ಅವರು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಪ್ರಿವೆಂಟ್ ಸೋಯಿಂಗ್ ನಿಯಮದಡಿ ಬಿತ್ತನೆ ವೈಫಲ್ಯ ಅನುಭವಿಸಿದ ರೈತರಿಗೆ 25%ರಷ್ಟು ಪರಿಹಾರ ಮೊತ್ತ ದೊರಕುವಂತೆ ಕ್ರಮ ವಹಿಸಲಾಗಿದೆ.

0: ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ರಾಗಿ ಬೆಳೆಗೆ ವಿಮೆ ನೋಂದಾಯಿಸಲು ಆಗಸ್ಟ್ 14 ಕೊನೆ ದಿನವಾಗಿದ್ದು, ರೈತರು ಕೇವಲ 318 ರೂಪಾಯಿ ವಂತಿಗೆ ಪಾವತಿಸಿ ವಿಮೆ ಮಾಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೃಷಿ ಅಧಿಕಾರಿ ಹುದ್ದೆ ನೇಮಕಾತಿ ನಿಯಮಗಳ ಸಂಬಂಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮುಷ್ಕರ ನಿರತರಾಗಿರುವ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಗೃಹ ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಆಲಿಸಿದ ಅವರು, ಕೃಷಿ ಅಧಿಕಾರಿ ನೇಮಕಾತಿಯ ಪರೀಕ್ಷೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲು ಸರ್ಕಾರ ತೀರ್ಮಾನಿಸಿದೆ ಎಂದು ತಿಳಿಸಿದ್ದಾರೆ. ಕೃಷಿ ಪದವೀಧರರಿಗೆ ಕಿಂಚಿತ್ತೂ ಅನ್ಯಾಯವಾಗದಂತೆ ಪರೀಕ್ಷೆ ನಡೆಸಲು ಸರ್ಕಾರ ದೃಢ ಸಂಕಲ್ಪ ಮಾಡಿದೆ ಎಂದು ಮುಖ್ಯಮಂತ್ರಿಗಳು ನೀಡಿರುವ ಸಂದೇಶವನ್ನು ಸಚಿವರು ವಿದ್ಯಾರ್ಥಿಗಳ ಗಮನಕ್ಕೆ ತಂದಿದ್ದಾರೆ. ಗದಗ ನಗರದ ಬಳಗಾನೂರು ರಸ್ತೆಯಲ್ಲಿರುವ ಘನ ತ್ಯಾಜ್ಯ ನಿರ್ವಹಣಾ ಕೇಂದ್ರಕ್ಕೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಇಂದು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕಸ ನಿರ್ವಹಣೆ ವಿಂಗಡಣೆ ಹಾಗೂ ವಿಲೇವಾರಿ ವ್ಯವಸ್ಥೆಯನ್ನು ಅವಲೋಕಿಸಿದ ಅವರು, ನಗರಸಭೆಯು ಕಸ ನಿರ್ವಹಣೆಯನ್ನ ವೈಜ್ಞಾನಿಕ ಹಾಗೂ ನಿಯಮಾನುಸಾರ ಕಡ್ಡಾಯವಾಗಿ ನಿರ್ವಹಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ನಗರಸಭೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಂಡವನ್ನು ಮೈಸೂರಿಗೆ ಕಳಿಸಿ ಅಲ್ಲಿನ ಯಶಸ್ವಿ ಮಾದರಿಯನ್ನು ಅಧ್ಯಯನ ಮಾಡಿ ಗದಗದಲ್ಲಿಯೂ ಅನುಷ್ಠಾನಗೊಳಿಸುವಂತೆ ಸಲಹೆ ನೀಡಿದರು. ಬಳಿಕ ಉಪಲೋಕಾಯುಕ್ತರು ನಗರದ ಭೀಷ್ಮಕೆರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೆರೆಗೆ ಚರಂಡಿ ನೀರು ಸೇರುತ್ತಿರುವುದನ್ನು ಗಮನಿಸಿದ ಅವರು, ಅದನ್ನು ತಡೆಯಲು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಕಚೇರಿಗೆ ಜಾಗ ನೀಡಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಪದಾಧಿಕಾರಿಗಳ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಮಹಿಳೆಯರ ಪ್ರೋತ್ಸಾಹದಿಂದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು, ಚುನಾವಣೆಗೂ ಮುನ್ನ ಮಹಿಳೆಯರ ಹಿತ ಕಾಯಲು ಪ್ರಕಟಿಸಿದ್ದ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ, ಅನ್ನಭಾಗ್ಯ, ಯುವನಿಧಿ ಯೋಜನೆ ಜಾರಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮಹಿಳೆಯರಲ್ಲಿ ನಾಯಕತ್ವ ಗುಣ ಬೆಳೆಸುವಂತೆ ಕರೆ ನೀಡಿದ್ದಾರೆ. ಕಳೆದ ಹಲವು ದಿನಗಳಿಂದ ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶ ಹಾಗೂ ಮಲೆನಾಡಿನಲ್ಲಿ ಸತತವಾಗಿ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ 50,000 ಹೆಚ್ಚು ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿದೆ. ಸದ್ಯ ಜಲಾಶಯದಲ್ಲಿ 45 ಟಿಎಂಸಿ ನೀರು ಸಂಗ್ರಹವಾಗಿರುವುದರಿಂದ ಮುಂಗಾರು ಹಂಗಾಮಿನ ಬೆಳೆಗೆ ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಲು ಕೂಡಲೇ ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆ ಕರೆಯಬೇಕೆಂದು ತುಂಗಭದ್ರಾ ರೈತ ಸಂಘ ಸರ್ಕಾರವನ್ನು ಆಗ್ರಹಿಸಿದೆ. ಜಿಲ್ಲೆಯ ಸಂಸದರು, ಶಾಸಕರು ಶೀಘ್ರ ಸಭೆ ಕರೆಯಲು ಸರ್ಕಾರದ ಮೇಲೆ ಒತ್ತಡ ತರಬೇಕು ಎಂದು ತಿಳಿಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ನೂತನ ಸಚಿವ ಬಿ ನಾಗೇಂದ್ರ, ರೈತರ ಜಮೀನುಗಳಿಗೆ ನೀರು ಸರಬರಾಜು ಮಾಡಲು ಎಡ ಮತ್ತು ಬಲದಂಡೆ ಕಾಲುವೆಗಳಿಗೆ ನೀರು ಬಿಡುವ ಕುರಿತು ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆಯನ್ನು ಶೀಘ್ರವೇ ಕರೆಯಲಾಗುವುದು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿಜಿ ರಾಮ್ಜಿ ಯೋಜನೆಯಡಿ ಮಾನವ ದಿನ ಸೃಜನೆ ಮಾಡದ ಅಧಿಕಾರಿಗಳ ಅಮಾನತ್ತಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಮಾದರಿಯ 3 ಉದ್ಯಾನ ನಿರ್ಮಾಣ ಮಾಡಲು ಚಿಂತನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಉಪಗ್ರಹ ಚಿತ್ರೀಕರಣ, ಕೃತಕ ಬುದ್ದಿಮತ್ತೆ, ಡ್ರೋನ್ ಬಳಸಿ ನಿಖರ ಬೆಳೆ ದತ್ತಾಂಶ ಸಂಗ್ರಹಕ್ಕೆ ಸರ್ಕಾರ ನಿರ್ಧಾರ, 5 ಹೋಬಳಿಗಳಲ್ಲಿ ಜಾರಿ. ಮೈಸೂರು, ಚಿತ್ರದುರ್ಗ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಶೀಲನೆ, ಬೆಳೆ ವಿಮೆ ನೋಂದಾಯಿಸುವಂತೆ ಮನವಿ. ಬೆಂಗಳೂರಿನಲ್ಲಿ ಮುಷ್ಕರ ನಿರತ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಬೇಡಿಕೆ ಆಲಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
4: ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवच। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
5: ಆತ್ಮೀಯ ಕೇಳುಗರಿಗೆ, ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಎಲ್ಲ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಆನಂದ್ ಎಂಆರ್ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಸ್ತುತ ಮಳೆ ಕೊರತೆ ಸಂದರ್ಭದಲ್ಲಿ ನೀರಿನ ಸಂರಕ್ಷಣೆ ಮತ್ತು ಸದ್ಬಳಕೆ ಹೇಗೆ ಮಾಡಿಕೊಳ್ಬೇಕು ಅನ್ನೋದ್ರ ಕುರಿತು ಅವರು ಮಾಹಿತಿ ನೀಡ್ತಾರೆ. ಡಾಕ್ಟರ್ ಎಂಆರ್ ಅವರೇ, ತಮಗೆ ಡಾಕ್ಟರ್ ಆನಂದ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
6: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ.
5: ಡಾಕ್ಟ್ರೆ, ಇವತ್ತು ನಮ್ಮ ರೈತರು ಮಳೆ ಕೊರತೆಯನ್ನು ಅನುಭವಿಸ್ತಾ ಇದ್ದಾರೆ. ಮಳೆ ಕೊರತೆ ಸಂದರ್ಭದಲ್ಲಿ ನೀರಿನ ಸಂರಕ್ಷಣೆ ಮತ್ತು ಸದ್ಬಳಕೆ ವಿಷಯ ಕುರಿತು ಮಾಹಿತಿ ಮಾಡಿಕೊಡ್ಬೇಕು.
6: ಖಂಡಿತವಾಗಿಯೂ. ಆತ್ಮೀಯ ರೈತ ಬಾಂಧವರೇ, 2026 ಮುಂಗಾರು, ಇವತ್ತು ಈ ದಿನ ನಾವು ಮಳೆಯ ಒಂದು ಅಭಾವವನ್ನು ಎದುರಿಸ್ತಾ ಇರೋದು ತಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಜಾಗತಿಕವಾಗಿ ಅಥವಾ ಭೌಗೋಳಿಕವಾಗಿ ಇವತ್ತು ಎಲ್ಲಿನೋ ಪ್ರಭಾವದ ಒಂದು ಹವಾಮಾನದ ಮೇಲೆ ಬೀರ್ತಾ ಇದೆ. ಸೊ ಇದಕ್ಕೆ ನಮ್ಮ ಹವಾಮಾನ ತಜ್ಞರು ಮತ್ತು ಎಲ್ಲ ವಿಜ್ಞಾನಿಗಳು ಈಗಾಗಲೇ ಇದ್ರ ಬಗ್ಗೆ ನಮಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು, ಈ ವರ್ಷ ಮಳೆ ಕಡಿಮೆ ಆಗುತ್ತೆ ಅಂತ ಹೇಳಿ. ಸೊ ಈ ವರ್ಷ ಒಟ್ಟಾರೆ ನಮ್ಮ ಒಂದು ರಾಜ್ಯದಲ್ಲಿ 40% ಮಳೆ ಕೊರತೆ ಆಗಿದೆ ಅಂತ ಈಗಾಗಲೇ ನಮ್ಮ ವರದಿಗಳು ಅಂದಾಜು ಮಾಡಿದ್ದಾವೆ. ಸೊ ಇಂಥ ಒಂದು ಮಳೆ ಕೊರತೆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಕೃಷಿಯನ್ನು ಮುಂದುವರಿಸಬೇಕಾದ್ರೆ, ಅಂದರೆ ಬರೋ ಮಳೆಯನ್ನು ನಾವು ಒಂದು ಸಂರಕ್ಷಣೆ ಮಾಡಬೇಕು, ಜೊತೆಗೆ ಅದನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಜೊತೆಗೆ ನಮ್ಮ ಒಂದು ರಾಜ್ಯದಲ್ಲಿ ಮಲೆನಾಡು ಮತ್ತು ಕರಾವಳಿ ಹೊರತುಪಡಿಸಿ ಬೇರೆ ಪ್ರದೇಶಗಳಲ್ಲಿ ಈ ಮಳೆ ಕೊರತೆ ಅಗಾಧವಾಗಿದೆ. ಅದರಿಂದ ಈ ಒಂದು ಬಿತ್ತನೆ ಕಾರ್ಯದಲ್ಲಿಯೂ ಸಹ ಬಹಳಷ್ಟು ಹಿನ್ನಡೆ ಆಗಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಬಿದ್ದಿರ್ತಕ್ಕಂಥ ಮಳೆಯಲ್ಲಿ ಯಾವ ಬೆಳೆಯನ್ನು ಬೆಳಿಬೋದು ಮತ್ತು ಆ ಮಳೆಯನ್ನು ಯಾವ ರೀತಿ ಸಂರಕ್ಷ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಮಗೆ ತಿಳಿಸ್ಕೊಡ್ತಾ
5: ಇದ್ದೀನಿ. ಡಾಕ್ಟರ್ ಆನಂದ್ ಎಂಬವರವರು, ತಾವು ಸುಮಾರು 25 ವರ್ಷಕ್ಕಿಂತ ಹೆಚ್ಚು ತಾವು ತಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧಕರು ಮತ್ತು ಪ್ರಾಧ್ಯಾಪಕರು ಆಗಿ ಅಗಾಧ ಅನುಭವ ಇದೆ. ನಾವು ನಮ್ಮ ರೈತರು ಮತ್ತು ಈಗ ಜನರಿಗೆಲ್ಲ ನೀರು ಇಲ್ಲದೆ ಹೋದಾಗ ನಮ್ಗೆ ಅದ್ರ ಮಹತ್ವ ಗೊತ್ತಾಗುತ್ತೆ. ನಮಗೆ ನೀರು ಇದ್ದಾಗ ಅದ್ರ ಮಹತ್ವ ಗೊತ್ತಾಗಲ್ಲ.
6: ಹೌದು,
5: ಹಾಗಾಗಿ ನಾವು ಕಾಳಜಿನ ನೀರು ಇದ್ದಾಗ ಮಾಡ್ಕೋಬೇಕಾಗತ್ತೆ. ನೀರು ಇಲ್ದಿದ್ದಾಗ ಕಾಳಜಿ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ.
6: ಖಂಡಿತವಾಗಿ.
5: ಹಾಗಾಗಿ ಈ ನೀರಿನ ಸಂರಕ್ಷಣೆ ನಾವು ಹೆಂಗೆ ಮಾಡ್ಕೋಬೇಕು ಡಾಕ್ಟ್ರೆ?
6: ಸರಿ, ಸಾಧಾರಣವಾಗಿ ಒಂದು ವರ್ಷಕ್ಕೆ ನಮ್ಮ ಒಂದು ದಕ್ಷಿಣ ಕರ್ನಾಟಕದಲ್ಲಿ 900 mm ಮಳೆ ಬರುತ್ತೆ ಅಂತ ನಾವು ಇದುವರೆಗೂ ಸಹ ಅದನ್ನು ಲೆಕ್ಕ ಹಾಕಿ ಇಟ್ಟು
5: ನಿರೀಕ್ಷೆ ಮಾಡ್ಕೊಂಡಿದ್ವಿ.
6: ಅಂದರೆ ಇದನ್ನು ಯಾವ ರೀತಿಯಪ್ಪ ಲೆಕ್ಕ ಹಾಕೋದಂದರೆ, 1 ಎಕರೆಯಲ್ಲಿ 900 mm ಮಳೆ ಬಂದರೆ ಎಷ್ಟು ಲೀಟ್ರ್ ನೀರು ಬರುತ್ತೆ ಅನ್ನೋದನ್ನು ಒಂದು ಸಂಕ್ಷಿಪ್ತವಾಗಿ ಅಥವಾ ಹೇಳಬೇಕಂದ್ರೆ, 1 ಎಕರೆಯಲ್ಲಿ 36 lakh liters ನೀರು ಬೀಳುತ್ತೆ. ಅಂದರೆ 1 ಎಕರೆಯಲ್ಲಿ 900 mm ಮಳೆ ಬಿದ್ದರೆ 36 lakh liters ನೀರು ಆ ಭೂಮಿಯಲ್ಲಿ ಬೀಳುತ್ತೆ, 1 ಎಕರೆಯಲ್ಲಿ ನಾನು ಹೇಳೋದು. ಅಂದರೆ 1 hectare ಅಥವಾ 2.5 ಎಕರೆ ಪ್ರದೇಶದಲ್ಲಿ ಇದು 1 lakh liters ನೀರು ಬರುತ್ತೆ ಅಂತ ಹೇಳೋದು. 1 mm ಗೆ ಅಂದರೆ 1 cm ಗೆ 1 ಎಕರೆ

0: ಹೆಸರಿನಲ್ಲಿ ಮಳೆ ಬಂದರೆ 100,000 ಲೀಟ್ರ್ ನೀರಲ್ಲಿ ಬರುತ್ತೆ. ಸೊ ಹಂಗಾಗಿ 900 ಮಿಲಿಮೀಟ್ರ್ ಅಂದರೆ 90 ಸೆಂಟಿಮೀಟ್ರ್ ಆಗುತ್ತೆ. 90 ಸೆಂಟಿಮೀಟ್ರ್ ಅಂದರೆ 1 ಹೆಕ್ಟೇರ್ ಪ್ರದೇಶದಲ್ಲಿ ನಮಗೆ ಹೆಚ್ಚು ಕಡಿಮೆ 36 ಲಕ್ಷ ಲೀಟ್ರ್ ನೀರು ಬರುತ್ತೆ. ಈ 36 ಲಕ್ಷ ಲೀಟ್ರ್ ನೀರಿನಲ್ಲಿ ಭೂಮಿಗೆ ಇಂಗುವಂಥ ಒಂದು ಶೇಕಡ ಎಷ್ಟಿದೆಯಪ್ಪ ಅಂದರೆ ಕೇವಲ ಅದು 10-12% ಮಾತ್ರ ಭೂಮಿ ಒಳಗಡೆ ಹೋಗುತ್ತೆ. ಅದು ಕ್ರಮೇಣವಾಗಿ ಒಂದೇ ದಿವಸ ಮಳೆ ಜಾಸ್ತಿ ಬಿದ್ದರೆ ಹೋಗೋದೇ ಇಲ್ಲ, ಕೊಚ್ಕೊಂಡು ಹೋಗುತ್ತೆ. ಅದೇ 1 ಹದ 2 ಹದ ಅಂತ ಮಳೆ ಕರೀತಾರೆ ರೈತ ಬಾಂಧವರು. 1 ಹದ ಅಂದರೆ 10 mm ಅಂದರೆ 1 ಸೆಂಟಿಮೀಟರ್. 1 ಸೆಂಟಿಮೀಟರ್ ಅಂದರೆ 1 ಹೆಕ್ಟೇರ್ ಪ್ರದೇಶದಲ್ಲಿ ನಮಗೆ 100,000 ಲೀಟ್ರ್ ನೀರು. ಸೊ ಅಷ್ಟು ಬಿದ್ದಾಗ ಭೂಮಿಗೆ ಎಳೆದುಕೊಳ್ಳೋ ಶಕ್ತಿ ಇರುತ್ತೆ. ಆದರೆ 2 ಹದ 3 ಹದ ಬಿದ್ದಾಗ ಅದು ಭೂಮಿಗೆ ಎಳೆದುಕೊಳ್ಳೋ ಶಕ್ತಿ ಇರೋದಿಲ್ಲ, ಅಂದರೆ ಇಂಗಿಸುವ ಶಕ್ತಿ ಇರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ ಮಳೆ ಇವತ್ತು ಬರ್ಬೋದು, ಆದರೆ ಮುಂದೆ 1 ವಾರ 10 ದಿವಸ ಅಥವಾ 20 ದಿವಸ ಬರಲಿಲ್ಲ ಅಂದರೆ ಆವಾಗ ಮತ್ತೆ ಬೆಳೆ ಒಣಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಭೂಮಿಯನ್ನು ಯಾವ ರೀತಿ ತಯಾರು ಮಾಡಬೇಕು, ಈಗ 2 ಹದ 3 ಹದ ಮಳೆ ಬಿದ್ದಾಗ 1 ಹನಿ ನೀರಿಗೂ ನಮ್ಮ ಒಂದು ಹೊಲದಿಂದ ಅಥವಾ ತೋಟದಿಂದ ಹೊರಗಡೆ ಹೋಗದೇ ಇರೋ ಹಾಗೆ ನಾವು ನೀರನ್ನು ಹಿಡಿದಿಟ್ಕೊಳ್ಳೋ ಒಂದು ಶಕ್ತಿಯನ್ನು ಆ ಭೂಮಿಗೆ ಕಲ್ಪಿಸಿದ್ರೆ ಖಂಡಿತವಾಗಲೂ ಸಹ ಅದು ಮಳೆ ನೀರಿನ ಒಂದು ಕೊಯ್ಲಾಗುತ್ತೆ, ಮಳೆ ನೀರಿನ ಸಂರಕ್ಷಣೆ ಆಗುತ್ತೆ, ಮತ್ತು ದೀರ್ಘಾವಧಿಯಲ್ಲಿ ಆ ಒಂದು ನೀರು ಭೂಮಿಯಲ್ಲೇ ಇಂಗೋದ್ರಿಂದ ಅದು ನಮ್ಮ ಒಂದು ಬೆಳೆಗಳನ್ನು ಕಾಪಾಡೋದಕ್ಕೆ ಅನುಕೂಲವಾಗುತ್ತೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ರಾಜ್ಯದಲ್ಲಿ 60% ಕೃಷಿ ಭೂಮಿ ಮಳೆಯಾಶ್ರಿತದಲ್ಲಿದೆ. ಈ 60% ಕೃಷಿ ಭೂಮಿಯಲ್ಲಿ ನೀವು ಬೆಳೆಯನ್ನು ತಗೋಬೇಕಂದ್ರೆ ಮಳೆ ಕಾಲಕಾಲಕ್ಕೆ ನಿಯಮಿತವಾಗಿ ಬಂದರೆ ಮಾತ್ರ ಸಾಧ್ಯ. ಒಂದೇ ಸರಿ ಬಂದ್ಬಿಡುತ್ತೆ ಮಳೆ ಅಥವಾ ಮಳೆನೇ ಬರೋದಿಲ್ಲ, ಈ ಎರಡೂ ಸಹ ನಾವು ಅತಿವೃಷ್ಟಿ ಅನಾವೃಷ್ಟಿ ಅಂತ ಕೃಷಿಯಲ್ಲಿ ಕರಿತೀವಿ. ಸೊ ಅತಿವೃಷ್ಟಿ ಆದಾಗಲೂ ಸಹ ನಮ್ಮ ಒಂದು ಬೆಳೆ ಹಾಳಾಗುತ್ತೆ, ಅನಾವೃಷ್ಟಿ ಆದಾಗಲೂ ಸಹ ನಮ್ಮ ಬೆಳೆ ಹಾಳಾಗುತ್ತೆ. ಅತಿವೃಷ್ಟಿಯಲ್ಲಿ ನಾವು ನೀರನ್ನು ಹೆಚ್ಚಾಗಿ ಹಿಡಿದಿಟ್ಕೊಂಡು ಬೇರೆ ಬೇರೆ ಒಂದು ಸಂದರ್ಭದಲ್ಲಿ ಉಪಯೋಗಿಸ್ಬೋದು. ಆದರೆ ಅನಾವೃಷ್ಟಿ ಮಳೆನೇ ಬರಲಿಲ್ಲ ಅಂದಾಗ ಈ ಒಂದು ದೊಡ್ಡ ಸವಾಲನ್ನು ಎದುರಿಸೋದಕ್ಕೆ ನಾವೆಲ್ಲರೂ ಸಿದ್ಧರಿರಬೇಕು. ಅದಕ್ಕೆ ನಾವು ನಮ್ಮ ಭೂಮಿಗಳನ್ನು ಮತ್ತು ನಾವು ಮಾಡೋ ಕೃಷಿ ಪದ್ಧತಿಗಳನ್ನು ಸಮರ್ಥವಾಗಿ ಮಾಡಿದ್ರೆ ಈ ಒಂದು ಮಳೆ ನೀರಿನ ಒಂದು ಉಪಯೋಗವನ್ನು ನಾವು ನಮ್ಮ ಹೊಲದಲ್ಲಿ ಮಾಡ್ಕೋಬೋದು.
1: ಹೌದು ಡಾಕ್ಟ್ರೆ, ಈಗ ನಾವು ಹೇಳ್ದಂಗೆ ಈಗ ಮಳೆ, ಇದು ಮಳೆ ಕೊರತೆ ಮಳೆ ಅಭಾವ ಇದೇನು ಹೊಸದಲ್ಲ.
0: ಹೌದು, ಹಿಂದಿನಿಂದಾನು
1: ಇದು ಬರ್ತಾನೆ ಇದೆ. ಹಾ, ಯಾವಾಗಲೂ ಮಳೆ ಕೊರತೆ ಉಂಟಾಗಿದೆ, ಮಳೆ ಮತ್ತೆ ಜಾಸ್ತಿನೂ ಬಿದ್ದಿದೆ. ಹಾಗಾಗಿ ನಾವು ಅದನ್ನು ಅದಕ್ಕೆ ಹೊಂದ್ಕೊಳ್ಳೋ ಒಂದು ಪರಿಸ್ಥಿತಿನೇ ನಾವು ತಂದ್ಕೊಂಡಿಲ್ಲ. ಹೌದಲ್ಲ, ಹೊಂದ್ಕೊಳ್ಳೋದಂದ್ರೆ ಈಗ ಅಭಾವ ಬಂದರೂ ನಮ್ಮ ಆದ್ರೆ ನಮ್ಮ ಮಾಡಿದ್ದಾರೆ, ನಮ್ಮ ಹಿರಿಯವರು ಕೆರೆ ಕಟ್ಟೆ ಕಟ್ಟಿದ್ದಾರೆ.
0: ಹೌದು,
1: ದೊಡ್ಡ ದೊಡ್ಡ ಇದು ನೀರಿನ ಒಂದು ಏನು ಸಂಗ್ರಹಣ ತಾಣಗಳನ್ನು ಮಾಡಿದ್ದಾರೆ, ಅದೆಲ್ಲ ತೋರಿಸಿದ್ದಾರೆ. ಆದ್ರೆ ನಾವು ಇವತ್ತು ಆ ಒಂದು ಸಂಸ್ಕರಣ ಇದಕ್ಕೆ ನಾವು ಕೈ ಹಾಕ್ತಾ ಇಲ್ಲ, ನಾವು ಅದನ್ನ ನಿರ್ಲಕ್ಷಣ ಮಾಡಿದ್ದೇವೆ. ನಮ್ಮ ಕೆರೆ ಕಟ್ಟೆಗಳು ಇವತ್ತು ತುಂಬಿಲ್ಲ, ಹಾಗಾಗಿ ನಾವು ಅದು ನಮ್ಮ ಹಿರಿಯವರು ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾವು ಈ ಒಂದು ನೀರಿನ ಕೊರತೆ ಎದುರಿಸಿದ ಸಂದರ್ಭದಲ್ಲಿ ನೀರಿನ ಸಂರಕ್ಷಣೆಗೆ ಈ ಯಾವ್ಯಾವ ಉಪಯೋಗಗಳು ಉಂಟಾಗ್ತವೆ, ಯಾವ್ಯಾವ ಉಪಯೋಗಗಳು ನಮ್ಮ ಎದುರಿಗಿದ್ದಾವೆ ಅವನ್ನು ಹೇಳಿ ಡಾಕ್ಟ್ರೆ.
0: ಸೊ ಖಂಡಿತವಾಗಲೂ ಈಗ ನಾವು ಮಳೆ ನೀರು ಬಂದ ತಕ್ಷಣ ನಾವು ಅದನ್ನು ಸಂರಕ್ಷಣೆ ಮಾಡೋದಕ್ಕೆ ಬಹಳ ತುರ್ತಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು. ಅದು ಮಳೆ ಕಡಿಮೆ ಇರಲಿ ಅಥವಾ ಜಾಸ್ತಿ ಇರಲಿ, ಜಾಸ್ತಿ ಇರೋವಾಗಲೂ ಸಹ ನೀವು
1: ತುರ್ತಾಗಿ ನಾವು ಹೊಸದಾಗಿ ಏನು ಮಾಡಬೇಕಾಗಿಲ್ಲ,
0: ಮಾಡಬೇಕಾಗಿಲ್ಲ.
1: ಹಿರಿಯವರು ಮಾಡಿಟ್ಟಿದ್ದ ಒಂದು ಏನು ಏನು ಬೇರೆ ಬೇರೆ ಸ್ಥಳಗಳಿದಾವಲ್ಲ ಅವನ್ನು ನಾವು ಸ್ವಚ್ಛ ಇಟ್ಕೋಬೇಕು,
0: ಸ್ವಚ್ಛ ಇಟ್ಕೋಬೇಕು. ಉದಾಹರಣೆಗೆ ಈಗ ಪ್ರತಿ ಒಂದು ಊರಲ್ಲೂ ಕೆರೆ ಅಂತ ಇರುತ್ತೆ. ಸೊ ಆ ಕೆರೆಗೆ ಬಿದ್ದಂತಹ ಮಳೆ ಬೇರೆ ಬೇರೆ ಒಂದು ಪ್ರದೇಶಗಳಲ್ಲಿ ಸರಾಗವಾಗಿ ಶೇಖರಣೆ ಆಗೋ ರೀತಿಯಲ್ಲಿ ನಾವು ಕಾಲುವೆಗಳನ್ನು ರೆಡಿ ಮಾಡ್ಕೋಬೇಕು. ಅದೇ ರೀತಿ ಕಸ ಮತ್ತು ಹೂಳು ಇಲ್ಲದಂಗೆ ಕೆರೆಗಳನ್ನು ರೆಡಿ ಮಾಡ್ಕೋಬೇಕು. ಇವೆಲ್ಲವನ್ನು ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಕೆರೆಗಳ ಒಂದು ಶೇಖರಣಾ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಇದನ್ನು ನಾವು ಮಾಡಿದ್ರೆ ಖಂಡಿತವಾಗಲೂ ಸಹ ಬರೋ ಕಡಿಮೆ ಮಳೆಯಲ್ಲೇ ನಾವು ಹೆಚ್ಚು ದಿನ ನೀರನ್ನು ಶೇಖರಣೆ ಮಾಡ್ಕೋಬೋದು. ಸೊ ನೀರನ್ನು ಶೇಖರಣೆ ಮಾಡೋದ್ರಿಂದ ನಾವು ಮಳೆ ಇಲ್ಲದ ಒಂದು ಟೈಮಲ್ಲಿ ಆ ನೀರನ್ನು ನಮ್ಮ ಒಂದು ಹೊಲ ಅಥವಾ ಗದ್ದೆಗಳಿಗೆ ಹಾಯಿಸ್ಬೋದು. ಆ ಮೂಲಕ ನಾವು ಬೆಳೆ ಒಣಗೋದನ್ನು ತಪ್ಪಿಸ್ಬೋದು. ಜೊತೆಗೆ ಈಗ ಅಂತರ್ಜಲವನ್ನು ಹೆಚ್ಚಿಸೋದು ಬಹಳ ಮುಖ್ಯ ಇವತ್ತು. ಸೊ ಅಂತರ್ಜಲವನ್ನು ಹೆಚ್ಚಿಸಲಿಲ್ಲ ಅಂದರೆ ನೀವು ಮಳೆ ಬರದೇ ಇರೋ ಸಂದರ್ಭದಲ್ಲಿ ನಿಮಗೆ ಖಂಡಿತವಾಗಲೂ ಸಹ ನಮಗೆ ನೀರು ಸಿಗೋದಿಲ್ಲ. ಸೊ ನೀವು ಅಂತರ್ಜಲ ಹೆಚ್ಚಿಸಿದ್ರೆ ಬೋರ್ವೆಲ್ ನೀರಲ್ಲಿ ಸದಾ ನಮಗೆ ಸಿಗುತ್ತೆ. ಸೊ ಇದು ಒಂದು ಅನುಕೂಲ. ಮತ್ತು ನಾವು ನೀರನ್ನು ಸಂರಕ್ಷಣೆ ಮಾಡೋದ್ರಿಂದ ಬರೀ ಮಳೆ ನೀರಾದರೆ 10-15 ದಿವಸ ನಾವು ಬೆಳೆಯನ್ನು ಸಂರಕ್ಷಣೆ ಮಾಡ್ಕೋಬೋದು, ರಕ್ಷಿಸ್ಕೋಬೋದು. ಅದೇ

0: ನಮ್ಮ ಕೆರೆಯಲ್ಲಿ ಅಥವಾ ಬೋರ್ವೆಲ್ಗಳಲ್ಲಿ ನೀರು ಬರೋ ಸತತವಾಗಿ ಬರೋ ಆಗಿದ್ರೆ, ನಾವು ಮಳೆ ಬರಲಿಲ್ಲ ಅಂದರೂ ಸಹ ನಾವು ಈ ಒಂದು ಬೆಳೆಯನ್ನು ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೆ ಆಗುತ್ತೆ. ಜೊತೆಗೆ ದನಕರುಗಳು ಮತ್ತು ಜಾನುವಾರುಗಳು ಇವುಗಳನ್ನು ಸಹ ನಮ್ಮ ಕೃಷಿಯ ಭಾಗವಾಗಿದ್ದು ಅವುಗಳನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕು ಅಥವಾ ಚೆನ್ನಾಗಿ ನೋಡ್ಕೋಬೇಕಂದ್ರೆ ನೀರು ಬೇಕೇ ಬೇಕು. ಮತ್ತು ಬಹಳ ದಿನಗಳವರೆಗೂ ನೀರು ಬರಲಿಲ್ಲ ಅಂದ್ಕೊಳ್ಳಿ, ಆವಾಗ ಒಂದು ರಕ್ಷಣೆಗೋಸ್ಕರ ನಾವು ರಕ್ಷಣಾತ್ಮಕ ನೀರಾವರಿ ಅಂತ ಕರಿತೀವಿ, ಅದನ್ನು ನಾವು ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಹೂಳಿನ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಇವತ್ತು ನಾವು ನಮ್ಮ ಒಂದು ರೈತರು ಮುಂದಾಗಬೇಕು. ಆ ಮುಖಾಂತರ ಅವರು ಕೆರೆಯ ನೀರಿನ ಶೇಖರಣಾ ಸಾಮರ್ಥ್ಯವನ್ನು ಹೆಚ್ಚಿಸ್ಬೋದು. ಆ ಮೂಲಕ ನಾವು ನಮಗೆ ಕೃಷಿಗೆ ಬಳಸೋ ನೀರನ್ನು ಹೆಚ್ಚು ಶೇಖರಣೆ ಮಾಡ್ಕೋಬೋದು ಮತ್ತು ದೀರ್ಘವಾಗಿ ಬಳಸ್ಕೋಬೋದು.
1: ಈಗ ಬರ ಬಂದಿದೆ, ಮಳೆ ನೀರು ಕೊರತೆ ಉಂಟಾಗಿದೆ, ನೀರಿನ ಕೊರತೆ ಉಂಟಾಗಿದೆ, ಈ ಎಲ್ಲ ವಿಚಾರಗಳು ನಮಗೆ ಎದುರಿಗೆ ಬರ್ತವೆ ಮತ್ತು ನಾವು ಅದಕ್ಕೆ ಆತಂಕ ಪಡ್ತೇವೆ. ಹಾಗಾಗಿ ಡಾಕ್ಟ್ರೆ, ಈಗ ನೀರು ನಮಗೆ ಸಿಕ್ಕಿದಾಗ ನಾವು ಭೂಮಿ ಸಿದ್ಧತೆಯನ್ನು ಯಾವ ಥರ ತಯಾರಿ ಮಾಡ್ಕೋಬೇಕು ಮತ್ತು ಯಾವ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ?
0: ಇದು ಕೃಷಿ ಪ್ರದೇಶಗಳಲ್ಲಿ ಮಳೆ ನೀರನ್ನು ಸಂರಕ್ಷಣೆ ಮಾಡೋದಕ್ಕೆ ಅದರದೇ ಆದ ವೈಜ್ಞಾನಿಕ ಕ್ರಮಗಳನ್ನು ಕೃಷಿ ವಿಶ್ವವಿದ್ಯಾನಿಲಯ ಅಭಿವೃದ್ಧಿಪಡಿಸಿದೆ. ಸೊ ಅದನ್ನು ಸ್ವಲ್ಪ ಮಟ್ಟಿಗೆ ನಾವು ಇವತ್ತು ನಮ್ಮ ಒಂದು ಹೊಲಗಳಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ಉದಾಹರಣೆಗೆ ಭೂಮಿಯನ್ನು ಸಿದ್ಧತೆ, ಈಗ ಒಂದು ಎಕರೆ ಅಥವಾ 2 ಎಕರೆ 5 ಎಕರೆ ಜಮೀನು ಇರುತ್ತೆ ಒಬ್ಬ ರೈತನಿಗೆ. ಅದನ್ನು ಸಿದ್ಧತೆ ಮಾಡುವಾಗ ಅದಕ್ಕೆ ಯಾವುದೋ ಒಂದು ದಿಕ್ಕಿನಲ್ಲಿ ಅದಕ್ಕೆ ಇಳಿಜಾರಿರುತ್ತೆ. ಸೊ ನಾವು ಉಳುಮೆ ಮಾಡುವಾಗ ಇಳಿಜಾರು ಮುಖಾಂತರ ಮಾಡಬಾರ್ದು, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡ್ಕೋಬೇಕು. ಸೊ ಆವಾಗ ಏನಾಗುತ್ತೆ, ಮಳೆ ಎಷ್ಟೇ ಬಂದರೂ ಸಹ ಅದು ಕಾಲುವೆಗಳಾಗಿ ಆ ಉಳುಮೆ ಮಾಡುವಾಗ ಕಾಲುವೆಗಳಾಗುತ್ತೆ, ಅದನ್ನು ತಡೆಯೋ ಶಕ್ತಿ ಬರುತ್ತೆ. ಸೊ ಹಂಗಾಗ್ಬಿಟ್ಟು ಆ ಒಂದು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದು, ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡೋದು, ಇಳಿಜಾರಿಗೆ ಅಡ್ಡಲಾಗಿ ನಾವು ಗೆನಿಮೆಗಳನ್ನು ಹಾಕೋದು, ಇದನ್ನು ಮಾಡೋದರಿಂದ ನಮಗೆ ಖಂಡಿತವಾಗಲೂ ಸಹ ಮಳೆ ನೀರಿನ ಸಂರಕ್ಷಣೆ ಆಗುತ್ತೆ. ಇದು ಒಂದು ಭೂಮಿಯನ್ನು ಸಿದ್ಧತೆ ಮಾಡುವಾಗ. ಇನ್ನು ಬೆಳೆಗಳನ್ನು ಇಡೋವಾಗಲೂ ಅಷ್ಟೇ, ಹೆಚ್ಚಿನ ರೈತರು ಏನು ಮಾಡ್ತಾರೆ, ಇವತ್ತು ಮಳೆ ಬಂದರೆ ಟ್ರ್ಯಾಕ್ಟರ್ ತರ್ತಾರೆ, ಉಳುಮೆ ಮಾಡ್ತಾರೆ, ಬೀಜವನ್ನು ಚೆಲ್ಬಿಡ್ತಾರೆ. ಸೊ ಇದು ಮಾಡಬಾರ್ದು. ಸೊ ಆದಷ್ಟು ನಾವು ಇಳಿಜಾರಿಗೆ ಅಡ್ಡಲಾಗಿ ಸಾಲುಗಳನ್ನು ಮಾಡಿಕೊಂಡು ಬೀಜವನ್ನು ಸಾಲ ಬಿತ್ತನೆಯಲ್ಲಿ ಮಾಡಬೇಕು. ಆವಾಗ ಏನಾಗುತ್ತೆ, ನಿಮಗೆ ಮಳೆ ಹೆಚ್ಚಾದರೆ ಅಥವಾ 3-4 ಮಳೆ ಆದರೆ ಆ ಒಂದು ಕೊಚ್ಚಣಿಕೆಯನ್ನು ನಾವು ತಡೆಗಟ್ಕೋಬೋದು.
1: ಡಾಕ್ಟರ್, ಈಗ ಜಾಸ್ತಿ ಮಳೆ ಬಂತಪ್ಪ, ನೀರು ತುಂಬ ಬಂತು, ಅದು ಹಿಡಿದಿಟ್ಕೊಳ್ಳೋಕೆ ಆಗ್ತಾ ಇಲ್ಲ, ಆದರೂ ಕೂಡ ನಮಗೆ ಈ ವರ್ಷ ಮಳೆ ಬಂದಿದೆ, ಇನ್ನೊಂದು 4 ವರ್ಷಕ್ಕೆ ಅದು ಬರ ಬಂದೇ ಬರುತ್ತೆ, ಇದು ಹೊಸದಲ್ಲ ಅದು.
0: ಹೌದು,
1: ಹಾಗಾಗಿ ಈ ವರ್ಷದ ಈಗ ಮಳೆನ ಇನ್ನೊಂದು 1-3 ವರ್ಷ ಮುಂದೆ ಕಾದ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೇನು?
0: ಖಂಡಿತವಾಗ್ಲೂ ಇದೆ. ಈಗ ನಾನು ಈಗಾಗಲೇ ಹೇಳಿದಾಗೆ ನಾವು ಬೋರ್ವೆಲ್ಗಳು ಮತ್ತು ನಮ್ಮ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸೋದಕ್ಕೆ ಕಠಿಣವಾದ ಕ್ರಮಗಳನ್ನು ನಮ್ಮ ಹೊಲದಲ್ಲಿ ತಗೋಬೇಕು. ಅಂದರೆ ಇನ್ನು ನಾವು ತಗೊಂಡ್ರೆ ಅದು ಬೇರೆಯವ್ರಿಗೂ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ನಾವು ಏನು ಹೇಳೋದಂದ್ರೆ, ಸಾಮೂಹಿಕವಾಗಿ ಆ ಒಂದು ಹಳ್ಳಿಯ ಆ ಒಂದು ಭಾಗದ ರೈತರು ಸಾಮೂಹಿಕವಾಗಿ ಈ ಒಂದು ನೀರು ಸಂರಕ್ಷಣಾ ಕ್ರಮಗಳನ್ನು ತಗೋಬೇಕು. ಇದು ಇಡೀ ಗ್ರಾಮಕ್ಕೆ ಅನುಕೂಲ ಆಗುತ್ತೆ.
1: ಅಂದರೆ ಇದು ಒಂದು ದೊಡ್ಡ ಆಂದೋಲನವಾಗಿ
0: ಪರಿವರ್ತನೆ ಆಗಬೇಕು.
1: ಜನರಲ್ಲಿ ಒಂದು ಖುಷಿ ವಾತಾವರಣ ನಿರ್ಮಾಣ
0: ಆಗುತ್ತೆ. ಈಗ ಏನಾಗಿದೆ ಅಂದ್ರೆ, ಎಲ್ಲವೂ ನಾವು ಸರ್ಕಾರಗಳ ಮೇಲೆ ಅವಲಂಬನೆ ಆಗಿದೆ, ಇದು ತಪ್ಪು. ನಮ್ಮ ಒಂದು ಸರ್ಕಾರ ಎಷ್ಟು ಅಂತ ಮಾಡೋದಕ್ಕಾಗುತ್ತೆ, ಮತ್ತೆ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಕೆಲಸಗಳಾಗಬೇಕಂದ್ರೆ ರೈತರ ಸಹಭಾಗಿತ್ವ ಅಥವಾ ಊರಿನ ಜನರ ಸಹಭಾಗಿತ್ವ ಬಹಳ ಮುಖ್ಯ.
1: ನಾವು ಈಗ ಏನಾದ್ರೂ ಕೊರತೆ ಆದ ತಕ್ಷಣ ನಾವು ಸರ್ಕಾರನ ಅಧಿಕಾರಿಗಳನ್ನ ನಾವು ದೂಷಣೆ ಮಾಡೋದು ಇದಲ್ಲ.
0: ಸೊ
1: ಅಧಿಕಾರಿ ವರ್ಗ ಮತ್ತೆ ರಾಜಕೀಯ ಧೋರಣೆ ಎಷ್ಟು ಜನ ಇರ್ತಾರ ಅವರು?
0: ಈಗ ಉದ್ಯೋಗ ಖಾತ್ರಿ ಯೋಜನೆ ಇದೆ, ಆ ಯೋಜನೆ ಏನ್ ಹೇಳುತ್ತಪ್ಪ ಅಂದ್ರೆ, ನಿಮ್ಮ ಹೊಲದಲ್ಲೇ ನೀವು ಕೆಲಸ ಮಾಡ್ಕೊಳ್ಳಿ, ನಾವು ಅದಕ್ಕೆ ನಿಮಗೆ ದುಡ್ಡು ಕೊಡ್ತೀವಿ ಡೈಲಿ ಬೇಸಿಸ್ ಅಲ್ಲಿ.
1: ಮತ್ತೆ
0: ಇದು ಇದೆಯಲ್ಲ, ಈಗ ನಮ್ಮ ಹೊಲದಲ್ಲಿ ನಾವು ಕೆಲಸ ಮಾಡ್ಕೊಂಡು ನಮಗೆ ಸರ್ಕಾರ ದುಡ್ಡು ಕೊಟ್ರೆ ಯಾಕೆ ಮಾಡ್ಕೋಬಾರದು? ಇವತ್ತು
1: ಅದೇ
0: ಗೆನಿಮೆಗಳು ಹಾಕೊಡೋದು ಇರ್ಬೋದು, ಅಲ್ಲಲ್ಲಿ ಸಣ್ಣದಾಗಿ ಕಾಲುವೆಗಳು ತಕೊಳ್ಳೋದು ಇರ್ಬೋದು, ಮತ್ತೆ ಇಂಗು ಗುಂಡಿಗಳನ್ನ ನಿರ್ಮಾಣ ಮಾಡೋದಿರ್ಬೋದು, ಅಥವಾ ಈ ಒಂದು ನಾಲಾ ಬದುಗಳನ್ನು ನಿರ್ಮಾಣ ಮಾಡೋದಿರೋದು, ಸಣ್ಣದಾಗಿ ಒಂದು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡೋದಿರ್ಬೋದು, ಒಂದು ಕೃಷಿ ಹೊಂಡಗಳು ನಮ್ಮ ಹೊಲಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೊಯ್ಲು ಮಾಡ್ಕೊಳ್ಳೋದಕ್ಕೆ ಕೃಷಿ ಹೊಂಡಗಳನ್ನು ಮಾಡ್ಕೋದಿರ್ಬೋದು, ಇವೆಲ್ಲವನ್ನು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಆದರೆ ನಮಗೆ ಆ ಒಂದು ಮನಸ್ಥಿತಿ ಬೇಕು. ರೈತ ಬಾಂಧವರು ಇದರ ಬಗ್ಗೆ ಎಲ್ಲರೂ ಸಹ ಎಚ್ಚೆತ್ತುಕೊಂಡು ಇದನ್ನು ಸ್ವಲ್ಪ ಮಟ್ಟಿಗೆ ನಿಮ್ಮ ಹೊಲಕ್ಕಾಗಿ ನೀವು ಕೆಲಸ ಮಾಡಿ, ಎಲ್ಲ ರೈತರು ನಿಮ್ಮ ಹೊಲಕ್ಕೆ ನೀವು ಕೆಲಸ ಮಾಡಿಕೊಂಡ್ರೆ ಅದು ಇಡೀ ಹಳ್ಳಿಗೆ ಒಂದು ಆಶಾದಾಯಕ ಬೆಳವಣಿಗೆ ಆಗುತ್ತೆ, ಲಾಭ ತರುತ್ತೆ ಇಡೀ ಹಳ್ಳಿಗೆ. ನೀರಿನ ಸಮಸ್ಯೆಯನ್ನು ನಾವು ತಪ್ಪಿಸಬಹುದು ಆ ಒಂದು ಹಳ್ಳಿಗೆ. ಇದು ಒಂದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು. ಆದ್ರೆ ಈಗ ಮಳೆನೇ ಬರ್ತಾ ಇಲ್ಲ. ಇದುವರೆಗೂ ನಮ್ಮ ದಾಖಲಾಗಿರೋ ಮಳೆ ಎಲ್ಲ ಎಷ್ಟಪ್ಪ ಅಂದ್ರೆ ಒಂದು 220 ಮಿಲಿಮೀಟರ್ ಅಷ್ಟೇ ಆಗಿದೆ. ಸಾಧಾರಣವಾಗಿ ಜುಲೈ ಕೊನೆ ಅಷ್ಟೊತ್ತಿಗೆ ನಮಗೆ ಒಂದು 400-450 ಮಿಲಿಮೀಟರ್ ಮಳೆ ಬರ್ತಾ ಇತ್ತು. ಆದ್ರೆ ಈಗ 50%ಕ್ಕಿಂತ ಕಡಿಮೆ, ನಾನು ಈಗಾಗಲೇ ಹೇಳಿದೆ 40%ರಷ್ಟು ಕಡಿಮೆ ಆಗಿದೆ ಅಂತ. ಸೊ ಈ ವರ್ಷ ಕಡಿಮೆ ಆಗಿರೋದ್ರಿಂದ ನಾವು ಈಗ ಈ ಮುಂದೆ ಇರೋ ಪರಿಹಾರ ನಾವು ಕೃಷಿಯನ್ನ ಬಿಡೋದಕ್ಕೆ ಆಗೋದಿಲ್ಲ. ಈ ಒಂದು ಮುಂಗಾರು ಹಂಗಾಮಿನಲ್ಲಿ ನಾವು ಯಾವುದಾದ್ರೂ ಒಂದು ಬೆಳೆಯನ್ನು ತಗೋಬೇಕಂದ್ರೆ ನಾವು ಕಡಿಮೆ ಅವಧಿಯ ಬೆಳೆಗಳನ್ನ, ಕಡಿಮೆ ಅವಧಿಯ ತಳಿಗಳನ್ನ ಈಗ ನಾವು ಆಯ್ಕೆ ಮಾಡಿಕೊಳ್ಳೋದು ಬಹಳ ಸೂಕ್ತವಾಗಿದೆ.
1: ಯಾಕಂದ್ರೆ ಈಗ 100 ಲಾಸ್ ಆಗಕ್ಕಿಂತ 100-60 ಲಾಸ್ ಆಯ್ತಪ್ಪ, ಇನ್ನು
0: 40-50% ಸೊ ಅದಕ್ಕೋಸ್ಕರವಾಗಿ ನಾವು ಈ ಸಂದರ್ಭದಲ್ಲಿ ಏನ್ ಹೇಳೋದಂದ್ರೆ ರಾಗಿಯಲ್ಲೂ ಸಹ ಕಡಿಮೆ ಇಳುವರಿ ತಳಿಗಳಿದ್ದಾವೆ, ದ್ವಿದಳ ಧಾನ್ಯಗಳಲ್ಲಿ ಕಡಿಮೆ ಇರುವ ತಳಿಗಳಿದ್ದಾವೆ, ಮತ್ತೆ ಸಿರಿಧಾನ್ಯಗಳಲ್ಲಿ ಕಡಿಮೆ ಅವಧಿಯ ತಳಿಗಳಿದ್ದಾವೆ. ಇದನ್ನೆಲ್ಲರೂ ರೈತರು ಬಳಸ್ಕೊಂಡು ಈಗ ಮುಂದೆ ಏನು ಮಳೆ ಬರುತ್ತೆ, ಯಾಕಂದ್ರೆ ಈಗಾಗಲೇ 2 ತಿಂಗಳು ನಮ್ಮ ಒಂದು ಕೃಷಿ ಹಂಗಾಮು ಕಳೆದಿರೋದ್ರಿಂದ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಈ 3 ತಿಂಗಳಿಗೆ ಬರಬಹುದಂತ ಬೆಳೆಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಹಾಕೊಂಡ್ರೆ ಬಹಳ ಒಳ್ಳೇದಾಗುತ್ತೆ. ಕೆಲವು ಬೆಳೆಗಳನ್ನ ಹೆಸರಿಸೋದಾದ್ರೆ ಈಗ ರಾಗಿಯಲ್ಲಿ ಕಡಿಮೆ ಅವಧಿ ತಳಿಗಳು 100 ದಿನಗಳಲ್ಲಿ ಬರುವಂಥ ತಳಿಗಳು ಯಾವಿದ್ದಾವೆಂದರೆ ಒಂದು ML 322 ಅನ್ನೋ ಒಂದು ತಳಿ ಇದೆ, ಅಥವಾ GPU 45, GPU 48, 66 ಈ ತಳಿಗಳಿದೆ, ಮತ್ತು KMR 204 ಅನ್ನೋ ಒಂದು ತಳಿ ಇದೆ. ಈ ಎಲ್ಲ ತಳಿಗಳು ಸಹ ನಿಮಗೆ 3 ತಿಂಗಳಲ್ಲಿ ಕಟಾವಿಗೆ ಬರುತ್ತೆ. ಸೊ ಅದನ್ನ ಬಳಸ್ಕೋಬೇಕು. ಅದೇ ರೀತಿ ಸಿರಿಧಾನ್ಯಗಳು ಸಾಧಾರಣವಾಗಿ ಎಲ್ಲಾ ಸಿರಿಧಾನ್ಯಗಳು 3 ತಿಂಗಳೊಳಗಡೆ ನಾವು ಬೆಳೆಯನ್ನ ತಗೋಬಹುದು. ಸಾಮೆ ಇರ್ಬೋದು, ನವಣೆ, ಆರ್ಕ, ಬರುಗು, ಊದಲು, ಸಜ್ಜೆ, ಕೊರಲೆ, ಇವೆಲ್ಲ ಸಿರಿಧಾನ್ಯಗಳು ಸಹ 3 ತಿಂಗಳೊಳಗಡೆ ಬರುತ್ತೆ. ಇವನ್ನ ಯಾಕೆ ಬೆರಿಬೇಕಂದ್ರೆ ನಾವು ಬೇರೆ ಬೆಳೆಗಳನ್ನ ಬೆಳೆದಾಗ ನಮಗೆ ಮೇವಿನ ಸಮಸ್ಯೆ ಎದುರಾಗುತ್ತೆ, ಆದ್ರೆ ಈ ಧಾನ್ಯಗಳನ್ನ ಬೆಳೆದಾಗ ನಮಗೆ ಸ್ವಲ್ಪ ಮಟ್ಟಿಗೆ ಕಾಳೋನ್ ಮನೆ ಸೇರುತ್ತೆ, ಮತ್ತೆ ನಮ್ಮ ದನಕರುಗಳಿಗೆ ಬೇಕಾದಂತ ಮೇವು ಸಹ ಸಿಗುತ್ತೆ. ಸೊ ಮೇವುಗೋಸ್ಕರ ಆದ್ರೂ ನಾವು ಇವತ್ತು ಕೃಷಿಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕು, ಇದು ಬಹಳ ಮುಖ್ಯ.
1: ಅದೇ ಡಾಕ್ಟ್ರೆ, ಈಗ ಮಳೆ ಬಂದಿಲ್ಲ, ನಮ್ಮ ಹೊಲದಲ್ಲಿ ಒಣಗಿದೆ ಅಂತ ಹೇಳಿ ಪ್ರಯತ್ನನೇ ಮಾಡದಿದ್ರೆ ಹೇಗೆ?
0: ಮಾಡಲೇಬೇಕು.
1: ಅದು ನಿಮ್ ಕಾಯಕ, ನಿಮ್ ಹಿಂದಿದ್ದಾನು ಮಾಡ್ತಾನೆ ಬಂದಾರೆ ನಿಮ್ ಹೊಲದಲ್ಲಿ ನಿಮ್ ಹಿರಿಯರು, ನೀವು ಈಗೂ ಮಾಡಲೇಬೇಕು. ಮಳೆ ಬಂದಿದೆ ಬಂದಿಲ್ಲ, ನೀರ್ ಕೊರತೆ ಉಂಟಾಗಿದೆ ಸಹಜ, ಆದ್ರೆ ಆಶಾವಾದ ಇರಬೇಕು. ಮಳೆ ಬಂದೇ ಬರುತ್ತೆ,
0: ಮತ್ತೆ
1: ಕೆಲವೊಂದಿನ ತಡ ಆಗ್ಬಹುದು.
0: ಕೆಲವೊಂದು ಬೆಳೆಗಳೇನಿದೆ, ಉದಾಹರಣೆಗೆ ನಾನು ಹೇಳ್ತಾ ಇದ್ದೆ, ಈಗ ಏಕದಳ ಧಾನ್ಯಗಳಲ್ಲಿ ರಾಗಿ ಮತ್ತೆ ಸಿರಿಧಾನ್ಯಗಳು ಮತ್ತೆ ಬಿಳಿ ಜೋಳ ಇವುಗಳನ್ನ ನಾವು ಮಾಡಬಹುದು. ಅಥವಾ ದ್ವಿದಳ ಧಾನ್ಯಗಳಲ್ಲಿ ಈಗ ಅಲಸಂದೆ ಇರ್ಬೋದು, ಅಥವಾ ನಿಮಗೆ ಉರುಳಿ ಇರ್ಬೋದು, ಮತ್ತೆ ಸಣ್ಣ ಮಟ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ಉದ್ದು ಇರ್ಬೋದು, ಇವೆಲ್ಲವೂ ಸಹ ಬಹಳ ಕಡಿಮೆ ನೀರಿನಲ್ಲಿ ಕಡಿಮೆ ಮಳೆಯಲ್ಲಿ ಬರುವಂತಹ ಬೆಳೆಗಳು. ಒಂದು 3-4 ಸರಿ ಒಂದು ಮಳೆ ಬಂದ್ರು ಸಾಕು, ಇವಕ್ಕೆ
1: ತಡ್ಕೊಂಡ್ಬಿಡ್ತವೆ.
0: ಮತ್ತೆ ಕನಿಷ್ಠ ಪಕ್ಷ ನಿಮಗೆ ಒಂದು 50% ಆದ್ರೂ ಇಳುವರಿ ಬರುತ್ತೆ.
1: ಮೇವಾಗುತ್ತೆ, ನಿಮ್ ಪ್ರಾಣಿಗಳಾಗುತ್ತೆ, ಮತ್ತೆ ನೀವು ಸ್ವಲ್ಪ ಗಳಿಸ್ಕೋಬಹುದು.
0: ನೀವು ಚೆನ್ನಾಗಿ
1: ಬೆಳಿಬೇಕು, ಕೈ
0: ಖಂಡಿತವಾಗ್ಲೂ ಸಿಗುತ್ತೆ, ದನಕರುಗಳಿಗೆ ಮೇವಾಗುತ್ತೆ. ಇದು ಬಹಳ ಮುಖ್ಯ, ದನಕರುಗಳನ್ನು ಉಳಿಸ್ಕೋಬೇಕು.
1: ಆದ್ರೆ ಬರದ ಸಂದರ್ಭದಲ್ಲಿ ನೀವು ಅದು ಕೂಡ ಉಪಕಸಬು ಗೋವು ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ,
0: ಗೋವು, ಕುರಿ, ಕೋಳಿ,
1: ಹೌದು,
0: ಇವೆಲ್ಲದಕ್ಕೂ ಸ್ವಲ್ಪ ನಮ್ಮ ಮೇವು ಬೇಕಂದ್ರೆ ನಾವು ಖಂಡಿತವಾಗ್ಲೂ ಈ ಧಾನ್ಯಗಳನ್ನ ಬೆಳ್ಕೋಬೇಕು. ಸೊ ಅದರಿಂದ ಖಂಡಿತವಾಗ್ಲೂ ಸಹ ಸ್ವಲ್ಪ ಮಟ್ಟಿಗೆ ನಾವು ಬರದ ಪರಿಸ್ಥಿತಿಯನ್ನ ರೈತರು ತಡೆಗಟ್ಕೋಬಹುದು ಅಂತ ನಾವು ಹೇಳ್ಬಹುದು.
1: ಅದೇ ಸಮಗ್ರ ಕೃಷಿಯಲ್ಲಿ ಇದು ಕೂಡ ಒಂದು ಬಂದೇ ಬಂದಿದೆ.
0: ಹೌದಲ್ಲ
1: ಡಾಕ್ಟ್ರೆ, ಇನ್ನೊಂದು ಈಗ ಹರಿದು ಬರುವಂತ ಮಳೆ ನೀರನ್ನ ಯಾವೆಲ್ಲ ವಿಧಾನದಿಂದ ನಾವು ಸಂರಕ್ಷಣೆ ಮಾಡ್ಕೊಳ್ಬಹುದು?
0: ಈಗ ಹರಿದು ಬರೋ ನೀರನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಏನಪ್ಪ ಹೇಳ್ತೀವಿ ಅಂದ್ರೆ ನಾಲಾ ಬಂಡಿಂಗ್ ಅಂದ್ರೆ ಎಲ್ಲೋ ಒಂದು ಇಳಿಜಾರು ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋ ಕಡೆ ಒಂದು ದೊಡ್ಡದಾದ ಒಂದು ಬದುವನ್ನ ಹಾಕೊಳ್ಳೋದು. ಸೊ ಇದು ಸಹ ನಿಮಗೆ ನೀರು ತಡೆಯುತ್ತೆ, ಜೊತೆಗೆ ನೀರು ಭೂಮಿಯಲ್ಲಿ ಹಿಂಗು ಮಾಡುತ್ತೆ. ಅದನ್ನ ನಾವು ನಾಲಾ ಬದು ಅಂತ ಕರಿತೀವಿ. ಸೊ ಇನ್ನೊಂದು ಇಂಗು ಕೊಳಗಳು. ಸೊ ಅಲ್ಲಲ್ಲಿ ಸಣ್ಣ ಮಟ್ಟದ ಒಂದು ಒಂದು ಹೊಂಡಗಳನ್ನ ಮಾಡಬೇಕು. ಸೊ ಅದು ಏನಾಗುತ್ತೆ, ಆ ನೀರು ಭೂಮಿಯಲ್ಲಿ ಇಂಗೋಗ್ ಮಾಡಿ ಅಂತರ್ಜಲದ ಮಟ್ಟ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನು ಕಡೆ ತೊರೆ ಅಥವಾ ಕಾಲುವೆಗಳು ಅಂತ ಹೇಳ್ತೀವಿ, ಸ್ವಾಭಾವಿಕವಾಗಿರ್ತವೆ. ಸೊ ಅಲ್ಲಿ ಮಧ್ಯೆ ಒಂದು ಒಂದು ನಾವು ಗೆನಿಮೆಗಳು ಅಥವಾ ಬಂಡುಗಳನ್ನ ಹಾಕೋಬೇಕು. ಸೊ ಆವಾಗ ಏನಾಗುತ್ತೆ, ನಾವು ಅಲ್ಲಿ ನೀರು ನಿಂತುಕೋ ಸಾಧ್ಯ ಆಗುತ್ತೆ. ಮತ್ತೆ ಜಮೀನಿನ ಸುತ್ತಲೂ ಚೆಕ್ ಇದನ್ನು ನಾವು ಹಾಕ್ತೀವಿ, ಟ್ರೆಂಚ್ ಕಂ ಬಂಡ್ ಅಂತ ಹೇಳ್ತೀವಿ, ಅಂದರೆ ಸಣ್ಣದ

0: ಒಂದು ಕಾಲುವೆ ಮಾಡೋದು, ಒಂದು ಸಣ್ಣದಾದ ಒಂದು ಬದು ಬಿಡೋದು, ಮತ್ತೆ ಸಣ್ಣದಾಗಿ ಒಂದು ಕಾಲುವೆ ಮಾಡೋದು, ಸಣ್ಣದಾಗಿ ಬದು ಬಿಡೋದು, ಇದನ್ನ ಚೆಕ್ ಟ್ರೆಂಚ್ ಕಮ್ ಬಂಡಿಂಗ್ ಅಂತ ಹೇಳ್ತೀವಿ. ಸೊ ಇದು ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ. ನೀವು ಜಮೀನಿನ ಸುತ್ತಲೂ ಎಲ್ಲ ರೈತರು ಜಮೀನು ಸ್ವಲ್ಪ ಅದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು, ಆದರೆ ನೀರಿನ ಸಂರಕ್ಷಣೆ ದೃಷ್ಟಿಯಿಂದ ಇದು ದೊಡ್ಡ ಮಟ್ಟದ ಕೆಲಸವನ್ನ ಮಾಡುತ್ತೆ. ಮತ್ತು ಜಲ್ಲಿ ಅಣೆಕಟ್ಟು ಅಂತೂ ಸಹ ಕರಿತೀವಿ. ಒಂದು ಪ್ರದೇಶದಲ್ಲಿ ನೀರು ನಿಲ್ಲುವಂತ ಪ್ರದೇಶದಲ್ಲಿ ಜಲ್ಲಿಗಳನ್ನ ಅಥವಾ ದೊಡ್ಡ ದೊಡ್ಡ ಬೋಲ್ಡರ್ಸ್ಗಳನ್ನ ಕೆಳಗಡೆ ಹಾಕಿ ಆಮೇಲೆ ಜಲ್ಲಿಗಳನ್ನ ಹಾಕಿದ್ರೆ ಅದು ಸಹ ಒಂದು ಅಣೆಕಟ್ಟಾಗುತ್ತೆ. ಮತ್ತೆ ಕೃಷಿ ಹೊಂಡ, ಎಲ್ಲದಕ್ಕಿಂತ ಮುಖ್ಯವಾಗಿ ಕೃಷಿ ಹೊಂಡಗಳನ್ನ ಮಾಡ್ಕೋಬೇಕು. ಕನಿಷ್ಠ ಪಕ್ಷ ಒಂದು 5 ಎಕರೆ ಇರೋ ರೈತರು ಒಂದು ಕೃಷಿ ಹೊಂಡವನ್ನಾದ್ರೂ ಮಾಡ್ಕೋಬೇಕು.
1: ಒಂದಂದ್ರೆ
0: ಕಡಿಮೆ ಅದು ಒಂದಾದ್ರೂ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಜಮೀನಿನಲ್ಲಿ
1: ಒಂದು ಸಣ್ಣದಾರು ಮಾಡ್ಲೇಬೇಕು,
0: ಸಣ್ಣದಾಗಿ ಮಾಡ್ಕೋಬೇಕು. ನಿಮ್ಮ ಜಮೀನಿನಲ್ಲಿ ಅಲ್ಲಿ ಹರಿಯೋ ಮಳೆ ಇರುತ್ತೆ, ಅದನ್ನ ಆ ಹೊಂಡಕ್ಕೆ ಬಿಡೋ ವ್ಯವಸ್ಥೆ ಮಾಡಬೇಕು.
1: ಅದ ನೋಡಿ, ನೀವ್ ಈಗ ನೀರು ಜಾಸ್ತಿ ಬಂದೇ ಬರುತ್ತೆ ಡಾಕ್ಟ್ರೆ, 4-5 ವರ್ಷಕ್ಕೆ ಒಂದು ಸಾರಿ ದೊಡ್ಡ ಮಳೆ ಬಂದೇ ಬರುತ್ತೆ.
0: ಹೌದು,
1: ಹಾಗಾಗಿ ಆ ಮಳೆ ನೀರನ್ನ ನೀವು ಈ ವರ್ಷ ಬಂದ್ರೆ ಇನ್ನು 4 ವರ್ಷದ ತನಕ ನೀವು ಕಾದ್ಕೊಂಡು ಅದನ್ನ ಇಟ್ಕೊಂಡು ಹೋದ್ರೆ ನಿಮಗೆ ಯಾವುದೇ ತರದಿಂದ ನಿಮಗೆ ಹೆದರಿಕೆ ಆಗಲ್ಲ, ಮತ್ತೆ ನಿಮ್ಮ ಬೆಳೆ ನೀವು ಸಂರಕ್ಷಣೆ ಮಾಡ್ಕೋಬಹುದು ಅಭಾವ ಪರಿಸ್ಥಿತಿಯಲ್ಲಿ.
0: ಖಂಡಿತವಾಗ್ಲು.
1: ಹಂಗಾಗಿ ರೈತರು ಈ ಬಗ್ಗೆ ಹಿಂದಿಂದಾನು ಇದು ಬಂದಿದೆ, ಎದುರಿಸುವ ಒಂದು ಸವಾಲು ಬೇಕು ಅಷ್ಟೇ.
0: ಹೌದು.
1: ಇನ್ನೊಂದು ಡಾಕ್ಟ್ರೆ, ಈಗ ಬೋರ್ವೆಲ್ಗಳ ಬಗ್ಗೆ ಸ್ವಲ್ಪ ಮಾತಾಡಿ. ಬೋರ್ವೆಲ್ ನಾವು ಜಲಪೂರ್ಣ ಯಾವ ತರ ಮಾಡ್ಕೊಳ್ಬಹುದು ಅಂತ.
0: ಇವತ್ತಿನ ದಿವಸಗಳಲ್ಲಿ ನಮ್ಮ ಒಂದು ಕೃಷಿ ಮತ್ತೆ ನಮ್ಮ ಜನರನ್ನ ಕಾಪಾಡ್ತಾ ಇರೋದೇ ಬೋರ್ವೆಲ್ಗಳು. ಬಹುಶಃ ಬೋರ್ವೆಲ್ಗಳಿಲ್ಲ ಅಂದಿದ್ರೆ ನೀರಿನ ಆಹಾಕಾರ ಯಾವ ಮಟ್ಟಕ್ಕೆ ಹೋಗ್ತಾ ಇರುತ್ತಂತ ಊಹೆ ಮಾಡ್ಕೊಳ್ಳೋದು ಕಷ್ಟ. ಈಗ ಎಲ್ಲಾ ಕಡೆ ಸಿಟಿಗಳಲ್ಲಿ ಇರ್ಬೋದು ಅಥವಾ ಮಹಾನಗರಗಳಲ್ಲಿ ಇರ್ಬೋದು, ಹಳ್ಳಿಗಳಲ್ಲಿ ಇರ್ಬೋದು, ಇವಾಗ ಕುಡಿಯೋ ನೀರಿನ ಮೂಲ ಅಂದ್ರೆ ಬೋರ್ವೆಲ್. ಆದ್ರೆ ನಾವು ನೀರನ್ನ ತೆಗೆಯೋದಕ್ಕೆ ತೋರಿಸೋ ಉತ್ಸಾಹ, ನೀರನ್ನ ಮರುಪೂರಣ ಮಾಡೋದಕ್ಕೆ ನಾವು ತೋರಿಸ್ತಾ ಇಲ್ಲ. ಇದು ಒಂದು ದೊಡ್ಡ ಬೇಸರದ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಒಬ್ಬ ರೈತ ಒಂದು ಜಮೀನಿನಲ್ಲಿ ಬೋರ್ವೆಲ್ ಅನ್ನು ತೋಡಿರ್ತಾನೆ, ನೀರನ್ನು ತಗೊಳ್ತಾ ಇರ್ತಾನೆ, ಕೃಷಿಯನ್ನ ಮಾಡ್ತಾ ಇರ್ತಾನೆ. ಆದ್ರೆ ಮಳೆ ಬಂದಾಗ ಆ ಬೋರ್ವೆಲ್ಗೆ ನೀರನ್ನ ಮರುಪೂರಣ ಮಾಡೋ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇಲ್ಲ. ಇದನ್ನು ಸಹ ಬಹಳ ತುರ್ತಾಗಿ ಮಾಡಬೇಕು.
1: ಬೋರ್ವೆಲ್ ಏನು ತೆಗೆಸಿರ್ತೀರಿ ಹೊಲದಲ್ಲಿ, ತುಂಬಾ ದೊಡ್ಡ ಮಳೆ ಬಂದಾಗ ನೀವು ಅಲ್ಲಿ ಶೇಖರಣೆ
0: ಮಾಡಬೇಕು. ಸೊ ಬೋರ್ವೆಲ್ ನ ಪಕ್ಕದಲ್ಲಿ ನೀವು ಒಂದು ಹೊಂಡವನ್ನ ಮಾಡಿ ಅಲ್ಲಿ ಮೊದಲಿಗೆ ಒಂದು ದೊಡ್ಡ ಬೋಲ್ಡರ್ಸ್ ಅನ್ನ ಹಾಕಿ, ಆಮೇಲೆ ಅದರ ಮೇಲೆ ಸಣ್ಣ ಒಂದು ಬೋಲ್ಡರ್ಸ್ ಅನ್ನ ಹಾಕಿ, ಆಮೇಲೆ ದೊಡ್ಡ ಜಲ್ಲಿಕಲ್ಲನ್ನ ಹಾಕಿ, ಆಮೇಲೆ ಬೇಬಿ ಜಲ್ಲಿಕಲ್ಲನ್ನ ಹಾಕಿ, ಆಮೇಲೆ ಒಂದು ಮರಳನ್ನ ಹಾಕಿ, ಆಮೇಲೆ ಮೆಷನ್ನ ಹಾಕಿ, ಅದರ ಮೇಲೆ ನಾವು ಈ ಒಂದು ಚಾರ್ಕೋಲ್ ಅಥವಾ ಇದ್ದಲು ಅಂತ ಏನ್ ಹೇಳ್ತೀವಿ ಅದನ್ನ ಹಾಕಿ ಒಂದು ಕ್ರಮಬದ್ಧವಾಗಿ ನಾವು ಮಾಡ್ಕೊಂಡ್ರೆ ಆ ಮಳೆ ನೀರು ಏನ್ ಹಿಂಗುತ್ತೆ. ನೀವು ಅಂದ್ಕೋಬಹುದು, ಸರ್ ಮಳೆ ನೀರು ಡೈರೆಕ್ಟ್ ಆಗಿ ಬೋರ್ವೆಲ್ ಹೋದ್ರೆ ಅದೆಲ್ಲ ಕಲ್ಮಶ ಆಗಲ್ವ ಅಂತ. ಖಂಡಿತವಾಗಲು ಇಲ್ಲ ಸರ್, ಇದು ಫಿಲ್ಟರಿಂಗ್ ಮೆಕಾನಿಸಮ್ ಆಗುತ್ತೆ. ನಾನು ಈಗ ದೊಡ್ಡ ಬೋಲ್ಡರ್ಸು, ಸಣ್ಣ ಬೋಲ್ಡರ್ಸು, ಆದ್ಮೇಲೆ ದೊಡ್ಡ ಜಲ್ಲಿ, ಆಮೇಲೆ ಇನ್ನೊಂದು ಸಣ್ಣ ಜಲ್ಲಿ, ಆಮೇಲೆ ಬೇಬಿ ಜಲ್ಲಿ, ಆಮೇಲೆ ಮರಳು, ಆಮೇಲೆ ನೀವು ಒಂದು ಮೆಶ್ಶು, ಆಮೇಲೆ ಒಂದು ಇದ್ದಲು. ಸೊ ಇವೆಲ್ಲವನ್ನ ಒಂದು ಕ್ರಮಬದ್ಧವಾಗಿ ಅಳವಡಿಸ್ಕೊಂಡ್ರೆ ನೀವು ಏನು ಮಳೆ ನೀರು ಕಲ್ಮಶ ಇದ್ರೂ ಸಹ ಅದು ಫಿಲ್ಟರ್ ಆಗಿ ಭೂಮಿಯ ಒಂದು ಪದರಗಳಿಗೆ ಅಥವಾ ಬೋರ್ವೆಲ್ನ ನೀರು ಎಲ್ಲಿಂದ ಬರುತ್ತೆ ಅಲ್ಲಿಗೆ ಹೋಗೋಷ್ಟು ಹೊತ್ತಾಗಿ ಸಂಪೂರ್ಣವಾಗಿ ಅದು ಫಿಲ್ಟರ್ ಆಗಿ ಬೋರ್ವೆಲ್ಗೆ ಹೋಗುತ್ತೆ. ಯಾವುದೇ ರೀತಿಯ ಒಂದು ಆ ನೀರಿನಲ್ಲಿ ನಿಮಗೆ ಸಮಸ್ಯೆಗಳು ಬರೋದಿಲ್ಲ.
1: ಇನ್ನೊಂದು ಡಾಕ್ಟ್ರೆ, ಆ ಒಂದು ನೀವೇನು ಒಂದು ಜಾಗದಲ್ಲಿ ತೆಗ್ದಿರ್ತೀರಲ್ಲ, ಅದು ಎಷ್ಟೇ ಪ್ರಮಾಣದ ನೀರನ್ನು ಬಂದ್ರೂ ಅದು ಜೀರ್ಣ ಮಾಡ್ಕೊಳ್ಳೋ ತಾಕತ್ತಿರುತ್ತೆ ಆ ಒಂದು
0: ಜಾಗಕ್ಕೆ. ಹೌದು, ಈಗ ನಾವು ಅದಕ್ಕೆ ಫಿಲ್ಟರಿಂಗ್ ಸಿಸ್ಟಮ್ ನಾವು ಶಿಫಾರಸು ಮಾಡೋದು. ಫಿಲ್ಟರಿಂಗ್ ಸಿಸ್ಟಮ್ ಶಿಫಾರಸು ಮಾಡೋದಕ್ಕೆ ಎಷ್ಟೇ ಮಳೆ ಬಂದ್ರೂ ಸಹ ಅದು ಹೀರ್ಕೊಳ್ಳೋ ಶಕ್ತಿ. ಈವನ್ ಈಗ ನಾವು ಬೆಂಗಳೂರು ಮಹಾನಗರದಲ್ಲೂ ಸಹ BWSS ಅವರು ಅಲ್ಲಲ್ಲಿ ಈ ಒಂದು ಜಲ ಫ್ರೆಂಡ್ಸ್ ಆಫ್ ವಾಟರ್ ಅಥವಾ ಜಲ ರಕ್ಷಕರು ಅಂತ ಏನ್ ಹೇಳ್ತೀವಿ ಅವ್ರು ಅಲ್ಲಲ್ಲಿ ಈ ಒಂದು ಇಂಗ್ಲೆ ಮಾಡ್ತಾ ಇದಾರೆ, ಸಾಕಷ್ಟು ಮಾಡಿದ್ದಾರೆ, ಮಾಡ್ತಾನೆ ಇದಾರೆ. ಇದರ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಬಿದ್ದಿರೋ ಮಳೆ ನೀರು ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ಅದು ಹೋಗಬಾರದು, ಮತ್ತೆ ಸಂಪೂರ್ಣವಾಗಿ ಭೂಮಿ ಹೊರಗಡೆ ಸೇರಬೇಕು, ನಮ್ಮ ಅಂತರ್ಜಲದ ಮಟ್ಟವನ್ನ ಹೆಚ್ಚಿಸಬೇಕು. ಆ ಮೂಲಕ ನಮಗೆ ನಾಳೆ ಬರುವಂತ ಒಂದು ನೀರಿನ ಸಮಸ್ಯೆ ಏನಿದೆ ಅದರ ಸಮಸ್ಯೆ ನಿಂಗಬೇಕು. ಮತ್ತೆ ಮಳೆ ಕಡಿಮೆ ಬಂದರೂ ಅಥವಾ ಮಳೆ ಬಹಳ ಕಡಿಮೆ ಬಂದರೂ ಸಹ ಈ ಒಂದು ನೀರಿನ ಸಮಸ್ಯೆಯನ್ನ ನಾವು ಸಂಪೂರ್ಣವಾಗಿ ನಿರ್ವಹಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಇಂಗು ಗುಂಡಿಗಳು ಒಂದು ಚಮತ್ಕಾರವನ್ನ ಮಾಡ್ತವೆ ಅಂತ ಹೇಳ್ಬೋದು.
1: ಇನ್ನೊಂದು ಡಾಕ್ಟ್ರೆ, ಈಗ ನಮ್ಮ ಮನೆಗಳಲ್ಲಿ ನಾವು ಈ ಒಂದು ಮಳೆ ನೀರನ್ನು ಯಾವ ಥರ ಸಂಗ್ರಹಣೆ ಮಾಡ್ಕೊ

0: ಹೇಳ್ಬೋದು ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ?
1: ಇದು ಆಕ್ಚುಲಿ ಇದು ಆಗ್ತಾ ಇಲ್ಲ, ಮೇಲ್ಛಾವಣಿ ಮಳೆ ನೀರು ಕೊಯ್ಲು ಅಂತ ಹೇಳ್ತೀವಿ. ಈಗ 30-40 ಸೈಟ್ಸ್ ಇದೆ, 60-40 ಇದೆ, 30-50 ಸೈಟ್ಸ್ ಸಾಕಷ್ಟು ಜನ ಕಟ್ಟಿರ್ತಾರೆ. ಸೊ ಅಲ್ಲಿನ ಒಂದು ನೀರನ್ನ ನಾವು ಸಂರಕ್ಷಣೆ ಮಾಡ್ಕೋಬೇಕಂದ್ರೆ ನಾವು ಅದಕ್ಕೆ ಪ್ರತ್ಯೇಕವಾದ ಒಂದು ಸಂಪನ್ನ ಮಾಡ್ಕೋಬೇಕು. ಈಗ ಕೆಲವೊಂದು ಕಡೆಗಳು ಮಾಡಿದ್ದಾರೆ, ಮಲೆನಾಡುಗಳಲ್ಲಿ ಸುಮಾರು ಜನ ಮನೆ ಕಟ್ಟಿರೋರು ಮಾಡಿದ್ದಾರೆ. ಈಗ ಎರಡು ಸಂಪನ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಸಂಪು ನಮ್ಮ ಒಂದು ಕುಡಿಯೋದಕ್ಕೆ ಮತ್ತೆ ನಮ್ಮ ಒಂದು ಗೃಹ ಬಳಕೆಗೆ ಶೇಖರಣೆ ಮಾಡ್ಕೊಳ್ಳೋದು, ಇನ್ನೊಂದು ಸಂಪು ಏನಪ್ಪ ಅಂದ್ರೆ ಅಲ್ಲಿ ಯಾವುದೇ ರೀತಿಯಲ್ಲಿ ನೀವು ಇದನ್ನ ಮಾಡ್ಕೋಬಾರದು, ಏನು ನೇರವಾಗಿ ಬಳಸೋದಕ್ಕೆ ಆಗೋದಿಲ್ಲ. ಆ ಸಂಪು ಏನಕ್ಕಪ್ಪ ಅಂದ್ರೆ ಮಳೆ ನೀರನ್ನ ಸಂರಕ್ಷಣೆ ಮಾಡೋದಕ್ಕೆ ಅಥವಾ ಕೊಯ್ಲು ಮಾಡೋದಕ್ಕೆ ಅಂತ ಇಟ್ಕೋಬೇಕು. ಮತ್ತೆ ನಮಗೆ ನೀರಿಲ್ಲದೆ ಇರೋ ಟೈಮಲ್ಲಿ ಅದನ್ನ ನಾವು ಉಪಯೋಗಿಸೋದಕ್ಕೆ, ಮನೆ ಬಳಕೆಗೆ, ನಾನು ಅಡಿಗೆಗೆ ಅಥವಾ ಕುಡಿಯೋದಕ್ಕೆ ಅಂತ ಹೇಳಲ್ಲ, ಬೇರೆ ಉಪಯೋಗಗಳಿಗೆ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಸಹ ನಾವು ಮಳೆ ನೀರಿನ ಅಥವಾ ಸಂರಕ್ಷಣೆ ಆಗುತ್ತೆ. ಜೊತೆಗೆ ನಮ್ಮ ನೀರಿನ ಬವಣೆಯನ್ನ ಅರ್ಧದಷ್ಟು ನಾವು ಮಾಡ್ಕೋಬಹುದು. ಯಾಕಂದ್ರೆ ಒಂದು ವರ್ಷಕ್ಕೆ ನಮಗೆ ಒಂದು 6 ತಿಂಗಳಿಗೆ ಆಗೋ ಅಷ್ಟು ಒಂದು ಮನೆ ಮೇಲೆ ಬೀಳೋ ಒಂದು ಮಳೆ ನಮಗೆ ಸಾಕಾಗುತ್ತೆ. ಏನಪ್ಪ ಅಂದ್ರೆ ನಾವು ಮಹಡಿಯನ್ನ ಅಥವಾ ಮೇಲ್ಛಾವಣಿಯನ್ನ ಬಹಳ ಸ್ವಚ್ಛವಾಗಿ ಇಟ್ಕೋಬೇಕು ಮಳೆಗಾಲದಲ್ಲಿ. ಮತ್ತೆ ಮಳೆ ಬೀಳೋ ಸಮಯದಲ್ಲಿ ಆ ಸ್ವಚ್ಛವಾದ ನೀರು ನಮ್ಮ ಒಂದು ಇನ್ನೊಂದು ಸಂಪಿಗೆ ಹೋಗೋ ಹಾಗೆ ಇರಬೇಕು. ಆವಾಗ ಮಾತ್ರ ಆ ನೀರನ್ನ ನಾವು ಉಪಯೋಗಿಸೋದಕ್ಕೆ ಸಾಧ್ಯ. ಕಸ ಕಡ್ಡಿ ಅಥವಾ ಏನು ವೇಸ್ಟ್ ಇರುತ್ತೆ ಅದೆಲ್ಲ ಸಂಪಿಗೆ ಹೋಗ್ಬಿಟ್ರೆ ಅದು ಮತ್ತೆ ಕೊಳತು, ಅದು ನಮ್ಮ ನೀರನ್ನ ಬಳಸಲಾರದ ಒಂದು ಸ್ಥಿತಿಗೆ ತಗೊಂಡು ಹೋಗ್ಬಿಡುತ್ತೆ. ಆ ನಿಟ್ಟಿನಲ್ಲಿ ನಾವು ಇವೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿಕೊಂಡು ಮಳೆ ನೀರನ್ನ ಕೊಯ್ಲು ಮಾಡಬೇಕು ಮಳೆ ಮೇಲ್ಛಾವಣಿ ಅಂತ ಹೇಳ್ಬೋದು.
0: ತುಂಬಾ ಸಂತೋಷ ಡಾಕ್ಟರ್ ಆನಂದ್ ಎಂಆರ್ ಅವರೇ, ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾಗಿ ಈ ಒಂದು ಮಳೆ ಅಭಾವ ಸಂದರ್ಭದಲ್ಲಿ ನಮ್ಮ ರೈತರು ಮಳೆ ಕೊರತೆಯನ್ನ ಹೇಗೆ ನಿವಾರಣೆ ಮಾಡ್ಕೋಬಹುದು, ಮತ್ತೆ ಮಳೆ ನೀರಿನ ಸಂರಕ್ಷಣೆ ಯಾವ ತರ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಜಾಗೃತವಾದ ಮಾತನ್ನ ಹೇಳಿದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಈ ಮಳೆ ಕೊರತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ತಮ್ಮ ಕಡೆಯಿಂದ ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ.
1: ಖಂಡಿತವಾಗ್ಲೂ ನಮ್ಮ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ, 8310945125 8310945125.
0: ಧನ್ಯವಾದಗಳು.
1: ಧನ್ಯವಾದಗಳು.
2: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ಯ.

0: ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕು
1: ಆಕಾಶವಾಣಿ ಕಾರವಾರ ಜನಪದ ಸಂಗೀತ.
2: ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್ ಗುಳ್ಳೆ ಗಜಕರ್ಣ ಸಾಯಿ ಬಾಲ್ ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ,

0: ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚನ್ನಪ್ಪ ವೀರಪ್ಪ ಅಂಗಡಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು.

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಚನ್ನಪ್ಪ ವೀರಪ್ಪ ಅಂಗಡಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಸಮಯ 7:34 ಏಗವೊಂದು ಪ್ರಕಟಣೆ ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026ಕ್ಕೆ ಲೋಕಸಭೆ ಅಂಗೀಕಾರ. ರಾಷ್ಟೀಯ ಜೈವಿಕ ಇಂಧನ ಯೋಜನೆ ಗೋಬರ್ ಧನ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿಂದು ಬ್ರಿಕ್ಸ್ ವೇವ್ ಬಜಾರ್ಗೆ ಚಾಲನೆ, 500ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, 3 ಭಾರತೀಯ ಅಥ್ಲೀಟ್ಗಳು ಫೈನಲ್ಗೆ. ವಾರ್ತೆಗಳ ವಿವರ: ಲೋಕಸಭೆಯು ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026ನ್ನು ಅಂಗೀಕರಿಸಿದೆ. ಈ ಮಸೂದೆಯು ಪಾವತಿ ಮತ್ತು ಇತ್ಯರ್ಥ ವ್ಯವಸ್ಥೆಗಳ ಕಾಯ್ದೆ 2007, ಆದಾಯ ತೆರಿಗೆ ಕಾಯ್ದೆ 2025 ಮತ್ತು ಹಣಕಾಸು ಕಾಯ್ದೆ 2026ಕ್ಕೆ ತಿದ್ದುಪಡಿ ತರಲು ಪ್ರಯತ್ನಿಸುತ್ತದೆ. ಈ ಮಸೂದೆಯು ಈ ವರ್ಷದ ಜೂನ್ 5ರಂದು ಹೊರಡಿಸಲಾದ ಆದಾಯ ತೆರಿಗೆ ತಿದ್ದುಪಡಿ ಸುಗ್ರೀವಾಜ್ಞೆ 2026ನ್ನು ಬದಲಾಯಿಸುತ್ತದೆ. ಬಾಹ್ಯ ಆರ್ಥಿಕ ಆಘಾತಗಳ ಪರಿಣಾಮವನ್ನು ತಗ್ಗಿಸುವುದು, ದೇಶೀಯ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ಖಚಿತಪಡಿಸುವುದು ಮತ್ತು ಕಾಯ್ದೆಯ ಕೆಲವು ನಿಬಂಧನೆಗಳನ್ನು ತಿದ್ದುಪಡಿ ಮಾಡುವ ಮೂಲಕ ಚಾಲ್ತಿಯಲ್ಲಿರುವ ಜಾಗತಿಕ ಪರಿಸ್ಥಿತಿಗಳಿಂದ ಪ್ರಭಾವಿತವಾಗಿರುವ ಪ್ರಮುಖ ವಲಯಗಳನ್ನು ಬೆಂಬಲಿಸುವ ಉದ್ದೇಶದಿಂದ ಈ ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗಿದೆ.

0: ಮಾಡಬೇಕಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಸೂದೆಯನ್ನ ಮಂಡಿಸಿದರು. ಈ ಮಸೂದೆಯು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಮತ್ತು ಅಂತಾರಾಷ್ಟೀಯ ಹಣಕಾಸು ವ್ಯವಹಾರ ಇತ್ಯರ್ಥ ಬ್ಯಾಂಕ್ ಅನ್ನು ಸರ್ಕಾರಿ ಭದ್ರತೆಗಳಲ್ಲಿನ ಹೂಡಿಕೆಗಳ ಮೇಲೆ ಗಳಿಸಿದ ಬಡ್ಡಿಯ ಮೇಲೆ ಆದಾಯ ತೆರಿಗೆ ಪಾವತಿಸುವುದರಿಂದ ವಿನಾಯಿತಿ ನೀಡುತ್ತದೆ. ಈ ವರ್ಷದ ಏಪ್ರಿಲ್ 1ರಂದು ಅಥವಾ ನಂತರ ಉಂಟಾಗುವ ಆದಾಯಕ್ಕೆ ವಿನಾಯಿತಿ ಅನ್ವಯಿಸುತ್ತದೆ. ಈ ಹಿಂದೆ ಆದಾಯ ತೆರಿಗೆ ಕಾಯ್ದೆಯಡಿಯಲ್ಲಿ ಬಡ್ಡಿ ಆದಾಯಕ್ಕೆ ಶೇಕಡ 20, ಅಲ್ಪಾವಧಿಯ ಬಂಡವಾಳ ಲಾಭಕ್ಕೆ ಶೇಕಡ 30 ಮತ್ತು ದೀರ್ಘಾವಧಿಯ ಬಂಡವಾಳ ಲಾಭಕ್ಕೆ ಶೇಕಡ 12.5 ತೆರಿಗೆ ವಿಧಿಸಲಾಗುತ್ತಿತ್ತು. ಕೇಂದ್ರ ಸಚಿವ ಸಂಪುಟ ಇಂದು 23,731 ಕೋಟಿ ರೂಪಾಯಿಗಳ ಒಟ್ಟು ವೆಚ್ಚದ ರಾಷ್ಟೀಯ ಜೈವಿಕ ಇಂಧನ ಯೋಜನೆ ಗೋಬರ್ ಧನ್ ಅನ್ನು ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆ 1.5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಗೋಬರ್ ಧನ್ ಭಾರತದ ಶುದ್ದ ಇಂಧನ ಪ್ರಯಾಣದಲ್ಲಿ ಒಂದು ನಿರ್ಣಾಯಕ ಮೈಲುಗಲ್ಲನ್ನು ಗುರುತಿಸುತ್ತದೆ. ಇದು ದೇಶದ ಹೇರಳವಾದ ಕೃಷಿ ತ್ಯಾಜ್ಯ, ದನದ ಸಗಣಿ, ಮಣ್ಣು, ಸಾವಯವ ತ್ಯಾಜ್ಯ ಮತ್ತು ಇತರ ಜೀವರಾಶಿ ಸಂಪನ್ಮೂಲಗಳನ್ನು ಶುದ್ದ ಇಂಧನ, ಸಾವಯವ ಗೊಬ್ಬರ, ಗ್ರಾಮೀಣ ಆದಾಯ ಮತ್ತು ರಾಷ್ಟೀಯ ಆರ್ಥಿಕ ಮೌಲ್ಯವಾಗಿ ಪರಿವರ್ತಿಸುತ್ತದೆ ಎಂದು ತಿಳಿಸಿದರು. ಈ ಯೋಜನೆಯು 2026-27 2035-36ರವರೆಗೆ ಜಾರಿಗೆಯಲ್ಲಿರಲಿದೆ. ಭಾರತದ ಭವಿಷ್ಯದ ಇಂಧನ ಮಿಶ್ರಣದ ಪ್ರಮುಖ ಆಧಾರಸ್ತಂಭವಾಗಿ ಜೈವಿಕ ಅನಿಲವನ್ನು ಸ್ಥಾಪಿಸುತ್ತದೆ. ದೇಶೀಯ ಜೈವಿಕ ಅನಿಲ ಸಿಪಿಜಿ ಉತ್ಪಾದನೆಯನ್ನು ಸುಮಾರು 10 ಪಟ್ಟು ಹೆಚ್ಚಿಸುವುದು, ದೊಡ್ಡ ಪ್ರಮಾಣದ ಖಾಸಗಿ ಹೂಡಿಕೆಯನ್ನು ಸಜ್ಜುಗೊಳಿಸುವುದು ಮತ್ತು ದೇಶಾದ್ಯಂತ ಜೈವಿಕ ಆರ್ಥಿಕತೆಯನ್ನು ಸೃಷ್ಟಿಸುವುದು ಈ ಯೋಜನೆಯ ಗುರಿಯಾಗಿದೆ ಎಂದು ವಿವರಿಸಿದರು. ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಗುವಾಹಟಿಯ ಬಳಿಯ ಬೈಹರ ಚರಿಯಾಲಿಯಿಂದ ಅಸ್ಸಾಂನ ರಾಷ್ಟೀಯ ಹೆದ್ದಾರಿ 15ರ ಉದ್ದಕ್ಕೂ ತೇಜ್ಪುರದವರೆಗೆ 4 ಪಥದ ಹೆದ್ದಾರಿಯ ನಿರ್ಮಾಣಕ್ಕೆ ಅನುಮೋದನೆ ನೀಡಿದೆ. 8,970 ಕೋಟಿ ರೂಪಾಯಿ ವೆಚ್ಚದಲ್ಲಿ 135.87 ಕಿಲೋಮೀಟರ್ಗಳವರೆಗೆ ರಸ್ತೆ ವಿಸ್ತರಣೆ ಮಾಡಲಾಗುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯಡಿ ದೇಶದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಿಐಐ ಅಂತಾರಾಷ್ಟೀಯ ಇಂಧನ ಸಮ್ಮೇಳನ ಮತ್ತು ಪ್ರದರ್ಶನ ಉದ್ದೇಶಿಸಿ ಮಾತನಾಡಿದ ಅವರು, ಈ ಯೋಜನೆಯಡಿ 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿದ್ದು 12 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಹೆಚ್ಚುವರಿ ವಿದ್ಯುತ್ ಮಾರಾಟದಿಂದ 421 ಕೋಟಿ ರೂಪಾಯಿ ಆದಾಯ ಗಳಿಸಿವೆ ಎಂದು ತಿಳಿಸಿದರು. 2030ರ ವೇಳೆಗೆ ಭಾರತ 500 ಗಿಗಾವ್ಯಾಟ್ಗಳ ಗುರಿ ಸಾಧಿಸುವ ಹಾದಿಯಲ್ಲಿದೆ ಎಂದ ಅವರು, ವಲಯದ ಸವಾಲುಗಳನ್ನು ಎದುರಿಸಲು ಮತ್ತು ಹೊಸ ಅವಕಾಶಗಳನ್ನು ಅನುಸರಿಸಲು ಉದ್ಯಮದ ಪಾಲುದಾರರೊಂದಿಗೆ ನಿಕಟ ಸಂವಾದ ನಡೆಸುವ ಸರ್ಕಾರದ ಬದ್ದತೆಯನ್ನು ಪುನರುಚ್ಚರಿಸಿದರು. ಕ್ರಿಯಾಶೀಲ ಆರ್ಥಿಕತೆಗೆ ಪ್ರಮುಖ ಅಂತಾರಾಷ್ಟೀಯ ಮಾರುಕಟ್ಟೆಯಾದ ಬ್ರಿಕ್ಸ್ ವೇವ್ಸ್ ಬಜಾರ್ ಮುಂಬೈನಲ್ಲಿಂದು ಪ್ರಾರಂಭವಾಗಿದೆ. ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ 500ಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನು ಇದು ಒಟ್ಟುಗೂಡಿಸಿದೆ. 2 ದಿನಗಳ ಕಾರ್ಯಕ್ರಮವನ್ನು ಮಹಾರಾಷ್ಟ ಸಾಂಸ್ಕೃತಿಕ ಸಚಿವ ಆಶೀಶ್ ಶೆರಾರ್, ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಚಂಚಲ್ ಕುಮಾರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಆಶೀಶ್ ಶೆರಾರ್, ಭಾರತ ಇಂದು ವಿಶ್ವಗುರು ಸ್ಥಾನವನ್ನು ಮರಳಿ ಪಡೆಯುತ್ತಿದೆ. ಈ ಪ್ರಯಾಣದ ಪ್ರಮುಖ ಸ್ತಂಭಗಳಲ್ಲಿ ಆರ್ಥಿಕತೆಯೂ ಒಂದಾಗಿದೆ ಎಂದು ಹೇಳಿದರು. ಬ್ರಿಕ್ಸ್ ವೇವ್ ಬಜಾರ್ ಮೂಲಕ ಕಲೆ ಮತ್ತು ತಂತ್ರಜ್ಞಾನದ ನಡುವಿನ ಗಡಿಗಳು ಕರಗುತ್ತವೆ, ಜಾಗತಿಕ ಸೃಜನಶೀಲ ಆರ್ಥಿಕತೆಯ ಭವಿಷ್ಯವನ್ನು ರೂಪಿಸುತ್ತಿವೆ ಎಂದ ಅವರು, ಯುವ ಸೃಷ್ಟಿಕರ್ತರನ್ನು ಪ್ರೋತ್ಸಾಹಿಸಲು ಮತ್ತು ಅವರ ಪ್ರತಿಭೆಯನ್ನು ಪ್ರದರ್ಶಿಸಲು ವೇದಿಕೆ ಒದಗಿಸುವಂತೆ ಉದ್ಯಮಿಗಳನ್ನು ಒತ್ತಾಯಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಯುಜಿ ಪರೀಕ್ಷೆಯನ್ನ ಕಂಪ್ಯೂಟರ್ ಆಧಾರಿತ ಸ್ವರೂಪಕ್ಕೆ ಬದಲಾಯಿಸುವ ಬಗ್ಗೆ ಕೇಂದ್ರ ಸರ್ಕಾರ ಸಲ್ಲಿಸಿರುವ ಅಫಿಡವಿಟ್ಗೆ ಪ್ರತಿಕ್ರಿಯೆ ಸಲ್ಲಿಸುವಂತೆ ಅಖಿಲ ಭಾರತ ವೈದ್ಯಕೀಯ ಸಂಘಗಳ ಒಕ್ಕೂಟ ಸೇರಿದಂತೆ ಅರ್ಜಿದಾರರನ್ನು ಸುಪ್ರೀಂಕೋರ್ಟ್ ಕೇಳಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ನ್ಯಾಯಪೀಠ ಮುಂದಿನ ವಿಚಾರಣೆಯನ್ನ ಇದೇ 19ಕ್ಕೆ ನಿಗದಿಪಡಿಸಿದೆ. ನೀಟ್ ಯುಜಿ ಪರೀಕ್ಷೆಯನ್ನ ಕಂಪ್ಯೂಟರ್ ಆಧಾರಿತ ಸ್ವರೂಪದಲ್ಲಿ ಒಂದೇ ಹಂತದಲ್ಲಿ ಅಥವಾ ಜಂಟಿ ಪ್ರವೇಶ ಪರೀಕ್ಷೆಯಂತೆಯೇ 2 ಹಂತ

ಮಾದರಿಯಲ್ಲಿ ನಡೆಸುವ ಬಗ್ಗೆ ಪರಿಗಣಿಸುತ್ತಿರುವುದಾಗಿ ಕೇಂದ್ರ ಸರ್ಕಾರ ನ್ಯಾಯಾಲಯಕ್ಕೆ ತಿಳಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವ್ಯವಸ್ಥಿತ ವೈಫಲ್ಯಗಳನ್ನು ತೊಡೆದುಹಾಕಲು ನೀಟ್ ಪರೀಕ್ಷೆ ನಡವಳಿಕೆಯ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. 2013ರಲ್ಲಿ ಮಾಜಿ ಸಹೋದ್ಯೋಗಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಾಂಬೆ ಹೈಕೋರ್ಟ್ ಇಂದು ತೆಹಲ್ಕಾ ಮಾಜಿ ಸಂಪಾದಕ ತರುಣ್ ತೇಜ್ಪಾಲ್ ಅವರನ್ನು ದೋಷಿ ಎಂದು ತೀರ್ಪು ನೀಡಿದೆ. ಬಾಂಬೆ ಹೈಕೋರ್ಟ್ನ ಗೋವಾ ಪೀಠದ ನ್ಯಾಯಮೂರ್ತಿಗಳಾದ ನೀಲಾ ಗೋಖಲೆ ಮತ್ತು ಅಮಿತ್ ಜಮ್ಸಂದೇಕರ್ ಅವರಿದ್ದ ವಿಭಾಗೀಯ ಪೀಠ ತೇಜ್ಪಾಲ್ ಅವರನ್ನು ಭಾರತೀಯ ದಂಡ ಸಂಹಿತೆಯ ನಿಬಂಧನೆಗಳ ಅಡಿಯಲ್ಲಿ ದೋಷಿ ಎಂದು ತೀರ್ಪು ನೀಡಿದೆ. 2013ರ ನವೆಂಬರ್ನಲ್ಲಿ ಗೋವಾದಲ್ಲಿ ನಡೆದ ಥಿಂಕ್ ಫೆಸ್ಟ್ ಕಾರ್ಯಕ್ರಮದ ಸಂದರ್ಭದಲ್ಲಿ ತೇಜ್ಪಾಲ್ ಹೋಟೆಲ್ ಲಿಫ್ಟ್ನಲ್ಲಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಮಾಜಿ ಸಹೋದ್ಯೋಗಿಯೊಬ್ಬರು ಆರೋಪಿಸಿದ್ದಾರೆ. 2021ರಲ್ಲಿ ವಿಚಾರಣಾ ನ್ಯಾಯಾಲಯ ಅವರನ್ನು ಖುಲಾಸೆಗೊಳಿಸಿದ ನಂತರ ಗೋವಾ ಸರ್ಕಾರ ಹೈಕೋರ್ಟ್ನಲ್ಲಿ ತೀರ್ಪನ್ನು ಪ್ರಶ್ನಿಸಿತ್ತು. ಅಮೆರಿಕದ ಯೂಜಿನ್ನಲ್ಲಿ ನಡೆದ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಜಾವೆಲಿನ್ ಎಸೆತಗಾರರಾದ ಆಶಿಶ್ ಯಾದವ್ ಮತ್ತು ಟಿ ಧರಣಿಧರನ್ ಹಾಗೂ ಡಿಸ್ಕಸ್ ಎಸೆತಗಾರ ಅಮಾನತ್ ಕಾಂಬೋಜಿ ತಮ್ಮ ವಿಭಾಗಗಳಲ್ಲಿ ಫೈನಲ್ ತಲುಪಿದ್ದಾರೆ. ಫೈನಲ್ ಪಂದ್ಯಗಳು ಭಾನುವಾರ ನಡೆಯಲಿವೆ. ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗ ಮತ್ತು ಜಾರ್ಖಂಡ್ ಸಿಬ್ಬಂದಿ ಆಯ್ಕೆ ಆಯೋಗದ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ಇಂದು 13ನೇ ದಿನಕ್ಕೆ ಕಾಲಿಟ್ಟಿದೆ. ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಗಳಿಗಾಗಿ ರಾಂಚಿಯ ಜೈಪಾಲ್ ಸಿಂಗ್ ಮುಂಡಾ ಕ್ರೀಡಾಂಗಣದಲ್ಲಿ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಏತನ್ಮಧ್ಯೆ ಈ ವಿಷಯವು ಮಳೆಗಾಲದ ಅಧಿವೇಶನದ ಆರಂಭಿಕ ದಿನದಂದು ಜಾರ್ಖಂಡ್ ವಿಧಾನಸಭೆಯ ಒಳಗೆ ಮತ್ತು ಹೊರಗೆ ಕೋಲಾಹಲಕ್ಕೆ ಕಾರಣವಾಯಿತು. ಈ ವಿಷಯದ ಬಗ್ಗೆ ಬಿಜೆಪಿ ಮತ್ತು ಎನ್ಡಿಎ ಶಾಸಕರು ವಿಧಾನಸಭೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿಗಳ ರಾಜೀನಾಮೆ ಮತ್ತು ಆರೋಪದ ಅಕ್ರಮಗಳ ಬಗ್ಗೆ ಸಿಬಿಐ ತನಿಖೆಗೆ ಒತ್ತಾಯಿಸಿದರು. ರಾಂಚಿ ಮತ್ತು ಲಕ್ನೋದಿಂದ ಇನ್ನೂ 5 ಆರೋಪಿಗಳನ್ನು ಸಿಐಡಿ ಬಂಧಿಸಿದ್ದು ಪ್ರಕರಣದಲ್ಲಿ ಇದುವರೆಗೆ ಒಟ್ಟು 19 ಆರೋಪಿಗಳನ್ನು ಬಂಧಿಸಲಾಗಿದೆ. ಪ್ರಾದೇಶಿಕ ಸೇನೆಯು ನಾಗರಿಕ ಸೈನಿಕ ಪರಿಕಲ್ಪನೆಯ ಜೀವಂತ ಪ್ರತಿರೂಪವಾಗಿದ್ದು ದೇಶದ ಗಡಿ ರಕ್ಷಣೆ, ಆಂತರಿಕ ಭದ್ರತೆ ಹಾಗೂ ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಮಹತ್ವದ ಸೇವೆ ಸಲ್ಲಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪ್ರಾದೇಶಿಕ ಸೇನೆ ಕುರಿತ ರಕ್ಷಣಾ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸುಮಾರು 44,400 ಸಿಬ್ಬಂದಿ ಮತ್ತು 59 ಘಟಕಗಳನ್ನು ಹೊಂದಿರುವ ಪ್ರಾದೇಶಿಕ ಸೇನೆ ಕೇರಳ ಪ್ರವಾಹ, ಒಡಿಶಾ ಚಂಡಮಾರುತ ಹಾಗೂ ಅಸ್ಸಾಂ ಪ್ರವಾಹದ ಸಂದರ್ಭದಲ್ಲಿ ಪರಿಹಾರ, ರಕ್ಷಣಾ ಮತ್ತು ವೈದ್ಯಕೀಯ ನೆರವು ಒದಗಿಸಿದೆ ಎಂದು ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026ಕ್ಕೆ ಲೋಕಸಭೆ ಅಂಗೀಕಾರ. ರಾಷ್ಟೀಯ ಜೈವಿಕ ಇಂಧನ ಯೋಜನೆ ಗೋಬರ್ ಧನ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿಂದು ಬ್ರಿಕ್ಸ್ ವೇವ್ ಬಜಾರ್ಗೆ ಚಾಲನೆ, 500ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, 3 ಭಾರತೀಯ ಅಥ್ಲೀಟ್ಗಳು ಫೈನಲ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಉದಿತ್ ನಾರಾಯಣ್ ಹಾಡಿರುವ ಭಜನ್ಸ್ ಮೊದಲಿಗೆ ಕೇಳಿ, ಹರಿ ಹೋರಿ ಹೇ.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ.

0: ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ ಕರೆ ಮಾಡಿ ಹಾಡಬಹುದು. ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ಈಗ ಕೇಳಿ ಜಯತಿ ಜಯ.

0: तुम राम प्रिय के राम जीवन मूरि मंगल मंगलम
1: जय जय जय रघुवंश।

ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಇದುವರೆಗೆ ಉದಿತ್ ನಾರಾಯಣ್ ಅವರು ಹಾಡಿರುವ ಭಜನ್ಸ್ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಿರಿಗಂಧ ಕಾರ್ಯಕ್ರಮ.

ಮಾಡ್ತಾ, ಸಂಬಂಧಗಳನ್ನು ಬೆಲೆಗಳನ್ನು ತಿಳ್ಕೊಳ್ತಾ, ಕುಟುಂಬದೊಟ್ಟಿಗೆ ಒಳ್ಳೆಯ ಕ್ಷಣಗಳನ್ನು ಕಳೀತಾ ಇದ್ವಿ. ಇಂದಿನ ಯಾಂತ್ರಿಕ ಜೀವನದಲ್ಲಿ ಈ ಸಂಪ್ರದಾಯ ಸ್ವಲ್ಪ ಕಡಿಮೆ ಆಗ್ತಾ ಇದ್ರೂ ಕೂಡ ಕೈತುತ್ತಿನ ಮಹತ್ವ ಎಂದಿಗೂ ಸಹ ಕಡಿಮೆ ಆಗೋದಿಲ್ಲ. ಮಕ್ಕಳೊಟ್ಟಿಗೆ, ಹಿರಿಯರೊಟ್ಟಿಗೆ ಮತ್ತು ಕುಟುಂಬದವರೊಂದಿಗೆ ಇಂತಹ ಆತ್ಮೀಯ ಕ್ಷಣಗಳನ್ನು ಹಂಚಿಕೊಳ್ಳೋದು ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ಕೈತುತ್ತು ನಮಗೆ ಹೇಳಿಕೊಡುವ ಒಂದು ಸಂದೇಶ ಅಂದರೆ, ಪ್ರೀತಿಯಿಂದ ಕೊಟ್ಟ ಒಂದು ತುತ್ತಿನ ಮೌಲ್ಯ ಸಾವಿರ ಪದಗಳಿಗಿಂತ ದೊಡ್ಡದು. ಏನು ಹೇಳ್ತೀರಾ? ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿರುವಂತಹ ಜಿಮ್ಮಿಗಲ್ಲು ಚಿತ್ರದ ಗೀತೆಯನ್ನು ಕೇಳೋಣ ವಿಷ್ಣುವರ್ಧನ್ ಅವರ ಸ್ವರದಲ್ಲಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕೇಳಿದ್ರೆ ಕೈತತ್ತು ಎಂಬುದು ಕೇವಲ ಒಂದು ಅಭ್ಯಾಸ ಅಂತೂ ಅಲ್ವೇ ಅಲ್ಲ, ಅದು ಭಾರತೀಯ ಸಂಸ್ಕೃತಿಯಲ್ಲಿರುವಂತಹ ಮಾನವೀಯತೆಯ ಜೀವಂತ ಪ್ರತೀಕವಾಗಿದೆ. ಒಬ್ಬರ ಕೈಯಿಂದ ಮತ್ತೊಬ್ಬರು ಆಹಾರವನ್ನು ಸ್ವೀಕರಿಸೋದು ಪರಸ್ಪರ ವಿಶ್ವಾಸ, ಪ್ರೀತಿ ಮತ್ತು ಆತ್ಮೀಯತೆಯ ಸಂಕೇತವಾಗಿದೆ. ನಮ್ಮ ಜಾನಪದ ಸಾಹಿತ್ಯ, ಕವಿತೆಗಳು ಮತ್ತು ಚಲನಚಿತ್ರಗಳಲ್ಲಿಯೂ ಸಹ ಕೈತುತ್ತಿನ ಮಹತ್ವವನ್ನು ಅನೇಕ ಬಾರಿ ಚಿತ್ರಿಸಲಾಗಿದೆ. ತಾಯಿಯ ಕೈತುತ್ತು ಎಂಬ ಪದ ಕೇಳಿದ್ರೆ ಸಾಕು, ಬಾಲ್ಯದ ನೆನಪುಗಳು, ಮನೆಯ ಸೌಹಾರ್ದ ಮತ್ತು ತಾಯಿಯ ಮಮತೆ ಎಲ್ಲರ ಮನದಲ್ಲೂ ಮೂಡಿಬರುತ್ತೆ. ಈ ಕ್ಷಣಕ್ಕೆ ನಮಗೂ ಸಹ ಅದೇ ರೀತಿಯ ಭಾವನೆ ಮೂಡ್ತಾ ಇದೆ. ನಿಮಗೂ ಆ ಭಾವನೆ ಮೂಡಲಿ ಅಂತ ಈ ಗೀತೆಯನ್ನು

ಪ್ರಸಾರ ಮಾಡ್ತಾ ಇದ್ದೀವಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಸ್ವರಗಳಲ್ಲಿ ಕಲಿಯುಗ ಭೀಮಾ ಚಿತ್ರದ ಗೀತೆ, ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಹೌದು ಕೇಳಿದ್ರೆ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ಯಾಕೆ ಅಂತ ಹೇಳಿದ್ರೆ, ಹುಟ್ಟದ ಪ್ರತಿಯೊಂದು ಮಕ್ಕಳಿಗೂ ಸಹ ಮೊದಲ ತುತ್ತು ನೀಡೋಳು ಅಮ್ಮ. ಹಾಗಾಗಿ ಅವಳು ನೀಡಿದಂತಹ ಆ ವಿಶ್ವಾಸ, ಮಮತೆ, ಪ್ರೀತಿ

ತುಂಬಿದಂತಹ ತುತ್ತನ್ನ ನಮ್ಮ ಜೀವ ಇರುವಂತಹ ಒಂದು ಕೊನೆಯ ಕ್ಷಣದವರೆಗೂ ಸಹ ನಾವು ಮರೆಯೋದಕ್ಕೆ ಸಾಧ್ಯ ಆಗಲ್ಲ. ಇನ್ನು ಕೈತುತ್ತು ಕುಟುಂಬದ ಭಾವನಾತ್ಮಕ ಬಂಧವನ್ನ ಗಟ್ಟಿಗೊಳಿಸುವ ಒಂದು ಸುಂದರ ಸಂಪ್ರದಾಯವಾಗಿದೆ. ಒಬ್ಬರ ಕಷ್ಟ ಸುಖಗಳಲ್ಲಿ ಜೊತೆಯಾಗಿರುವ ಭಾವನೆ ಈ ಸಣ್ಣ ಕ್ರಿಯೆಯಲ್ಲೇ ಅಡಗಿದೆ. ಅನೇಕ ಸಂದರ್ಭಗಳಲ್ಲಿ ಕ್ಷಮೆ, ಪ್ರೋತ್ಸಾಹ ಮತ್ತು ಕಾಳಜಿಯ ಅಭಿವ್ಯಕ್ತಿಯಾಗಿಯೂ ಸಹ ಕೈತುತ್ತು ಕಾಣಿಸ್ಕೊಳ್ಳುತ್ತೆ. ತನ್ನ ಕೈತುತ್ತಿನ ಗತ್ತನ್ನ ಎಲ್ಲೆಡೆಯೂ ಸಹ ಸಾರುತ್ತೆ. ಈಗ ಕೇಳಿ ಸಂಜಿತ್ ಹೆಗ್ಡೆ ಅವರು ಹಾಡಿರುವಂತಹ ಮದರ್ ಪ್ರಾಮಿಸ್ ಚಿತ್ರದ ಗೀತೆ. ಡಾಲಿ ಧನಂಜಯ್ ಅವರ ಸಾಹಿತ್ಯಕ್ಕೆ ನವನೀತ್ ಶ್ಯಾಮ್ ಅವರ ಸಂಗೀತವಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈ ಕಾರ್ಯಕ್ರಮವನ್ನು 8:30ಕ್ಕೆ ಮತ್ತೆ ಮುಂದುವರಿಸಲಾಗುವುದು. ಈಗ ಸಮಯ 8:15 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಪೂರ್ತಿ ನರಸಿಂಹಾಚಾರ್ಯವರ ರಚನೆ, ಹಾಡಿದ್ದಾರೆ HK ನಾರಾಯಣ್ ಮತ್ತು MS ಶೀಲಾ. ಹೃದಯವು ಹೃದಯವು.

ಎಂಎಸ್ ಶೀಲಾ ಅವರ ಧ್ವನಿಯಲ್ಲಿ ಭಾವಗೀತೆ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:45 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಸತ್ಯಂ ಶಿವಂ ಸುಂದರಂ ಚಿತ್ರದ ಗೀತೆಯನ್ನು ಕೇಳಿದರೆ, ಪಂಡಿತ್ ನರೇಂದ್ರ ಶರ್ಮಾ ಅವರ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತವಿತ್ತು. ಇನ್ನು ಮುಂದೆ ಕೇಳಿ, ಕೆಕೆ ಅವರ ಧ್ವನಿಯಲ್ಲಿ ಗ್ಯಾಂಗ್ಸ್ಟರ್ ಚಿತ್ರದ ಗೀತೆ, ಸಯ್ಯದ್ ಖ್ವಾದ್ರಿ ಅವರ ಗೀತೆ, ಸಂಗೀತ ಒದಗಿಸಿದ್ದಾರೆ ಪ್ರೀತಮ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 9:30. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡ ಭಾರತಿ ಪ್ರಸಾರವಾಗುವುದು.

0: ಆಕಾಶವಾಣಿ ಕನ್ನಡ ಭಾರತಿ ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕಲೆ ಸಾಹಿತ್ಯ ಹಾಗೂ ಸಂವಿಧಾನ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪದ್ಮಾಟಿ ಚಿನ್ಮಯ್. ನಂತರ ಚಿಂತಾಮಣಿ ಕುಡ್ಲೇಕೆರೆ ಅವರಿಂದ ಸ್ವರಚಿತ ಕವನಗಳ ವಾಚನ. ಎಲ್ಲ ಕೇಳುಗರಿಗೂ ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕಲೆ ಸಾಹಿತ್ಯ ಹಾಗೂ ಸಂವಿಧಾನ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪದ್ಮಾಟಿ ಚಿನ್ಮಯ್.
1: ಭಾರತದ ಸಂವಿಧಾನ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 1950 ಜನವರಿ 26ರಂದು ಜಾರಿಗೆ ಬಂದಿದೆ. ಸಂವಿಧಾನದಲ್ಲಿರುವ ಆಶಯಗಳು ಕನ್ನಡ ಸಾಹಿತ್ಯದಲ್ಲಿ 1000 ವರ್ಷಗಳ ಹಿಂದೆಯೇ ಇದೆ. ಅದನ್ನೇ ನಾನು ನಿಮ್ಗೆ ಇಲ್ಲಿ ಕಾನೂನು ಮತ್ತು ಕಲೆ ಅಂತ ಹೇಳ್ತಾ ಇದ್ದೀನಿ. ಕಾನೂನಿಗೂ ಮತ್ತು ಕಲೆಗೂ ಬಹಳ ನಿಕಟವಾದ ಸಂಬಂಧ ಇರೋದನ್ನ ನಾವಿಲ್ಲಿ ಕಾಣಬಹುದು. ಆತ್ಮೀಯರೇ, ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆ ಹೀಗಿದೆ. ಭಾರತೀಯರಾದ ನಾವು ಈ ರಾಷ್ಟ್ರವನ್ನು ಸರ್ವ ಸ್ವತಂತ್ರ, ಪ್ರಜಾಸತ್ತಾತ್ಮಕ, ಸಮಾಜವಾದಿ, ಜಾತ್ಯತೀತ, ಸಾರ್ವಭೌಮ ಗಣತಂತ್ರವನ್ನಾಗಿ ನಿರ್ಮಿಸಿ ಅದರ ಸಮಸ್ತ ಪೌರರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನ ಒದಗಿಸಿ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನ, ಸ್ಥಾನಮಾನ ಮತ್ತು ಅವಕಾಶಗಳನ್ನ ಕಲ್ಪಿಸಿ ಎಲ್ಲರಲ್ಲೂ ಸಹೋದರ ಭಾವನೆಯನ್ನ ಮೂಡಿಸಿ ಈ ರಾಷ್ಟ್ರವನ್ನು ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡ ಹೊರಟಿರುವ ನಾವು 1949 ನವೆಂಬರ್ 26ರಂದು ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ. ಇದು ನಮ್ಮ ಸಂವಿಧಾನದ ಪ್ರಸ್ತಾವನೆ. ನೋಡಿ, ಸಂವಿಧಾನದ ಆಶಯಗಳು ಏನಿವೆ ಈ ಪ್ರಸ್ತಾವನೆಯಲ್ಲಿ ಅಂತ ನಾವು ತಿಳ್ಕೊಂಡಾಗ, ಇಲ್ಲಿ ಪ್ರಜಾಪ್ರಭುತ್ವ ಇದೆ, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಇದೆ. ಮತ್ತೆ ಇಡೀ ಪ್ರಪಂಚದಲ್ಲೇ ಯಾಕೆ ಪ್ರಜಾಪ್ರಭುತ್ವವನ್ನ ನಾವು ಹೆಚ್ಚು ಪ್ರೀತಿಸ್ತೀವಿ ಅಂದ್ರೆ, ಇದು ಒಂದು ರಾಜಕೀಯ ಶಾಸ್ತ್ರದಲ್ಲಿ ಬರುವಂತಹ ಉತ್ಕೃಷ್ಟವಾದಂತಹ ಒಂದು ರಾಜಕೀಯ ಸಿದ್ಧಾಂತ ಇದು.

ಹಾಗಾಗಿ ಇಡೀ ಪ್ರಪಂಚದಲ್ಲಿ ಸುಮಾರು 90% ಜಗತ್ತಿನ ಅಷ್ಟೂ ರಾಷ್ಟ್ರಗಳು ಅಂದ್ರೆ 90% ಭಾಗ ನಾವು ಪ್ರಜಾಪ್ರಭುತ್ವವನ್ನೇ ಇವತ್ತು ಅಳವಡಿಸ್ಕೊಂಡಿದೀವಿ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಪ್ರಜಾಪ್ರಭುತ್ವ ನಿಂತಿರದೆ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಅನ್ನೋ ಆಧಾರ ಸ್ತಂಭದ ಮೇಲೆ. ಈ ಸಂವಿಧಾನದಲ್ಲಿ ಜಾತ್ಯತೀತ ಪ್ರಜ್ಞೆ ಕೂಡ ನಾವು ಇದರಲ್ಲಿ ಸೇರಿಸ್ಕೊಂಡಿದ್ದೀವಿ. ಯಾವುದು ಜಾತಿ ಭೇದವಿಲ್ಲದೆ, ಧರ್ಮ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ, ವರ್ಣ ಭೇದವಿಲ್ಲದೆ, ವರ್ಗ ಭೇದವಿಲ್ಲದೆ ನಾವೆಲ್ಲರೂ ಒಂದೇ ಎಂಬ ಭಾವನೆ ಇಲ್ಲಿದೆ. ಇದನ್ನೆಲ್ಲ ನೋಡಿದಾಗ ನಮ್ಮ ಸಂವಿಧಾನವು ಎಷ್ಟು ವೈಚಾರಿಕತೆಯಿಂದ, ವೈಜ್ಞಾನಿಕತೆಯಿಂದ ಕೂಡಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆತ್ಮೀಯರೇ, ಈ ಎಲ್ಲ ಅಂಶಗಳು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಸಾಹಿತ್ಯದಲ್ಲಿ ಇತ್ತು. ಅದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. 10ನೇ ಶತಮಾನವನ್ನ ನಾವು ತೆಗೆದುಕೊಂಡಾಗ ಕನ್ನಡ ಸಾಹಿತ್ಯದಲ್ಲಿ 10ನೇ ಶತಮಾನ ಅಂದ್ರೆ ಅದು ಪಂಪನ ಕಾಲ. ಪಂಪ ಅಲ್ಲಿ ವಿಜೃಂಭಿಸಿ ಬರೆದಿರುವಂತಹ ಅವನ ಸಾಹಿತ್ಯ ಅದ್ಭುತವಾದದ್ದು. ಪಂಪನ ಎರಡು ಕೃತಿಗಳು ನಾವಿಲ್ಲಿ ನೆನೆಸ್ಕೊಳ್ಳೇಬೇಕು, ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ. ಸೊ ಈ ಎರಡೂ ಪುಸ್ತಕಗಳಲ್ಲಿ ಪಂಪ ಅದ್ಭುತವಾಗಿ ತನ್ನ ವೈಚಾರಿಕ ಪ್ರಜ್ಞೆಯನ್ನ ಮೆರೆದಿದ್ದಾನೆ. ಆದಿಪುರಾಣದಲ್ಲಿ ಅವನ್ ಬರೆದಿರೋದು ಸಂಪೂರ್ಣ ವಿಜ್ಞಾನದ ಬಗ್ಗೆ, ಗೈನಕಾಲಜಿ ಅಂತ ಏನ್ ಇವತ್ ನಾವ್ ಹೇಳ್ತೀವಿ ಅದ್ರ ಬಗ್ಗೆ, ಭೂಮಿಯ ಒಂದು ಸೃಷ್ಟಿಯ ಬಗ್ಗೆ, ಖಗೋಳ ಶಾಸ್ತ್ರ ಇವೆಲ್ಲವನ್ನ ಪಂಪ ಇದ್ರಲ್ಲಿ ಬರೀತಾ ಹೋಗ್ತಾನೆ ಆದಿಪುರಾಣದಲ್ಲಿ. ಹಾಗಾಗಿ ಅದು ಸಂಪೂರ್ಣ ವಿಜ್ಞಾನದ ಬಗ್ಗೆ ಬರೆದಿದ್ದಾನೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದಿದೆಯಲ್ಲ ಪಂಪ ಭಾರತ ಅಂದ್ರೆ ವಿಕ್ರಮಾರ್ಜುನ ವಿಜಯ, ಅದನ್ನ ಪಂಪ ಭಾರತ ಅಂತ ಕೂಡ ನಾವು ಹೇಳ್ತೀವಿ. ಆ ಪಂಪ ಭಾರತದಲ್ಲಿ ಅದನ್ನ ನಾವು ತೆಗೆದುಕೊಂಡಾಗ ಅಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಪಂಪ ಬರಿತಾ ಹೋಗ್ತಾನೆ. ಅಲ್ಲ ಅವನು ಹೇಳ್ತಾನೆ ಕವಿ, ಆ ಜಾತಿಯ ಬಗ್ಗೆ ಬರೀತಾನೆ. ಏನ್ರಿ ಇದು ಜಾತಿ ಜಾತಿ ಅಂತ, ನೀನ್ ಮೇಲೂ ನಾನ್ ಕೆಳಗೆ ಅಂತ ಹೇಳ್ತೀರಾ ಅನ್ನೋ ಮಾತಿಗೆ ಆತ ಹೇಳಿರುವ ಒಂದು ವಾಕ್ಯ ಏನಪ್ಪ ಅಂದ್ರೆ, ಮನುಷ್ಯ ಜಾತಿ ತಾನೊಂದೇ ವಲಂ. ಎಷ್ಟು ಪ್ರಸಿದ್ಧವಾದ ವಾಕ್ಯ ಇದು ಪಂಪಂದು, ಮನುಷ್ಯರೆಲ್ಲ ಒಂದೇ ಅಲ್ವೇ ಅಂತ ಹೇಳ್ತಾನೆ. ಸೊ ನೋಡಿ ಇದು ಎಷ್ಟು ವೈಚಾರಿಕತೆಯಿಂದ ಕೂಡಿದೆ. ಆ ಸಮಾಜ ಏನಿತ್ತು 10ನೇ ಶತಮಾನದಲ್ಲಿ, ಅಲ್ಲೂ ಜಾತೀಯತೆ ಇತ್ತು. ಅಲ್ಲಿ ಮೇಲು ಕೀಳು ಅನ್ನುವ ಇವೆಲ್ಲ ಒಂದು ಅಸಮಾನತೆ ಅಲ್ಲಿದ್ದದ್ದನ್ನ ಕಂಡು ಕವಿ ಈ ಮಾತನ್ನು ಹೇಳಿದ್ದಾನೆ. ಯಾಕೆ ಈ ಭೇದ ಭಾವ, ಅವನ್ ಶ್ರೇಷ್ಠ ಇವನ್ ಕನಿಷ್ಠ ಇವೆಲ್ಲ ನಮ್ಗೆ ಯಾಕ್ ಬೇಕು, ಮನುಷ್ಯ ಅಂದ್ರೆ ಸಾಲ್ದೆ ಅಂತ ಒಂದೇ ಮಾತಲ್ಲಿ ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಹೇಳ್ಬಿಟ್ಟ. ನಮ್ಮ ನಮ್ಮಲ್ಲೇ ಕಚ್ಚಾಟ ಏಕೆ ಅನ್ನೋದು ಅವನ ಪ್ರಶ್ನೆ ಆಗಿದೆ. ಈ ಒಂದು ಸವಾಲು ಪ್ರಶ್ನೆ ಏನಿದೆ, ಇದು ಇಂದಿನ ಸಂವಿಧಾನದ ಸಮಾನತೆಯ ಪ್ರತೀಕ ಆಗಿದೆ ಅಂತ ನಾವು ಹೇಳ್ಬೋದು. ಪಂಪ ಭಾರತದ ಮತ್ತೊಂದು ಪ್ರಸಂಗನ ನಾವು ತೆಗೆದುಕೊಂಡಾಗ ಅಲ್ಲಿ ಕರ್ಣನು ಪಾಂಡವರಿಂದ ಅವಮಾನಿತನಾಗ್ತಾನೆ. ಕರ್ಣ ನೀನೊಬ್ಬ ಸೂತ ಪುತ್ರ ಅಂತ ಈಯಾಳಿಸ್ಬಿಡ್ತಾರೆ ಎಲ್ಲ. ಆ ಸಂದರ್ಭದಲ್ಲಿ ದುರ್ಯೋಧನ ಕರ್ಣನ ಪರವಾಗಿ ನಿಲ್ತಾನೆ. ಕುಲಂ ಕುಲಂ ಮಲ್ತು ಚಲಮೇ ಕುಲಂ ಅಭಿಮಾನ ಕುಲಂ ಅಂಬು ತಾನೊಂದೇ ಕುಲಂ ಅನ್ನೋ ಮಾತನ್ನ ಅಲ್ಲಿ ಅವನು ಹೇಳ್ತಾ ಹೋಗ್ತಾನೆ. ಅಂದ್ರೆ ಕುಲ ಅನ್ನೋದು ಕುಲ ಅಲ್ಲ ಕಣಿಯ, ದುರ್ಯೋಧನ ಅಲ್ಲಿ ಹೇಳ್ತಾ ಇರೋಂತ ಮಾತಿದ್ದು. ಪಂಪ ದುರ್ಯೋಧನ ಬಾಯಲ್ಲಿ ಹೇಳಿಸ್ತಾ ಇದ್ದಾನೆ, ಕುಲ ಅನ್ನೋದು ಕುಲ ಅಲ್ಲ ಕಣಿಯ, ಕುಲಂ ಕುಲಂ ಮಲ್ತು ಮತ್ತೇನು, ಮನುಷ್ಯನ ಛಲ ಇದೆಯಲ್ಲ ಅದು ಕುಲ, ಮನುಷ್ಯನ ಅಭಿಮಾನ ಇದೆಯಲ್ಲ ಅದು ಕುಲ. ಸೊ ಮನುಷ್ಯನ ಅಣ್ಬು, ಅಣ್ಬು ಅಂದ್ರೆ ಸಾಧನೆ, ಅವನು ಮಾಡಿರುವ ಸಾಧನೆಗಳಿರುತ್ತಲ್ಲ ಅದನ್ನ ನಾವು ಕುಲ ಅಂತ ಕರಿತೀವಿ. ಅದಕ್ಕೆ ಅವನು ಹೇಳ್ತಾನೆ, ಕುಲಂ ಕುಲಂ ಮಲ್ತು ಚಲಮೇ ಕುಲಂ ಅಭಿಮಾನ ಕುಲಂ ಅಣ್ಬು ತಾನೊಂದೇ ಕುಲಂ ಅನ್ನೋ ಮಾತನ್ನ ಅಲ್ಲಿ ಅವನು ಹೇಳ್ತಾ ಹೋಗ್ತಾನೆ. ಸೊ ಒಬ್ಬ ವ್ಯಕ್ತಿಯ ಕುಲವನ್ನ ಅವನ ಸಾಧನೆಯ ಮೇಲೆ ಗುರುತಿಸಬೇಕೆ ಹೊರತು ಈ ಸಮಾಜ ಸೃಷ್ಟಿಸಿಕೊಂಡಂತಹ ಅನಿಷ್ಟವಾದ ಜಾತಿ ಪದ್ಧತಿಯಿಂದ ಅಲ್ಲ ಅನ್ನೋ ಮಾತನ್ನ ದುರ್ಯೋಧನ ಬಾಯಲ್ಲಿ ಅಲ್ಲಿ ಪಂಪ ಹೇಳಿಸ್ತಾ ಇದ್ದಾನೆ. ಸೊ ಆ ಕ್ಷಣವೇ ಅವನ್ ಏನ್ ಮಾಡ್ತಾನೆ, ದುರ್ಯೋಧನ ಕರ್ಣನನ್ನ ಕರೆದು ಬಾರೋ ನೀನ್ ನನ್ ಗೆಳೆಯ ಅಂತ ಹೇಳಿ ಅವನ್ಗೆ ಒಂದು ಅಂಗರಾಜ್ಯವನ್ನೇ ಕೊಟ್ಟು ಅದರ ಚಕ್ರಾಧಿಪತಿಯನ್ನಾಗಿ ಮಾಡ್ಬಿಡ್ತಾನೆ. ಸೊ ಇದು ಕರ್ಣ ಮತ್ತು ದುರ್ಯೋಧನರ ಒಂದು ಸ್ನೇಹದ ಜೊತೆಗೆ ನಾವು ಆ ಜಾತಿ ಪದ್ಧತಿಯನ್ನ ಅಲ್ಲಿ ಪಂಪ ಹೇಗೆ ಅದನ್ನ ನಿರ್ಮೂಲನೆ ಮಾಡ್ದ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕಾಗ್ತದೆ. 11ನೇ ಶತಮಾನಕ್ಕೆ ನಾವು ಬಂದಾಗ ಹರಿಹರ ಹಾಗೂ ರಾಘವಾಂಕ ಮಹಾಕವಿಗಳನ್ನ ನಾವು ನೋಡ್ತೇವೆ. ಅವರ ಕಾವ್ಯಗಳಲ್ಲೂ ಕೂಡ ಈ ಜಾತಿಯ ಬಗ್ಗೆ ಪ್ರಶ್ನೆ ಎತ್ತಿರುವುದನ್ನ ನಾವು ನೋಡ್ತೇವೆ. ಹಾಗೆ ಮುಂದಕ್ಕೆ ಹೋದಾಗ ನಾವು 12ನೇ ಶತಮಾನಕ್ಕೆ ಬರ್ತೀವಿ. 12ನೇ ಶತಮಾನದಲ್ಲಿ ಶರಣರ ಸಾಹಿತ್ಯ ಅಲ್ಲಿ ನಾವು ನೋಡ್ತೇವೆ. ಅಲ್ಲಿ ಬಸವಣ್ಣನಿಂದ ಹಿಡಿದು ಎಲ್ಲ ಶಿವಶರಣರು ಶಿವಶರಣಿಯರು ತಮ್ಮ ತಮ್ಮ ವಚನಗಳಲ್ಲಿ ಸಮಾನತೆಯ ಬಗ್ಗೆ ಮಾತನಾಡಿರೋದನ್ನ ನಾವು ನೋಡ್ಬೋದು. ಮತ್ತೆ ಈ ಜಾತಿ ಪದ್ಧತಿಯ ಅನಿಷ್ಟತೆಯ ಬಗ್ಗೆ ಪ್ರಶ್ನೆ ಎತ್ತಿರುವುದು ನಮ್ಗೆ ಅವರೆಲ್ಲರ ವಚನಗಳಲ್ಲಿ ಕಂಡು ಬರುತ್ತೆ. ಬಸವಣ್ಣನವರು ಅಂದು ಕಟ್ಟಿದ್ದು ಅನುಭವ ಮಂಟಪ, ಅದು ಅಂದಿನ ಪಾರ್ಲಿಮೆಂಟ್ ರೀತಿಯಲ್ಲೇ ಇತ್ತು, ಅಥವಾ ಲೋಕಸಭೆ ಅಂತ ಆದ್ರೂ ನಾವು ಕರಿಬಹುದು ಅದನ್ನ. ಆ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯ ಶಿವಶರಣರು ಅಲ್ಲಿದ್ರು. ನಿಮ್ಗೆ ಹೇಳ್ತೀನಿ ಅವ್ರ ಹೆಸರುಗಳನ್ನ, ಡೋಹರ ಕಕ್ಕಯ್ಯ,

ಿಗರ ಹರಳಯ್ಯ, ಅಂಬಿಗರ ಚೌಡಯ್ಯ, ಜೇಡರ ದಾಸಿಮಯ್ಯ, ಹಡಪದ ಅಪ್ಪಣ್ಣ, ಒಕ್ಕಲಿಗರ ಮುದ್ದಯ್ಯ, ಮಡಿವಾಳ ಮಾಚಿದೇವ, ಮದ್ದಲೆಯ ಅಲ್ಲಮ ಪ್ರಭು, ಹೀಗೆ ಅನೇಕ ವೃತ್ತಿಯನ್ನ ಒಳಗೊಂಡ ಎಲ್ಲ ಜಾತಿಯ ಶರಣರು ಅಲ್ಲಿದ್ರು. ಎಲ್ರಿಗೂ ಅಲ್ಲಿ ಸಮಾನವಾದ ಅವಕಾಶ ಇತ್ತು. ಅಷ್ಟೇ ಅಲ್ಲದೆ ಸ್ತ್ರೀಯರಿಗೂ ಆ ಅನುಭವ ಮಂಟಪದಲ್ಲಿ ಪುರುಷರಷ್ಟೇ ಸಮಾನ ಸ್ಥಾನಮಾನ ಇತ್ತು. ಅಕ್ಕ ಮಹಾದೇವಿ, ಅಕ್ಕನಾಗಮ್ಮ, ಗಂಗಾಂಬಿಕೆ, ನೀಲಾಂಬಿಕೆ, ಆಯ್ದಕ್ಕಿ ಲಕ್ಕಮ್ಮ, ಅಮ್ಮುಗೆ ರಾಯಮ್ಮ, ಹಡಪದ ಅಪ್ಪಣ್ಣನ ಪುಣ್ಯಸ್ತ್ರೀ ಲಿಂಗಮ್ಮ, ಸತ್ಯಕ್ಕ, ಕದಿರೆ ರಮ್ಮವೇ, ಕಾಳವ್ವೆ, ಗೊಗ್ಗವ್ವೆ, ಹೀಗೆ ಎಲ್ಲ ಮೇಲ್ಸ್ತರದ ಕೆಳಸ್ತರದ ಎಲ್ಲ ಮಹಿಳೆಯರು ಅಲ್ಲಿ ಆ ಪಾರ್ಲಿಮೆಂಟ್ ನಲ್ಲಿ ಇದ್ರು, ಅಂದ್ರೆ ಆ ಅನುಭವ ಮಂಟಪದಲ್ಲಿ ಇದ್ರು. ಹಾಗಾಗಿ ಅದನ್ನ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಿ. ಮತ್ತೆ ಅಲ್ಲಿ ಒಂದು ಸ್ಪೀಕರ್ ಸ್ಥಾನ ಕೂಡ ಇತ್ತು. ಅಲ್ಲಮ್ಮ ಪ್ರಭು ಅನ್ನುವ ಒಬ್ಬ ಶರಣ ಅಲ್ಲಿ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ರು. ಈ ಅಲ್ಲಮ್ಮ ಪ್ರಭು ನಿಮ್ಗೆಲ್ರಿಗೂ ಗೊತ್ತಿದೆ, ವಚನ ಸಾಹಿತ್ಯದಲ್ಲಿ ಅಪಾರವಾದಂತ ಜ್ಞಾನವಂತ ಆತ. ಬಯಲು ಅಂತಾನೆ ನಾವು ಹೇಳ್ತೀವಿ ಅಲ್ಲಮ್ಮನನ್ನ, ಯಾಕೆಂದ್ರೆ ಬಯಲನ್ನ ನಾವು ಅಳಿಲಿಕ್ಕೆ ಆಗೋದೇ ಇಲ್ಲ. ಎಲ್ಲವನ್ನ ಅಳಿಬಹುದು, ಆಕಾಶವನ್ನಾಗ್ಲಿ ಬಯಲನ್ನಾಗ್ಲಿ ಅಳಿಯೋಕ್ ಸಾಧ್ಯನೇ ಇಲ್ಲ. ಅಂದ್ರೆ ಆತನ ಜ್ಞಾನ ಅಷ್ಟೊಂದು ವಿಸ್ತಾರವಾದದ್ದು. ಆ ಅಲ್ಲಮ ಪ್ರಭು ನಮ್ಮ ಕೈಗೆ ಸಿಕ್ಕಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ವಿಶಾಲವಾದ ಬಯಲಿನ ರೂಪದಲ್ಲಿ ಜ್ಞಾನವನ್ನ ಸಂಪಾದಿಸಿದಂತ ಒಬ್ಬ ಮಹಾನ್ ಶರಣ ಆತ ಅನುಭವ ಮಂಟಪದ ಅಧ್ಯಕ್ಷನಾಗಿರ್ತಾರೆ. ಈ ಶಿವಶರಣರ ವಚನಗಳನ್ನ ಅಧ್ಯಯನ ಮಾಡಿದಾಗ ಅಲ್ಲಿಯ ಸಮಾಜದಲ್ಲಿದ್ದ ಮೂಢನಂಬಿಕೆಗಳು, ಜಾತಿ ಪದ್ಧತಿಗಳ ವಿರುದ್ಧ ಶರಣ ಶರಣೆಯರು ಎತ್ತಿರುವಂತಹ ದನಿ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ನೋಡಿ, ನಾನು ಒಬ್ಬ ಶರಣನ ಒಂದು ವಚನವನ್ನ ನಾನು ಹೇಳ್ತೀನಿ. ಅದರಲ್ಲಿ ಮೂಢನಂಬಿಕೆಯ ಬಗ್ಗೆ ಆತ ಹೇಗೆ ಬರೆದಿದ್ದಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮಡಿವಾಳ ಮಾಚಿದೇವರ ವಚನ ಇದು: ಉಡಿಯ ಲಿಂಗವ ಬಿಟ್ಟು ಸೃಷ್ಟಿಯ ದೈವದೆಡೆಗೆ ಶರಣೆಂದರೆ ನರಕ ಕಿಕ್ಕಿ ಅರಿವೆನೆಂದ ಕಲಿದೇವರ ದೇವ ಅಂತ ಬರೀತಾರೆ. ದೇವರು ಎಂಬ ಪರಿಕಲ್ಪನೆಯ ಬಗ್ಗೆ ಇಲ್ಲಿ ಮಾಚಿದೇವರು ಮಾತನಾಡ್ತಾ ಇದ್ದಾರೆ. ದೇವರು ನಮ್ಮ ಉಡಿಯ ಒಳಗೆಯೇ ಇರ್ತಾನೆ. ಉಡಿ ಅಂದ್ರೆ ದೇಹ, ದೇಹದ ಒಳಗೆ ಇರ್ತಾನೆ. ನಾವು ಏನನ್ನು ನುಡಿಯುತ್ತೇವೆಯೋ ಹಾಗೆಯೇ ನಾವು ನಡೆದುಕೊಂಡು ಹೋಗ್ಬೇಕು ಜೀವನದಲ್ಲಿ ಅನ್ನೋದು ಅಂದಿನ ಎಲ್ಲ ಶರಣರ ತತ್ವವಾಗಿತ್ತು. ಹಾಗೆ ಮಾಚಿದೇವ ಕೂಡ ಹೇಳ್ತಾ ಇದ್ದಾನೆ, ದೇಹದಲ್ಲಿರುವ ದೇವರನ್ನ ಬಿಟ್ಟು, ಮಾಚಿದೇವನ ವಾಕ್ಯ ಇದು, ದೇವರಲ್ಲಿರುವ ದೇವರನ್ನ ಬಿಟ್ಟು ಈ ಅಕ್ಕಸಾಲಿಗರ ಕುಪ್ಪಡಿಗೆಯಲ್ಲಿ ಬಿದ್ದ ದೈವಗಳನ್ನ ನಾವು ಪೂಜಿಸಿದರೆ ಅಂತರಂಗದ ಈ ದೇವನು ನಮ್ಮನ್ನು ನರಕಕ್ಕಿಟ್ಟು ಹರಿದು ಬಿಡ್ತಾನೆ ಅನ್ನೋ ಮಾತನ್ನ ಇಲ್ಲಿ ಮಾಚಿದೇವ ಕಲಿದೇವರ ದೇವ ಅನ್ನುವ ಅಂಕಿತ ನಾಮದಲ್ಲಿ ಹೇಳ್ತಾ ಹೋಗ್ತಾನೆ. ಹೀಗೆ ಜಾತಿ ಬಗ್ಗೆ ಇನ್ನೂ ಬೇಕಾದಷ್ಟು ಬರೆದಿದ್ದಾನೆ. ಆ ಜಾತಿ ಈ ಜಾತಿ ಏನ ಬೇಡ, 18 ಜಾತಿಗಳಲ್ಲಿ ಶ್ರೇಷ್ಠ ಜಾತಿ ಯಾವುದು, ಹೀಗೆ ಎಷ್ಟೊಂದು ಜಾತಿಗಳಿವೆ, ಅವು ನಮಗ್ ಬೇಡ. ಮನುಷ್ಯತ್ವ ಬಹಳ ಮುಖ್ಯ, ಮನುಷ್ಯ ಮನುಷ್ಯನನ್ನು ಗೌರವಿಸಬೇಕು ಅನ್ನೋದನ್ನ ಇಲ್ಲಿ ನಮ್ಗೆ ಮಾಚಿದೇವರು ಹೇಳ್ಕೊಡ್ತಾ ಇದ್ದಾರೆ. ಮಾಚಿದೇವರು ಅಷ್ಟೇ ಅಲ್ಲ, ಅವತ್ತಿನ ಸಮಾಜದಲ್ಲಿದ್ದಂತಹ ಎಲ್ಲ ಶಿವಶರಣರು ಕೂಡ ಅದನ್ನ ಹೇಳ್ತಾ ಇದ್ದು. ಬಸವಣ್ಣ ಕೂಡ ಅದನ್ನ ಹೇಳಿದ್ದು. ಲಿಂಗ ಅಂದ್ರೆ ಅಲ್ಲಿ ಸ್ತ್ರೀಲಿಂಗ ಮತ್ತು ಪುರುಷಲಿಂಗ ಇವೆರಡನ್ನೇ ಅವರು ಪೂಜಿಸಿದ್ದು. ಸ್ತ್ರೀ ಮತ್ತು ಪುರುಷರು ಇಬ್ರು ಸಮಾನರು ಅಂತ ಹೇಳ್ಕೊಟ್ರು. ನೋಡಿ, ಇವತ್ತು ನಾವು ಆರ್ಟಿಕಲ್ ನಂಬರ್ 14 ನಲ್ಲಿ ಹೇಳ್ತಾ ಇದ್ದೀವಿ, ಇದನ್ನ ಸಂವಿಧಾನದಲ್ಲಿ ಹಾಕೊಂಡಿದ್ದೀವಿ. ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಸಮಾನತೆಯ ಹಕ್ಕು ಬರುತ್ತೆ. ಆ ಸಮಾನತೆಯ ಹಕ್ಕಲ್ಲಿ ನಾವು 14ನೇ ವಿಧಿಯಲ್ಲಿ ಏನ್ ಹೇಳ್ತಾ ಇದ್ದೀವಿ, ಯಾವುದೇ ಜಾತಿ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ, ಧರ್ಮ ಭೇದವಿಲ್ಲದೆ, ವರ್ಣ ಭೇದವಿಲ್ಲದೆ, ಯಾವುದೂ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ ಕಾನೂನಿನ ಮುಂದೆ ಅಂತ ಹೇಳ್ಕೊಂಡಿದೀವಿ. ಅದನ್ನ ಆಗ್ಲೇನೆ ನಮ್ಮ ಶಿವಶರಣರು 12ನೇ ಶತಮಾನದಲ್ಲೇ ಹೇಳಿದ್ರು, ಲಿಂಗ ಅನ್ನೋದನ್ನ ತಗೊಂಡಿದ್ರು. ಲಿಂಗ ಅಂದ್ರೆ ಸ್ತ್ರೀ ಮತ್ತು ಪುರುಷ ಇಬ್ಬರು ಕೂಡ ಸಮಾನರು, ಇಬ್ಬರನ್ನ ಗೌರವಿಸಬೇಕು. ಇದೇ ಕಂಡ್ರೆ ಅವ್ರು ಹೇಳ್ಕೊಟ್ಟಿದ್ದು ಲಿಂಗಾಯಿತ ಧರ್ಮ. ಬಸವಣ್ಣ ಸೃಷ್ಟಿ ಮಾಡಿದ್ದಿಲ್ಲಿ ಲಿಂಗಾಯಿತ ಧರ್ಮ. ಲಿಂಗ ಅಂದ್ರೆ ಏನು, ಸ್ತ್ರೀ ಮತ್ತು ಪುರುಷರು ಸಮಾನರು, ಪರಸ್ಪರ ಗೌರವವನ್ನ ಕೊಡು. ಇದನ್ನೇ ನಾವು ನಮ್ಮ ಭಗವದ್ಗೀತೆನಲ್ಲೂ ಕೂಡ ಕೃಷ್ಣ ಹೇಳ್ತಾನೆ, ಎಲ್ಲದರಲ್ಲೂ ನಾನಿರ್ತೀನಿ, ಕಲ್ಲು ಮುಳ್ಳು ಮತ್ತೆ ಎಲ್ಲ ಜೀವಿಗಳಲ್ಲೂ ನಾನು ಜೀವಿಸ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಕೃಷ್ಣನೇ ಲಾರ್ಡ್ ದೇವರು ಅಂತ ನಾವು ಹೇಗೆ ಪೂಜಿಸ್ತೀವೋ ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೃಷ್ಣ ಇದ್ದಾನೆ, ಪ್ರತಿಯೊಬ್ಬ ಆತ್ಮದಲ್ಲೂ ಕೃಷ್ಣ ಇದ್ದಾನೆ. ಪ್ರತಿಯೊಂದು ಕಲ್ಲು ಗಾಳಿ ನೀರು ಮಣ್ಣು ಏನೆಲ್ಲ ಇದೆ ನಮ್ಮ ಭೂಮಿಯ ಮೇಲೆ ಎಲ್ಲದರಲ್ಲೂ ಕೃಷ್ಣ ಪರಮಾತ್ಮ ಇದ್ದಾನೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತೀವಿ. ಹಾಗೆ ಇಲ್ಲೂ ಕೂಡ ಶರಣರು ಹೇಳ್ತಾ ಇದ್ದಾರೆ, ಎಲ್ಲರೂ ಮನುಷ್ಯ ಮನುಷ್ಯನನ್ನ ಗೌರವಿಸಿ. ಫಸ್ಟ್ ನಾವು ಮಾಡ್ಬೇಕಾಗಿರೋದು ನೀನು ಮೇಲೆ ನಾನು ಕೆಳಗೆ ಅಂತ ಅಲ್ಲ, ನಾವೆಲ್ಲರೂ ಸಮಾನತೆ. ಇದೆ ಸಾಮಾಜಿಕ ನ್ಯಾಯ, ಸಂವಿಧಾನದ ಸಾಮಾಜಿಕ. ಅದಕ್ಕೆ ನಾನು ಹೇಳಿದ್ದು ಕಾನೂನು ಮತ್ತು ಕಲೆ ಎರಡರಲ್ಲೂ ಹೇಗೆ ನಾವು ಹೊಂದಾಣಿಕೆಯನ್ನ ನೋಡ್ತಾ ಇದ್ದೇವೆ, ಕಂಪ್ಯಾರಿಸನ್ ಮಾಡಬಹುದು ಅಂತ ನಾನು ನಿಮ್ಗೆ ಹೇಳಕೊಡ್ತಾ ಇದ್ದೀನಿ. ಹಾಗೆ ಹಿಂಗೆ ಮುಂದಕ್ಕೆ ಹೋಗ್ತಾ ಇದ್ರೆ 13ನೇ ಶತಮಾನ ಅಲ್ಲಿಯ ಸಾಹಿತ್ಯವನ್ನ ತೆಗೆದುಕೊಂಡಾಗ್ಲೂ ಕೂಡ ನಮ್ಗೆ ಇಂಥದ್ದೇ ವೈಚಾರಿಕ ವೈಜ್ಞಾನಿಕವಾದಂತಹ ವಾಕ್ಯಗಳು ನಮ್ಗೆ ಕಾಣಿಸ್ತವೆ.

0: ಅವರ ಸಾಹಿತ್ಯದಲ್ಲಿ 14ನೇ ಶತಮಾನ ಆಗಿರ್ಬೋದು, ಮತ್ತೆ 15ನೇ ಶತಮಾನಕ್ಕೆ ಬಂದಾಗ ಇಲ್ಲಿ ದಾಸರು ಬರ್ತಾರೆ. ದಾಸರ ಒಂದು ಪದ್ಯವನ್ನ ನಾನು ನಿಮ್ಗೆ ಹೇಳ್ಬೋದು ನೋಡಿ. ದಾಸರಲ್ಲಿ ಕನಕದಾಸ, ಪುರಂದರದಾಸ ಇವರೆಲ್ಲರೂ ಕೂಡ ಜಾತಿಯ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಮ್ಗೆಲ್ರಿಗೂ ಪ್ರಚಲಿತವಾದಂತ ದಾಸ ಸಾಹಿತ್ಯದಲ್ಲಿರುವ ಒಂದು ಹಾಡಾಗಿಯೂ ಕೂಡ ನಾವು ರೇಡಿಯೋಗಳಲ್ಲಿ ಕೇಳ್ತಾನೆ ಬಂದಿದೀವಿ. ಏನಂದ್ರೆ ಕುಲದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ಮೇಲು ಕೀಳುಗಳ ಬಗ್ಗೆ ಪ್ರಶ್ನೆ ಎತ್ತುತ್ತಾರೆ ದಾಸರು. ಕುಲ ಕುಲ ಕುಲವೆಂದು ನೀವೇಕೆ ಹೊಡೆದಾಡುವಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲೀರಾ ಬಲ್ಲೀರಾ. ಎಂತ ಅದ್ಭುತವಾದಂತ ಅಂಶ ಅಲ್ವಾ ಇದು. ಕನ್ನಡ ಸಾಹಿತ್ಯದಲ್ಲಿ ಇವೆಲ್ಲವೂ ಇದೆ. ಸೊ ಹಾಗೆ 16ನೇ ಶತಮಾನ 17ನೇ ಶತಮಾನಕ್ಕೆಲ್ಲ ಅಲ್ಲಿ ಸರ್ವಜ್ಞನು ಬರ್ತಾನೆ. ಎಷ್ಟೊಂದು ಸರ್ವಜ್ಞನ ವಿಚಾರಗಳು ವೈಜ್ಞಾನಿಕವಾದಂತಹ ವಿಚಾರಗಳಾಗಿವೆ ಅನ್ನೋದು, ಮತ್ತೆ ತರ್ಕಬದ್ಧವಾದಂತಹ ವಚನಗಳನ್ನ ಸರ್ವಜ್ಞ ಅಲ್ಲಿ ನಮ್ಗೆ ಕೊಟ್ಟಿರೋದು ಕಾಣಿಸುತ್ತೆ. ಸೊ ಅವೆಲ್ಲವನ್ನ ಕೂಡ ನಾವು ಇವತ್ತಿನ ಕಾನೂನಿಗೆ ನಾವು ಅದನ್ನ ಹೋಲಿಸ್ಕೊಳ್ಬಹುದು. ಹಾಗೆ ಇವತ್ತಿನ ಕಾಲದ ಕವಿ ಕುವೆಂಪು ಇದರಲ್ಲ, ನಮ್ಮ ಕಾಲದ ಕವಿವರೆಗೂ ಏನು ಸಾಹಿತ್ಯ ಇದೆ 10ನೇ ಶತಮಾನದಿಂದ ಇಲ್ಲಿ ತನಕ ಹೇಳ್ತಾ ಬಂದಾಗ, ಈ ಕುವೆಂಪು ಅವರ ಸಾಹಿತ್ಯವಂತೂ ಅತ್ಯಂತ ವೈಚಾರಿಕತೆಯಿಂದ ಕೂಡಿದೆ. ಜಾತಿ, ದೇವರು, ಧರ್ಮ ಇವುಗಳ ನಡುವಣ ಕಚ್ಚಾಟವನ್ನ ಬಿಟ್ಟು ಮಾನವರೆಲ್ಲ ಒಂದೇ ಎಂಬ ಪ್ರಜ್ಞೆಯನ್ನ ಅವರ ಸಾಹಿತ್ಯದಲ್ಲಿ ಬರೀತಾ ಹೋಗ್ತಾರೆ. ಕುವೆಂಪು ವಿಶ್ವ ಮಾನವ ಧರ್ಮವನ್ನ ಸ್ಥಾಪಿಸಿದ ಸಂಸ್ಥಾಪಕ ಅಂತಂದ್ರೆ ಖಂಡಿತ ತಪ್ಪಾಗ್ಲಾರದು. ಬಸವಣ್ಣನವರದು ಲಿಂಗಾಯತ ಧರ್ಮ ಈ ನೆಲದಲ್ಲಿ ತಂದಂತದ್ದು. ಎರಡು ಮಹಾನ್ ಧರ್ಮಗಳನ್ನ ಸ್ಥಾಪಿಸ್ತಾರೆ. ಕುವೆಂಪು ವಿಶ್ವ ಮಾನವ ಧರ್ಮವನ್ನ ಸ್ಥಾಪಿಸ್ತಾರೆ. ಅಂದ್ರೆ ಎರಡೂ ಧರ್ಮಗಳಲ್ಲಿ ಮನುಷ್ಯತ್ವಕ್ಕೆ ಮಾನವೀಯತೆಗೆ ಪ್ರಾಮುಖ್ಯತೆಯನ್ನ ಕೊಟ್ಟಿರೋದನ್ನ ನಾವು ಕಾಣಬಹುದು. ಮನುಷ್ಯ ಬಹಳ ಮುಖ್ಯ, ಮನುಷ್ಯ ಸಂಬಂಧಗಳು ಉತ್ತಮವಾಗಿದ್ರೆ ದೇಶವೂ ಉತ್ತಮವಾಗಿರ್ತದೆ. ಕುವೆಂಪು ಅವರು ಈ ಮೂಢನಂಬಿಕೆಯ ಬಗ್ಗೆ ಹೀಗೆ ಅನೇಕ ಪದ್ಯಗಳಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವ್ರದ್ದೊಂದು ಪದ್ಯ ನೋಡಿ, ಅವ್ರು ಬರೀತಾರೆ, ಓ ಬನ್ನಿ ಸೋದರರೇ ಬನ್ನಿ, ಗುಡು ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈತನ್ನಿ, ಅಜ್ಞಾನವ ಬುಡಮಟ್ಟ ಕೀಳ ಬನ್ನಿ, ವಿಜ್ಞಾನದ ದೀವಿಗೆಯ ಹಿಡಿಯ ಬನ್ನಿ, ಓ ಬನ್ನಿ ಸೋದರರೇ ಓ ಬನ್ನಿ. ಆಮೇಲೆ ಇನ್ನೂ ಬರೀತಾರವ್ರು, 100 ದೇವರುಗಳನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಭಾರ. ಎಷ್ಟು ಅದ್ಭುತವಾದಂತಹ ಮಾತು ನೋಡಿ. ಈ ಭಾರತವನ್ನ ದೇಶವನ್ನೇ ದೇವರು ಅಂತ ಹೇಳದಂತ ಕುವೆಂಪು, ಈ ಭಾರತವನ್ನ ಯಾರು ದೇವರಲ್ಲ ಅಂತ ಒಪ್ಕೊಳಕ್ ಸಾಧ್ಯ? ಪ್ರತಿಯೊಬ್ರು ಒಪ್ಕೊಳ್ಳೇಬೇಕು. ಅದು ಯಾವ ಧರ್ಮ ಆಗಿರ್ಬಹುದು, ಯಾವ ಜಾತಿ ಆಗಿರ್ಬಹುದು, ಯಾವ ಲಿಂಗ ಆಗಿರ್ಬಹುದು, ಎಲ್ಲರೂ ಕೂಡ ದೇಶವನ್ನ ದೇವರು ಅಂತಾನೆ ಪೂಜಿಸ್ಬೇಕು. ಸೊ ಇದನ್ನ ನಮ್ಗೆ ಕುವೆಂಪು ಹೇಳ್ಕೊಟ್ಟಿದ್ದು. ಅದಕ್ಕೆ ಕುವೆಂಪುವನ್ನ ನಾವು ದಾರ್ಶನಿಕ ಕವಿ ಅಂತ ಕರಿತೀವಿ. ಅದ್ ಸುಮ್ನೆ ಅಲ್ಲ, ದಾರ್ಶನಿಕ ಕವಿ ಅಂತ ಹೇಳೋದು ತ್ರಿಕಾಲ ಜ್ಞಾನಕ್ಕೂ ನಿಲ್ಲುವಂತಹ ಕವಿಯನ್ನ ನಾವು ದಾರ್ಶನಿಕ ಅಂತ ಕರೆಯೋದು. ಸೊ ಆ ಒಂದು ಪ್ರಜ್ಞೆ ಕುವೆಂಪು ಅವರ ಸಾಹಿತ್ಯದಲ್ಲಿ ಕಂಡು ಬರ್ತಾ ಇದೆ. ಸೊ ನೋಡಿ, ಅವ್ರು ಹೇಳ್ತಾರೆ ಇಂಥ 100 ಕವನದ ಸಾಲುಗಳು ಕುವೆಂಪು ಅವರ ವೈಚಾರಿಕ ಪ್ರಜ್ಞೆ ಮತ್ತು ವೈಜ್ಞಾನಿಕ ಪ್ರಜ್ಞೆಯನ್ನ ನಮ್ಗೆ ತೋರಿಸ್ತದೆ. ಹೀಗೆ ಕನ್ನಡ ಸಾಹಿತ್ಯಕ್ಕೂ ಸಂವಿಧಾನಕ್ಕೂ ನಂಟಿರೋದನ್ನ ನಾವು ಕಾಣಬಹುದು. ಸಂವಿಧಾನ ಎತ್ತಿಡಿದಿರುವುದೇ ಸಾಮಾಜಿಕ ನ್ಯಾಯ, ಜಾತ್ಯಾತೀತತೆ, ಸಹೋದರತೆ, ಭೂಮಿಯ ಮೇಲಿನ ಎಲ್ಲ ಮಾನವರನ್ನ ನಾವು ಗೌರವಿಸಬೇಕು, ಪರಸ್ಪರ ಪ್ರೀತಿಸಬೇಕು, ದೇಶ, ಭಾಷೆ, ಜಾತಿ, ವರ್ಣ, ಲಿಂಗ, ವರ್ಗ ಎಲ್ಲಕ್ಕಿಂತ ಮಿಗಿಲಾದದ್ದು ಮಾನವ ಅನ್ನೋದೇ ನಮ್ಮ ಸಂವಿಧಾನದ ಹಾಗೂ ಕನ್ನಡ ಸಾಹಿತ್ಯದ ಆಶಯವಾಗಿದೆ.
1: ಇದುವರೆಗೂ ಕಲೆ, ಸಾಹಿತ್ಯ ಹಾಗೂ ಸಂವಿಧಾನ ಕುರಿತು ಮಾತನಾಡಿದವರು ಡಾಕ್ಟರ್ ಪದ್ಮಾ ಟಿ ಚಿನ್ಮಯಿ. ಈಗ ಸ್ವರಚಿತ ಕವನಗಳ ವಾಚನ ಚಿಂತಾಮಣಿ ಕೊಡ್ಲೇಕೆರೆ ಅವರಿಂದ.
2: ಕವಿಗೆ 70 ಬೆಳಕಿನಲೆಗಳಂಥ ಆ 2 ಕವಿತೆ ಸಾಲುಗಳು ಆಕಾಶದಲ್ಲಿ ಕೈ ಹಿಡಿದು ನಡೆದಿದ್ದವು. ಕವಿಗೆ 70 ವಾರ್ತೆ ಕೇಳಿ ಅಚ್ಚರಿಗೊಂಡವು. ಅಮೂರ್ತ ಕಂಪನಗಳಾಗಿ ಅಲೆದಿದ್ದ ತಮಗೆ ಕವಿ ಬೀಜಾಕ್ಷರಗಳ ರೂಪ ಕೊಟ್ಟ ಕ್ಷಣವನ್ನು ನೆನೆದವು. ಸಾಲುಗಳು ಕೇಳಿದವು, ಆಕಾಶವೇ ಇದು ಸಾಧ್ಯವೇ? ಕವಿಗೂ ವಯಸ್ಸಾಗುವುದೇ? ಆಕಾಶ ಉತ್ತರಿಸಿತು, ಕವಿತೆಯೇ ಇದು ಸಾಧ್ಯ. ಅಂತಿಮವಾಗಿ ಕವಿಯೂ ಒಬ್ಬ ಮನುಷ್ಯ. ಸಾಲುಗಳು ಕೆಣಕಿದವು, ಹಾಗಾದರೆ ಆಕಾಶವೇ ಕಾವ್ಯಕ್ಕೆ ಸಾವಿಲ್ಲ, ಅದು ಅಜರ ಅಮರ ಎಂಬುದೆಲ್ಲ ಬೊಗಳೆಯೇ? ನರನ ಅಸ್ಥಿ ಪಂಜರದಂತೆ ಅರೆಕ್ಷಣದ ಹುಸಿಯೇ? ಆಕಾಶ ಉತ್ತರಿಸಿತು, ಓ ಕವಿತೆ ನೀನೇಕೆ ನಿನ್ನನ್ನೇ ಮರೆತೆ? ರೂಪವಿಲ್ಲದ ನಾಮವಿಲ್ಲದ ನಿಮಗೆ ಆಕೃತಿಯ ಕೊಟ್ಟಿದ್ದು ಕವಿಯ ನೈಪುಣ್ಯ. ನಿಮ್ಮಲ್ಲಿ ಉಸಿರಾಡುವುದು ಕವಿಯ

ಚೈತನ್ಯ. ತಿಳಿದವರು ಹೇಳುವರು ಕವಿ ಕಾವ್ಯ ತ್ರಿಭುವನದ ಭಾಗ್ಯ. ತಿಳಿದವರು ಹೇಳುವರು ಕವಿ ಕಾವ್ಯ ತ್ರಿಭುವನದ ಭಾಗ್ಯ. ಕವಿ ಚಿರ ಯೌವನಿಗನಾಗುವುದು ನಿಮ್ಮಿಂದ ಸಾಧ್ಯ. ತಮ್ಮ ತಾವರಿತ ಕವಿತೆ ಸಾಲುಗಳು ಕವಿಯ ಹುಟ್ಟುಹಬ್ಬಕ್ಕೆ ಬಂದಿವೆ. ಉಘೇ ಉಘೇ ಎಂದಿವೆ, ನಗುತ್ತಿವೆ ನೋಡಿ ನಾಡಿನ ಸಿರಿ, ಬೆಳಗಿದಂತೆ ಪುಣ್ಯದ ತೆನೆ ಬಳುಕಿದಂತೆ. ಮುಂದಿನ ಕವಿತೆ ಮಾನಸ ಪೂಜೆ. ನಮಃಶಿವಾಯ ನಮಃಶಿವಾಯ ಕೈಲಾಸದ ತುಂಬ, ವ್ಯಾಘ್ರಾಸನದಲ್ಲಿ ಅರ್ಧ ನಿಮೀಲಿತ ಧ್ಯಾನಿ ಮುನಿವೃಂದ. ಪರಮಗುರು ಶ್ರೀ ಪರಶಿವ ಮೂರ್ತಿಯು ವ್ಯೋಮ ಪೀಠದಲ್ಲಿ ಪೂಜೆಗಳನ್ನು ಸ್ವೀಕರಿಸುತ್ತ ಪರಮ ಧ್ಯಾನದಲ್ಲಿ. ಬಿಲ್ವಪತ್ರೆಗಳು ಭಸ್ಮಭೂಷಿತನ ಭುಜ ಶಿರಗಳ ಮೇಲೆ ಸುರಿಯುತ ಸಾರಿವೆ ಹುಟ್ಟು ಸಾವುಗಳ ತೆರಪಿಲ್ಲದ ಲೀಲೆ. ಪತ್ರೆಗಳನ್ನು ಮೆಲ್ಲಗೆ ಆಯ್ದು ಬುಟ್ಟಿಗಳಲ್ಲಿ ತಂದು ಶಿವಗಣಗಳು ಎತ್ತಿ ಸಾಗಿಸುವ ರತ್ತ ನಮೋ ಎಂದು. ನಮಃಶಿವಾಯ ಶಿವಾಯ ನಮ ಓಂ ಕೈಲಾಸದ ತುಂಬ, ವ್ಯಾಘ್ರಾಸನದಲ್ಲಿ ಅರ್ಧ ನಿಮೀಲಿತ ಧ್ಯಾನಿ ಮುನಿವೃಂದ. ಅದೊಂದು ದಿವಸ ಅದೊಂದು ಹೊತ್ತು ಎಂದಿನಂತೆ ಇತ್ತು. ಆದರೂ ಏಕೋ ಶಿವಗಣ ಕಂದು ತುಂಬ ಕಷ್ಟ ಬಿತ್ತು. ಶಿವಪ್ರಸಾದದ ಪತ್ರೆ ತುಂಬಿದವು ಬುಟ್ಟಿ ಬುಟ್ಟಿ ಸಾಲು. ಎಷ್ಟು ಹೊತ್ತರು ಮತ್ತೆ ಪತ್ರೆಗಳು ಸುರಿದೆ ಸುರಿಯುತ್ತಾವು. ಏನಿದು ಸುರಿವೋ ಎಲ್ಲಿಗೆ ಮುಗಿವೋ, ಯಾವನೋ ಈ ಭಕ್ತ, ಏನು ಭಕ್ತಿಯೋ ಶಿವಶಿವ ತಂದೆ ಎಂದರು ದಣಿಯುತ್ತ. ಪರಮಗುರು ಶ್ರೀ ಪರಶಿವ ಮೂರ್ತಿಯು ಧ್ಯಾನ ಸಮಾಧಿಯಲ್ಲಿ ಗಣಗಳ ಗುಣುಗುಣು ಆಲಿಸುತ್ತಿರುವನು ಪರಮ ವಿನೋದದಲ್ಲಿ. ಪರಮ ಭಕ್ತ ಶ್ರೀ ಭೀಮರಾಯರು ಕಾಡಲಿ ಅಲೆಯುತ್ತ, ರಕ್ಕಸನನ್ನು ಕೊಂದು ರಕ್ಕಸಿಗೆ ಅಭಯವ ಈಯುತ್ತ, ತಣಿಯದ ಹಸಿವನು ಕಂದ ಮೂಲಗಳ ಸುರಿದು ಶಮಿಸುತ್ತ, ಬಂಡೆಗೆ ತೋಳಿನ ದಿಂಬನು ನೀಡಿ ಅರೆಕ್ಷಣ ನಿದ್ರಿಸುತ್ತ. ಧಿಗ್ಗನೆದ್ದರು, ಅರೆರೆ ಇಂದಿನ ಪೂಜೆಯ ಮರೆತಿದ್ದೆ, ಶಿವ ಶಿವ ತಂದೆ ಲಾಲಿಸು ತಂದೆ ಇದೋ ಅಡ್ಡಬಿದ್ದೆ. ನಮಃಶಿವಾಯ ಶಿವಾಯ ನಮ ಓಂ ಹರಶಿವ ಓಂಕಾರ, ಶಿವಾಯ ನಮ ಓಂ ಶಿವ ಹರ ಹರ ಶಿವ ಶಿವ ಶಿವ ಜೈಕಾರ. ಕೂತಭಂಗಿಯಲೆ ಭೀಮರಾಯರದು ಶಿವಮಾನಸ ಪೂಜೆ, ಭಕ್ತಿಯೇ ದೀಪವು ಬೆವರಿನಭಿಷೇಕ ಲಿಂಗ ವಿಶ್ವರೂಪ. ಜಗತ್ತಿನೆಲ್ಲ ಬಿಲ್ವ ಪತ್ರೆಗಳ ನಿನಗೆ ಅರ್ಪಿಸುವೆನು, ನನ್ನ ಕ್ಷಮಿಸು ಈ ಪೂಜೆಯ ನೊಪ್ಪಿಕೋ ಎಂದು ಪ್ರಾರ್ಥಿಸುವೆನು. ಮಹಾಬಾಹುಗಳ ಶಿರದ ಮೇಲೆತ್ತಿ ಓಂ ನಮಃಶಿವಾಯ, ನಿದ್ರಾವಶವದೋ ಅರೆಕ್ಷಣದಲ್ಲೇ ಭೀಮ ಭದ್ರಕಾಯ. ಬಿಲ್ವ ಪತ್ರೆಗಳ ಹೊತ್ತು ಸಾಗಿಸಿ ದಣಿದಿದೆ ಶಿವಗಣವು, ಬಿಲ್ವ ಪತ್ರೆಗಳು ಸುರಿಯುತ್ತಲೇ ಇವೆ ನಿಲ್ಲದು ಅರೆಕ್ಷಣವು. ಚಕಿತ ಮುನಿವೃಂದ ಘೋಷಿಸುತ್ತಿದೆ ಓಂ ನಮಃಶಿವಾಯ, ತೃಪ್ತ ನಟರಾಜ ನರ್ತಿಸುತ್ತಿರುವನು ಓಂ ನಮಃಶಿವಾಯ. ಬುಟ್ಟಿಯ ನೆಸೆದು ಶಿವಗಣ ಕುಣಿದಿದೆ ಓಂ ನಮಃಶಿವಾಯ, ಬಿಲ್ವ ಪತ್ರೆಗಳು ಸುರಿಯುತ ಉಲಿದಿವೆ ಓಂ ನಮಃಶಿವಾಯ. ಶಿವನೇ ನುಡಿದನು ಶಾಂತರಾಗಿ ಉಷ್ ಭಕ್ತ ಮಲಗಿದಾನೆ. ದಣಿದ ಹುಲಿಯದು ಬಂಡೆಯ ಮೇಲೆ ಗರ್ಜಿಸುತ್ತಿದೆ ಮಲಗಿ. ಲೋಕದ ಎಲ್ಲ ಪತ್ರೆಗಳನ್ನು ನನ್ನ ಮುಡಿಗೆ ಮುಡಿಪು ಮಾಡಿ ಮಲಗಿರುವ ಭಕ್ತ ಶ್ರೇಷ್ಠನು ಅವನಿಗೆಲ್ಲಿ ಬಿಡುವು. ತಾಮಸ ರೂಪಿ ನನ್ನ ಕಡು ಭಕ್ತ ಜಗದ ಕತ್ತಲನ್ನು ಶಕ್ತಿ ಜೊತೆಗೂಡಿ ಸಂಹರಿಸುತ್ತ ಮೆರೆಯದೆ ಭಕ್ತಿಯನು. ಹೃದಯ ಗುಹೆಯಲ್ಲಿ ಸಲ್ಲಿಸುತ್ತಿರುವನು ನನಗೆ ಮೂಕ ಪೂಜೆ, ಸರ್ವಪತ್ರೆ ಸಮರ್ಪಣೆ ಈತನ ಹೃದಯದ ವಿಸ್ತಾರ. ಮಾನಸ ಪೂಜೆಯ ಗೈದು ಭಕ್ತನು ಶ್ರೀ ಶಿವನೊಲವನ್ನು ಪಡೆದು ಹೆಚ್ಚಿಸಿದ ರಕ್ಕಸ ನಿಗ್ರಹ ಪಕ್ಷದ ಬಲವನ್ನು. ಭಕ್ತರ ಶಕ್ತರನಾಗಿಸಿ ನಲಿಯುವ ಶಿವನೇ ನಮಸ್ಕಾರ, ಜಗವ ಪೊರೆಯಲಿ ನಿನ್ನ ನಾಟಕ ನಟರ ಚಮತ್ಕಾರ. ಮುಂದಿನ ಕವಿತೆ ಭೋಗದಲ್ಲಿ ಇಲ್ಲ ಸುಖ. ಭೋಗದಲ್ಲಿ ಇಲ್ಲ ಸುಖ ಕೇಳು ನನ್ನ ಸಖ. ದೇಹ ತೆಳು ತಗಡು ಮ್ಯಾಲೆ ಬೆಳ್ಳಿ ಮೆರಗು, ಅಬ್ಬರಿಸುವ ಗಾಳಿ ಮಳೆಗೆ ತಗಡು ಹಾರಬಹುದು ನೀರೂ ಸೋರಬಹುದು. ಭೋಗದಲ್ಲಿ ಇಲ್ಲ ಸುಖ ಕೇಳು ನನ್ನ ಸಖ. ಭೋಗ ಮದೋನ್ಮತ್ತ ಸುಖಿ ಕೇಳೆ ನನ್ನ ಸಖಿ. ದೇಹ ಹೊಳೆವ ಮಿಂಚು ಹರಯ ಕತ್ತಿಯಂಚು, ಅರಿವೆ ಪರಿವೆ ತೊರೆದು ಸೊಕ್ಕದ ಮೈ ಮರೆದು ದುಡುಕುವ ಧುಮ್ಮಿಕ್ಕುವ ವೈ ಭೋಗ ಮದೋನ್ಮತ್ತ ಸುಖಿ ಕೇಳೆ ನನ್ನ ಸಖಿ. ಭೋಗದಲ್ಲಿ ಇಲ್ಲ ಸುಖ ಕೇಳು ನನ್ನ

ನ ಸಖ. ಯೌವನದಿ ಸೊಕ್ಕು ಉಕ್ಕಬಹುದು ಎಷ್ಟು ಕಾಲ, ಮುಪ್ಪು ಬರೆಯಬಹುದು ಮುಖದ ಮೇಲೆ ಸುಕ್ಕು ಸಾಲ. ಕಾಯುತ್ತಿದೆ ಕೆಣಕಲೆಂದೆ ಸಾವಿನ ಬೇತಾಳ, ಭೋಗದಲ್ಲಿ ಇಲ್ಲ ಸುಖ, ಕೇಳು ನನ್ನ ಸಖ. ಭೋಗ ಮದೋನ್ಮತ್ತ ಸುಖಿ, ಕೇಳೆ ನನ್ನ ಸಖಿ. ಸಾವು ಇರಲಿ ಅತ್ತ, ಇಲ್ಲೇ ಇರಲಿ ಚಿತ್ತ. ಸಾವಿನ ಬೇತಾಳ ಅಲೆವು ತಿರಲಿ ಸುತ್ತಮುತ್ತ. ಹೊತ್ತುರಿಯುವ ಹರೆಯ ಕೀಗ ಸಾವಿನ ಭಯವೆತ್ತ. ಭೋಗ ಮದೋನ್ಮತ್ತ ಸುಖಿ, ಕೇಳೆ ನನ್ನ ಸಖಿ. ಭೋಗದಲ್ಲಿ ಇಲ್ಲ ಸುಖ, ಕೇಳು ನನ್ನ ಸಖ. ನೋವಿಗೀಡು ದೇಹ, ರೋಗಕ್ಕೀಡು ದೇಹ, ಮುಪ್ಪಿಗೀಡು ದೇಹ. ಯೋಗದಲ್ಲಿ ಸಂಯಮಿಸೋ ಕೆರಳುವ ವ್ಯಾಮೋಹ. ಭೋಗದಲ್ಲಿ ಇಲ್ಲ ಸುಖ, ಕೇಳು ನನ್ನ ಸಖ. ಭೋಗ ಮದೋನ್ಮತ್ತ ಸುಖಿ, ಕೇಳೆ ನನ್ನ ಸಖಿ. ನೆನೆಯಬೇಡ ಮುಪ್ಪು, ನೇರಗೊಳಿಸು ಸುಕ್ಕು. ಮುಪ್ಪಿಲ್ಲದ ಸಾವಿಲ್ಲದ ಯೋಗವ ತಂದಿಕ್ಕು, ಚಿರ ಯೌವನ ನಿಜವಕ್ಕೂ. ಭೋಗ ಮದೋನ್ಮತ್ತ ಸುಖಿ, ಕೇಳೆ ನನ್ನ ಸಖಿ. ಭೋಗದಲ್ಲಿ ಇಲ್ಲ ಸುಖ, ಕೇಳು ನನ್ನ ಸಖ. ಮುಂದಿನ ಕವಿತೆ ಭಕ್ತ ಮತ್ತು ದೇವರು. ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ, ಹಾರುವಾಗ ಬಯಲಿನಲ್ಲಿ ತೇಲಿ ಬಂತು ನಾಮ. ಉಸಿರಿನೊಡನೆ ನುಸುಳಿ ಒಳಗೆ ಬಂತು ರಾಮ ನಾಮ. ಹಾರುವವನ ಕೊರಳಿನಲ್ಲಿ ರಾಮ ರಾಮ ರಾಮ. ಮುಂದೆ ಮರವ ಹಿಡಿದು ರಾಮ ರಾಮ ರಾಮ, ಮೇಲೆ ನೀಲಿ ಬಾನು ನೋಡಿ ರಾಮ ರಾಮ ರಾಮ. ಕೆಳಗೆ ಹರಿಯುವ ನದಿಯ ಕಂಡು ರಾಮ ರಾಮ ರಾಮ, ಕೈಯಾಡಿಸಿ ತೇಲುತ್ತ ರಾಮ ರಾಮ ರಾಮ. ಕತ್ತಲಲ್ಲಿ ಬೆಳಕಿನಂತೆ ಹೊಳೆಯುವುದು ರಾಮ, ಬೆಳಕಿನಲ್ಲಿ ಬೆಳಕೆಂದೇ ತಿಳಿಯುವುದು ರಾಮ. ಏನು ರಾಮ, ಎಂಥ ರಾಮ, ಯಾವ ರೂಪ ಬಣ್ಣ, ರೂಪವಿರದ ನಾಮ ಹೊತ್ತು ಅಲೆದನು ಹನುಮಣ್ಣ. ಅಂದು ಬೆಳಗು ಮರವನೇರಿ ಕುಳಿತಿದ್ದನು ಭಕ್ತ, ಬೆಳಗಿನ ಉಪಹಾರ ಬಾಳೆ ಕಾಯಿಯ ಮೆಲ್ಲುತ್ತ. ನಾರು ಮಡಿಯ ನುಟ್ಟು ತರುಣರೀರ್ವರದೋ ಅಲ್ಲಿ, ಬಂದಿರುವರು ಎಲ್ಲಿಂದ, ಎಲ್ಲಿಗೆ ಹೊರಟವರು. ಮೊದಲೇ ಕಪಿ ಆತುರ, ತಿಳಿಯುವಾಸೆ ತವಕ. ಕಾಯಲಾರ ಯುವಕರೇ ಇಲ್ಲಿಗೆ ಬರುವನಕ ಜಿಗಿದ ಕೆಳಗೆ ಫಕ್ಕನೆ ಓಹೋ ಕುವರರಿರ. ಯಾರು ನೀವು, ಏನು ಕೆಲಸ, ಎಲ್ಲ ತಿಳಿಸುವಿರ. ತಮ್ಮ ಇವನ ಮಾತಿನಲ್ಲಿ ಎಂಥದೋ ಇಂಪಿದೆ, ನೊಂದವರಿಗೆ ಬೆಂದವರಿಗೆ ಸುಖವಾಗುವ ತಂಪಿದೆ. ಕಪಿವರ್ಯ ಇವ ಲಕ್ಷ್ಮಣ, ನಾನೇ ಶ್ರೀರಾಮ. ಕಳೆದ ವಸ್ತು ಮರಳಿ ಪಡೆಯಲೆಂದು ನಮ್ಮ ಪಯಣ. ರಾಮ ರಾಮ ರಾಮ ರಾಮ, ಇಂದು ನೀನು ಬಂದೆ. ಅಲ್ಲ ರಾಮ, ನಾನೇ ನಿನ್ನನ್ನು ಕಂಡುಕೊಂಡೆ. ಬಣ್ಣವಿರದ ರೂಪವಿರದ ನಾಮವಿದ್ದೆ ರಾಮ, ಬಣ್ಣವಿರುವ ರೂಪವಿರುವ ದೇಹವಾದಿ ರಾಮ. ರಾಮ ನಿನ್ನ ನಾಮ ಎಳೆದ ಹಾಗೆ ಅಲೆಯುತ್ತಿದ್ದೆ, ಕಾಡಿನಲ್ಲಿ ಬಾನಿನಲ್ಲಿ ಏನೋ ಹುಡುಕುತ್ತಿದ್ದೆ. ಇಂದು ನೀನು ಸಿಕ್ಕಿಬಿಟ್ಟೆ ನನ್ನ ಪ್ರಾಣದೇವರೇ. ನೀವೂ ಕಳೆದುಕೊಳ್ಳುವಂಥ ವಸ್ತುವೊಂದು ಇರುವುದೇ. ಬಾ ರಾಮ ಬಾ ಲಕ್ಷ್ಮಣ, ಮೇಲಕ್ಕೆ ಹೋಗೋಣ. ಋಷ್ಯಮೂಕ ಪರ್ವತವದು ನಮ್ಮೊಲವಿನ ತಾಣ. ಹಣ್ಣು ತಿಂದು ನೀರು ಕುಡಿದು ವಿಶ್ರಮಿಸಿರಿ ದೇವ. ಕಳೆದ ವಸ್ತು ಹುಡುಕಿಕೊಡುವ ನಮ್ಮದಿರಲಿ ಭಾರ. ಮಾರುತಿ, ಹಣ್ಣು ತಿಂಡಿ ನೀರು ನಮಗೆ ಇಷ್ಟ, ಆದರೇನು ಈ ಎತ್ತರ ಉತ್ತರಿಸಲು ಕಷ್ಟ. ಕ್ಷಮಿಸು ಗೆಳೆಯ, ನಾವಂತೂ ಅಲ್ಲಿಗೆ ಬರಲಾಗದು. ಮುಂದೆ ನಮ್ಮ ಪಯಣವೆಂತು ಅದೂ ನಮಗೆ ತೋಚದು. ಹೇ ರಾಮ ಹೇ ದೇವ, ನಿಮಗೀ ಭಯ ತರವೇ. ಹೆಗಲ ಮೇಲೆ ಹಗುರವಾಗಿ ನಿಮ್ಮಿಬ್ಬರ ಒಯ್ಯುವೆ. ಭಕ್ತ ನಾನು, ದೇವ ನೀವು, ಹಸಿವು ತೃಷೆ ನಿಮಗಿದೆ. ಅದನ್ನು ತಣಿಸುವಂತ ಭಕ್ತಿ ಶಕ್ತಿ ಮನಸ್ಸು ನಮಗಿದೆ. ಭಕ್ತನ ಹೆಗಲೇರಿ ಕುಳಿತ ಧನುರ್ಧಾರಿ ದೇವರು, ಪಕ್ಕದ ಹೆಗಲಲ್ಲಿ ಕುಳಿತ ತಮ್ಮನ ಬಳಿ ನಕ್ಕರು. ದೈವದ ಸಂಕಷ್ಟದಲ್ಲಿ ಭಕ್ತನೊದಗಬೇಕು, ಹೆಗಲ ಮೇಲೆ ಹೊತ್ತು ಅವನು ನಮ್ಮ ಕಾಯಬೇಕು. ಋಷ್ಯಮೂಕ ದತ್ತ ಹನುಮ ಹಾರುತ್ತಿದ್ದ ಮೆಲ್ಲಗೆ, ಸುಳಿವ ಗಾಳಿ ಬೀಸುತ್ತಿತ್ತು ಮೂವರಿಗೂ ತಣ್ಣಗೆ. ಭಕ್ತ ಗುರುವ ಮೃದು ಪಾದವು ನೋಯದಂತೆ ಕಾದನು. ಗುರು ಕಾದರೆ ಯಾವೆತ್ತರ ಕಾತ ಹಾರಲಾರನು. ಕೊನೆಯ ಕವಿತೆ ಸೃಷ್ಟಿಯಲ್ಲಿ ಸೃಷ್ಟಿಕರ್ತ. ಮಗನ ಕೈ ಹಿಡಿದು ಸಾಗಿದ್ದ ಸದಾಶಿವ. ಇದೇ ಸಹ್ಯಾದ್ರಿ ಎಂದ. ಹಸಿವೆ ಎಂದ ಮಗನಿಗೆ ಕಬ್ಬಿನಾಲೆಯಲ್ಲಿ ಹಾಲು ಕುಡಿಸಿದ. ಎರಡು ಕಬ್ಬು ಎತ್ತಿಕೊಂಡರು, ಮುಳ್ಳು ಹಣ್ಣು ತಿಂದರು, ಕುಸುಮಾಲಯ ಸವಿದರು, ಈಶ್ವರ ಕೆರೆಯ ಸಂಪಿಗೆ ಮರದಡಿ ಕೆಲ ಕಾಲ ಕುಳಿತರು. ತಂಪಾಗಿದೆ ಎಂದರು. ಇಳಿಯುತ್ತಿದ್ದ ಸೂರ್ಯನ ನೋಡಿ ನಸುನಕ್ಕರು. ಪಕ್ಕದ ಹೆದ್ದಾರಿಯಲ್ಲಿ ಸಾಗುತ್ತಿದ್ದವು ಭಾರಿ ವಾಹನಗಳು, ಸ್ಕೂಟರು ಸೈಕಲ್ಲು.

0: ಬಳಿಕ ಚಕ್ರದ ಬೆನ್ನು ಹತ್ತಿದ ಒಬ್ಬ ಹುಡುಗ, ಆಮೇಲೆ ಒಬ್ಬ ಹಣ್ಣುಗೂದಲಿನ ನಗೆಮೊಗದ ಮುದುಕ, ಉಪ್ಪು ತರಲು ಅಂಗಡಿಗೆ ಹೊರಟ ಕೊಡಗೂಸು ಅವಳ ಸವಿಕನಸು. ಇವೆಲ್ಲ ನನ್ನದೇ ಸೃಷ್ಟಿ ಎಂದ ಶಿವ ಮುಗುಡು ನಗುತ್ತ. ಚೆನ್ನಾಗಿದೆ ಎಂದ ಮಗ ಕಬ್ಬು ಜಗಿಯುತ್ತ. ಬಾಯಿ ತುಂಬ ಕವಳ ತುಂಬಿಕೊಂಡ ಹಿರಿಯರೊಬ್ಬರು ಬಂದರು. ಬಾಯಿ ಮೇಲೆತ್ತಿ ಯಾವ ಊರಾಯಿತೋ ಎಂದರು. ಶಿವಸ್ವಾಮಿಗಳು, ಇದೇ ಊರು ಎಂದರು.
1: ಇದುವರೆಗೂ ಚಿಂತಾಮಣಿ ಕುಡ್ಲೇಕೆರೆ ಅವರಿಂದ ಸ್ವರಚಿತ ಕವನಗಳ ವಾಚನ ಕೇಳಿದಿರಿ. ಇದು ಈ ವಾರದ ಕನ್ನಡ ಭಾರತಿ. ರಾಜ್ಯವ್ಯಾಪಿಯಾಗಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಕೇಳುಗರೇ ಗಮನಿಸಿ, ನಾಳೆ ಬೆಳಗ್ಗೆ 11:10 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು.

ಆಕಾಶವಾಣಿ ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರಾದೇಶಿಕ ಜಾನಪದ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237074 88, 2237049 99, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.